ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇಂದು 1948 ಶಕವರ್ಷ, ಆಶ್ವಯುಜ ಮಾಸದ 9ನೇ ದಿನ, ಅಂದರೆ 2026ನೇ ಇಸ್ವಿ, ಸೆಪ್ಟೆಂಬರ್ ತಿಂಗಳ, ಮತ್ತೊಮ್ಮೆ ಕೇಳಿ, ಅಕ್ಟೋಬರ್ ತಿಂಗಳ 1ನೇ ತಾರೀಕು, ಗುರುವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈಗ ಸಮಯ 5:58:35. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ವಿವಿಧ ಭಾರತಿ ಗೆಳತಿ ರಶ್ಮಿ ಮಾಡುವ ನಮಸ್ಕಾರಗಳು, ಹಾಗೂ ನಮ್ಮ ನಿಲಯದ ಇಂದಿನ ಕಾರ್ಯಕ್ರಮಗಳಿಗೆ ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತ.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ನವದೆಹಲಿಯ ಭಾರತ್ ಮಂಟಪದಲ್ಲಿ ನಡೆಯಲಿರುವ ಕೇಂದ್ರ ಲೋಕಸೇವಾ ಆಯೋಗ ಯುಪಿಎಸ್ಸಿ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರಯಾಣಿಕ ವಾಹನಗಳಿಗೆ ನೂತನ ಸಿಎಎಫ್ಇ ಮಾನದಂಡಗಳನ್ನು ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಹೊಸ ಮಾನದಂಡಗಳು 2027 ಏಪ್ರಿಲ್ 1 ಜಾರಿಗೆ ಬರಲಿದ್ದು 2032 ಮಾರ್ಚ್ 31 ಅನ್ವಯವಾಗಲಿವೆ. ಭಾರತದಲ್ಲಿ ಮಾರಾಟಕ್ಕಾಗಿ ತಯಾರಿಸುವ ಅಥವಾ ಆಮದು ಮಾಡಿಕೊಳ್ಳುವ ಹೊಸ ಪ್ರಯಾಣಿಕ ವಾಹನಗಳಿಗೆ ಈ ಮಾನದಂಡಗಳು ಅನ್ವಯಿಸುತ್ತವೆ. ಕ್ಯಾನ್ಸರ್ ಔಷಧಗಳ ದರ ಪಟ್ಟಿಯನ್ನು ಶೀಘ್ರವೇ ಬಿಡುಗಡೆ ಮಾಡಲಾಗುವುದು ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಈ ಕುರಿತಂತೆ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಪತ್ರ ಬರೆದಿದ್ದು, ಈ ಔಷಧಗಳ ತಯಾರಿ ವೆಚ್ಚ ಹಾಗೂ ಮಾರಾಟ ವೆಚ್ಚ ಎಷ್ಟು ಎಂಬುದು ತಿಳಿದಿದೆ. ಈ ಹಿನ್ನೆಲೆಯಲ್ಲಿ 253 ಔಷಧಗಳ ತಯಾರಿಕಾ ವೆಚ್ಚ, ಮಾರಾಟ ಮಾಡುತ್ತಿರುವ ದರದ ಪಟ್ಟಿಯನ್ನು ಶೀಘ್ರವೇ ಬಿಡುಗಡೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿನ ನಕಲಿ ಔಷಧ ಜಾಲದ ಮತ್ತೊಬ್ಬ ಪ್ರಮುಖ ಆರೋಪಿ ಬಾಲಸುಬ್ರಹ್ಮಣ್ಯನ್ ಎಂಬಾತನನ್ನು ವಿಶೇಷ ತನಿಖಾ ತಂಡ ಚೆನ್ನೈನಲ್ಲಿ ಬಂಧಿಸಿದೆ. ಈ ಬಂಧನದೊಂದಿಗೆ ನಕಲಿ ಔಷಧಿ ಜಾಲಕ್ಕೆ ಸಂಬಂಧಿಸಿದಂತೆ ಬಂಧಿತರಾದವರ ಸಂಖ್ಯೆ 7. ಮುಂಗಾರು ಹಂಗಾಮಿನಲ್ಲಿ ಕೊಡಗು ಜಿಲ್ಲೆಯಲ್ಲಿ ಬೆಳೆದ ಭತ್ತದ ಬೆಳೆಗೆ ಅಲ್ಲಲ್ಲಿ ಬೆಂಕಿ ರೋಗದ ಬಾಧೆ ಕಂಡುಬಂದಿದೆ. ಈ ರೋಗದ ನಿವಾರಣೆಗೆ ತುರ್ತು ನಿರ್ವಹಣೆ ಕಾರ್ಯ ಕೈಗೊಳ್ಳಬೇಕೆಂದು ರೈತ ಬಾಂಧವರಲ್ಲಿ ಕೃಷಿ ಇಲಾಖಾ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಮಂಗಳೂರು ವಿಭಾಗವು ದಸರಾ ಪ್ರಯುಕ್ತ ಉಡುಪಿ ಘಟಕದಿಂದ ಸುತ್ತಮುತ್ತಲಿನ ದೇವಸ್ಥಾನಗಳ ದರ್ಶನಕ್ಕೆ ಹಾಗೂ ಪ್ರೇಕ್ಷಣೀಯ ಸ್ಥಳಗಳಿಗೆ ವಿಶೇಷ ಪ್ಯಾಕೇಜ್ ಪ್ರವಾಸ ಕಾರ್ಯಾಚರಣೆಯನ್ನು ಇದೇ 11-20 ಕಾರ್ಯಾಚರಿಸಲು ಯೋಜಿಸಲಾಗಿದೆ.

ಪೆಟ್ರೋಲಿಯಂ ತಿದ್ದುಪಡಿ ಮಸೂದೆ 2026 ಕರಡು ಕುರಿತು ಎಲ್ಲ ಪಾಲುದಾರರಿಂದ ಕೇಂದ್ರ ಸರ್ಕಾರ ಅಭಿಪ್ರಾಯ ಮತ್ತು ಸಲಹೆಗಳನ್ನು ಆಹ್ವಾನಿಸಿದೆ. ಸಾರ್ವಜನಿಕರು ಹಾಗೂ ಎಲ್ಲ ಪಾಲುದಾರರು ಕರಡು ಮಸೂದೆ ಕುರಿತು ತಮ್ಮ ಅಭಿಪ್ರಾಯ ಮತ್ತು ಸಲಹೆಗಳನ್ನು ಸಚಿವಾಲಯದ ಅಧಿಕೃತ ಜಾಲತಾಣದ ಮೂಲಕ ಅಥವಾ ಇಮೇಲ್ ಮೂಲಕ ಸಲ್ಲಿಸುವಂತೆ ಕೋರಿದೆ. ಇದೇ 30ರೊಳಗೆ ಸಲಹೆಗಳನ್ನು ಸಲ್ಲಿಸಬಹುದಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 6:03:45 ಸ್ನೇಹಿತರೆ, ಈಗ ನಮ್ಮ ನಿಲಯದಿಂದ ಇಂದು ಮೂಡಿ ಬರಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಕಾರ್ಯಕ್ರಮದ ವಿವರಣೆ ನಂತರ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ ಪ್ರಸಾರವಾಗಲಿದೆ. 7:15 ಶುಭೋದಯ ಕರ್ನಾಟಕ, ಮೊದಲಿಗೆ ಕನ್ನಡ ರತ್ನ ಭಂಡಾರ. ಇದಾದ ನಂತರ ಭಾವಗೀತೆಗಳನ್ನು ಕೇಳಬಹುದು. ಇನ್ನು 8:02 ಹಾಗೂ 8:30 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. 8:45 ಪ್ರಾಯೋಜಿತ ಕಾರ್ಯಕ್ರಮ ವನಸ್ಪಂದನ ಕೇಳಬಹುದು. 2 ಅಕ್ಟೋಬರ್‌ರಿಂದ 8ರವರೆಗೆ ವನ್ಯಜೀವಿ ಸಪ್ತಾಹದ ಅಂಗವಾಗಿ ಸೂರ್ಯಸೇನ್ IFS ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಬನ್ನೇರುಘಟ್ಟ ಜೈವಿಕ ವಿದ್ಯಾನವನದ ಕಾರ್ಯನಿರ್ವಹಣಾಧಿಕಾರಿಯವರೊಂದಿಗೆ ಮಾತುಕತೆಯನ್ನು ಕೇಳಬಹುದು. ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. 9:00-10:00 ಇಂದಿನ ವಿಶೇಷ ಕಾರ್ಯಕ್ರಮ ಇರುತ್ತೆ. ಕಾಫಿ ಡೇ, ಇವತ್ತು ಅಂತಾರಾಷ್ಟ್ರೀಯ ಕಾಫಿ ದಿವಸ, ಹಾಗಾಗಿ ಇದ್ರ ಬಗ್ಗೆ ಒಂದಷ್ಟು ಮಾತು ಹಾಡುಗಳು ಪ್ರಸಾರವಾಗಲಿವೆ. ಇನ್ನು 10:02 ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳು ಪ್ರಸಾರವಾಗಲಿವೆ. 11:30 ಕಲಾಭಾರತಿ. 12:05 ಕರೆಗೊಂದು ಹಾಡು, ನಮ್ಮ ಕೇಳುಗರ ಕೋರಿಕೆ ಗೀತೆಗಳನ್ನು ಪ್ರಸಾರ ಮಾಡಲಾಗುವುದು. 1:02 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. 1:20 ಗುರುವಾರದ ವಿಶೇಷ ನಮ್ಮ ನಾಡು. 2:15-2:30 ಸ್ಪಂದನ, ನಮ್ಮ ಕೇಳುಗರ ಇಮೇಲ್ಗಳಿಗೆ ಸ್ಪಂದಿಸುವಂತಹ ಕಾರ್ಯಕ್ರಮ ಇದು. 2:40 ಚಿತ್ರತಾನ, ಒಂದೇ ಚಿತ್ರದ ಹಾಡುಗಳ ಕಾರ್ಯಕ್ರಮ. 3:00-4:00 ಸಖಿ ಸಹೇಲಿ ಹಾಗೂ ಇನ್ನಿತರ ಹಿಂದಿ ಕಾರ್ಯಕ್ರಮಗಳನ್ನು ಕೇಳಬಹುದು. 4:00-5:00 ಪರಿಮಳ. 5:05 ಓಲ್ಡ್ ಈಸ್ ಗೋಲ್ಡ್ ಪ್ರಸಾರವಾಗಲಿದೆ. 6:02 ಗಾನ ಭಜಾನ. 6:55 ಕನ್ನಡ ರತ್ನಭಂಡಾರ ಕಾರ್ಯಕ್ರಮದ ಮರುಪ್ರಸಾರ ಇರುತ್ತೆ. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾಗರ್, ನಿರ್ಮಾಣ ಎಂ ಶಿವರಾಮ್. 8:02 ನಮ್ಮ ಆಯ್ಕೆ, ಅಂದರೆ ನಮ್ಮ ಆರ್ಜಿಗಳ ಆಯ್ಕೆಯ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. 9:15 ಹಿಂದಿ ಮೆಲೋಡೀಸ್ ಕೇಳಬಹುದು. 10:02 ಎಂದಿನಂತೆ ಪ್ರೇಮ ನಿನಾದ. ಸ್ನೇಹಿತರೆ, ಇದುವರೆಗೆ ನಮ್ಮ ನಿಲಯದಿಂದ ಇಂದು ಮೂಡಿ ಬರಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಆರ್ ಎನ್ ಜೈಗೋಪಾಲ್ ವಿರಚಿತ ಭಕ್ತಿಗೀತೆಯಿಂದನ ಕೇಳಿದ್ರಿ. ಈಗ ಪಂಡಿತ್ ಭೀಮಸೇನ್ ಜೋಶಿ ಅವರು ಹಾಡಿರುವಂತಹ ಒಂದು ಭಕ್ತಿಗೀತೆಯನ್ನ ಕೇಳೋಣ. ಇದು ಜಗನ್ನಾಥದಾಸರ ಒಂದು ಕೃತಿ.

ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಭಕ್ತಿ ರಚನೆಯೊಂದನ್ನು ಕೇಳಿದ್ರಿ. ಈಗ ಪಂಡಿತ್ ವೆಂಕಟೇಶ್ ಕುಮಾರ್ ಅವರು ಹಾಡಿರುವಂತಹ ಅಕ್ಕ ಮಹಾದೇವಿ ಅವರ ಒಂದು ವಚನ.

ಎಲ್ಲರಿಗೂ ಅಮರತ್ವ ಬೇಕು. ಹಾಗೆ ಈ ಅಮರತ್ವದ ಅನ್ವೇಷಣೆಯಲ್ಲಿ ಅಸುರ ರಾಜನಾದ ಹಯಗ್ರೀವ ಅಮರತ್ವದ ಅಮೃತಕ್ಕಾಗಿ ತ್ರಿಮೂರ್ತಿಗಳನ್ನು ಪ್ರಾರ್ಥಿಸ್ತಾನೆ. ತಮ್ಮ ರಹಸ್ಯವನ್ನು ಬಹಿರಂಗಪಡಿಸದಂತೆ ಅವನಿಗೆ ಈ ಅಮರತ್ವದ ಒಂದು ವಿದ್ಯೆಯನ್ನು ಹೇಳಿಕೊಡಬಾರದು. ಯಾಕೆಂದರೆ ಅಸುರರಿಗೆ ಅಮರತ್ವ ಸಿಕ್ಕರೆ ಏನು ಮಾಡ್ತಾರೆ ಅಂತ ತ್ರಿಮೂರ್ತಿಗಳಿಗೂ ಗೊತ್ತಿತ್ತಲ್ಲ. ಹಾಗಾಗಿ ಅಮರತ್ವದ ಒಂದು ಪ್ರಾರ್ಥನೆಯನ್ನು ತಿರಸ್ಕರಿಸ್ತಾರೆ ತ್ರಿಮೂರ್ತಿಗಳು. ಇದರಿಂದ ಬೇಸರಗೊಂಡು ಹಯಗ್ರೀವ ಅಸುರ ಶಕ್ತಿ ದೇವತೆಯನ್ನು ಪ್ರಾರ್ಥಿಸೋದಕ್ಕೆ ನಿರ್ಧಾರ ಮಾಡ್ತಾನೆ. ಅಂದರೆ ಆದಿಶಕ್ತಿ, ಹಲವಾರು ವರ್ಷಗಳ ಕಾಲ ಆದಿಶಕ್ತಿಯನ್ನು ಸಂಪೂರ್ಣವಾಗಿ ಪ್ರೀತಿ ಗೌರವ ಭಕ್ತಿ ಆಧಾರಗಳಿಂದ ಪೂಜಿಸ್ತಾನೆ, ತಪಸ್ಸನ್ನು ಮಾಡ್ತಾನೆ. ಅವಳು ಅಂತಿಮವಾಗಿ ದರ್ಶನವನ್ನು ನೀಡ್ತಾಳೆ, ಆದರೆ ಆಕೆ ಕೂಡ ಅಮೃತವನ್ನು ನಿರಾಕರಿಸ್ತಾಳೆ. ಇದರಿಂದ ಕೋಪಗೊಂಡ ಹಯಗ್ರೀವ ಏನು ಮಾಡ್ತಾನೆ ಮುಂದಿನ ಭಾಗದಲ್ಲಿ ಕೇಳೋಣ. ಜೊತೆಗೆ ಭಕ್ತಿಗೀತೆಗಳು ಕೂಡ ಪ್ರಸಾರವಾಗ್ತಾ ಇವೆ, ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ.

ಯಾರು ಆತನಿಗೆ ಅಮರತ್ವವನ್ನು ನೀಡದೆ ಇರುವಾಗ ಹಯಗ್ರೀವ ಕೋಪಗೊಳ್ತಾನೆ, ನನ್ನ ಮರಣ ಅಷ್ಟು ಸುಲಭದ್ದಾಗಿರಬಾರ್ದು, ಅದು ಅಸಾಧ್ಯ ಅನ್ನುವ ಹಾಗಿರಬೇಕು ಅಂತ ಯೋಚಿಸಿ ತಾನು ದೇವತೆಗಳನ್ನು ಮೀರಿ ಬೆಳಿಬೇಕು ಅಂತ ಬಯಸಿ, ಅಮ್ಮ ನಾನು ಈ ಲೋಕವನ್ನು ತೊರಿಬೇಕಾದ್ರೆ ನನ್ನಂತೆ ಇರುವ, ನನ್ನಂತೆ ಕಾಣುವ, ನನ್ನ ಹೆಸರೇ ಇರುವ ದೇವರ ದೇಹ ಮತ್ತು ಕುದುರೆಯ ಶಿರವನ್ನು ಹೊಂದಿರುವ ವ್ಯಕ್ತಿ ಮಾತ್ರ ನನ್ನನ್ನು ಮರಣಿಸೋದಕ್ಕೆ ಸಾಧ್ಯವಾಗುವಂತೆ ಕರುಣಿಸು ಅಂತ ಹೇಳ್ತಾನೆ. ಆದಿಶಕ್ತಿ ಮುಗುಳ್ನಗ್ತಾ ಆಗಲಿ ಅಂತ ಹೇಳ್ತಾಳೆ. ಹಯಗ್ರೀವನಿಗೆ ನಾನು ಅಮರ ಅಂತ ಮನವರಿಕೆಯಾಗುತ್ತೆ. ಏಕೆಂದರೆ ನಾನು ವಿವರಿಸಿದಂತೆ ಒಂದು ಜೀವಿ ಅಸ್ತಿತ್ವದಲ್ಲಿರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಭಾವಿಸಿದ್ದ. ತಾನು ಎಂದಿಗೂ ಸಾಯೋದಿಲ್ಲ ಅಂತ ನಂಬಿದ್ದ ಚತುರ ಅಸುರ ತನ್ನ ದುಷ್ಟ ಮಾರ್ಗಗಳನ್ನು ಮುಂದುವರಿಸ್ತಾನೆ. ಇತರರ ಮೇಲೆ ಬಲ ಮತ್ತು ಶಕ್ತಿಯಿಂದ ಕ್ರೌರ್ಯವನ್ನು ಹೇರ್ತಾನೆ. ಇದರಿಂದ ಪ್ರಜೆಗಳು ತತ್ತರಿಸಿ ಹೋಗ್ತಾರೆ. ದೇವರ ದೇಹ ಮತ್ತು ಕುದುರೆಯ ಶಿರದೊಂದಿಗೆ ಅಸುರನ ಹೆಸರಿನ ಜೀವಿ ಹೇಗೆ ಇರೋದಕ್ಕೆ ಸಾಧ್ಯ ಅಂತ ಹೇಳಿ ದೇವತೆಗಳು ದುಃಖ ತಪ್ತರಾಗ್ತಾರೆ. ಹಯಗ್ರೀವನಿಗೆ ಎಂದಿಗೂ ಸಾವಿಲ್ಲ, ಆತ ಅಮರ ಅಂತ ಯೋಚಿಸಿ ದೇವತೆಗಳು ದಿಕ್ಕು ತೋಚದಂತಾಗಿ ಕೊನೆಗೆ ಸಹಾಯಕ್ಕಾಗಿ ಬ್ರಹ್ಮನ ಬಳಿಗೆ ಬರ್ತಾರೆ.

0: ಎಲ್ಲ ದೇವತೆಗಳು ಬ್ರಹ್ಮನ ಬಳಿ ಹೋಗ್ತಾರೆ. ಬ್ರಹ್ಮನಿಗೂ ಏನು ತೋಚದೆ ಇರುವ ಕಾರಣ ಎಲ್ಲರೂ ಮಹಾವಿಷ್ಣುವಿನ ಬಳಿ ಹೋಗೋದಕ್ಕೆ ನಿರ್ಧಾರ ಮಾಡ್ತಾರೆ. ಅಲ್ಲಿ ಮಹಾವಿಷ್ಣು ಬಹಳ ದಣಿದು ಸಾರಂಗದ ಮೇಲೆ ಮಲಗಿರ್ತಾನೆ. ಹೇಗೆ ಮಹಾವಿಷ್ಣುವನ್ನು ಎಚ್ಚರಗೊಳಿಸೋದು ಅಂಥೇಳಿ ಎಲ್ಲರಿಗೂ ಯೋಚನೆ ಶುರುವಾಗುತ್ತೆ. ಆಗ ಬ್ರಹ್ಮ ಇರುವೆಗಳನ್ನು ಸೃಷ್ಟಿ ಮಾಡಿ ಸಾರಂಗದ ಮೇಲೆ ಮಲಗಿದ್ದಂತಹ ಮಹಾವಿಷ್ಣುವನ್ನು ಎಬ್ಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆ ಇರುವೆಗಳೆಲ್ಲ ಹೋಗಿ ಸಾರಂಗವನ್ನು ಕತ್ತರಿಸಿ ತುಂಡು ಮಾಡಿದಾಗ ಆ ಶಬ್ದದಿಂದ ಮಹಾವಿಷ್ಣು ಹೇಳ್ತಾನೆ ಅನ್ನುವಂತಹ ಒಂದು ಭಾವನೆಯಿಂದ ಬ್ರಹ್ಮ ಹೀಗೆ ಮಾಡ್ತಾನೆ. ಆ ಇರುವೆಗಳೇನೋ ಆ ಸಾರಂಗದ ದಾರವನ್ನು ಕಚ್ಚಿ ತುಂಡು ಮಾಡಿ ಆ ಸಾರಂಗವನ್ನು ಮುರಿದ್ವು. ಆದರೆ ಆ ಸಾರಂಗ ಮಹಾವಿಷ್ಣುವಿನ ಕತ್ತಿಗೆ ಬಲವಾದ ಪೆಟ್ಟನ್ನು ನೀಡಿ ತುಂಡರಿಸುತ್ತವೆ. ಆಗ ದೇವತೆಗಳಿಗೆ ಗಾಬರಿಯಾದಾಗ ಆದಿಶಕ್ತಿ ಹೇಳ್ತಾಳೆ, ಇಲ್ಲ, ಇದು ಒಂದು ಕಾರಣಕ್ಕಾಗಿಯೇ ಈ ರೀತಿ ನಡೆದಿದೆ, ಹೆದರಬೇಡಿ. ಯಾವುದೇ ದಿಕ್ಕಿನಲ್ಲಿರುವಂತಹ ಒಂದು ಹಯದ ಶಿರವನ್ನು ತಂದು ಮಹಾವಿಷ್ಣುವಿಗೆ ಜೋಡಿಸಿ ಆಗ ಹಯಗ್ರೀವ ಅನ್ನುವಂತಹ ಹೆಸರಿನಂತ ಪೂಜಿಸಲ್ಪಡ್ತಾನೆ ಅಂತ ಹೇಳಿದಾಗ ಹಾಗೆ ಮಾಡ್ತಾರೆ ದೇವತೆಗಳು. ಆಗ ಇದೇ ಹಯಗ್ರೀವ, ಮಹಾವಿಷ್ಣು ಹಯಗ್ರೀವನ ರೂಪದಲ್ಲಿ ಹಯಗ್ರೀವನ ಸಂಹಾರವನ್ನು ಮಾಡ್ತಾನೆ. ಹಯಗ್ರೀವ ಅನ್ನುವಂಥ ಹೆಸರಿನ ಪಾಯಸ ಕೂಡ ಮಾಡಲಾಗುತ್ತೆ. ಹಯಗ್ರೀವ ಅಂದರೆ ಮಹಾವಿಷ್ಣುವಿಗೆ ಅರ್ಪಿಸಲಾಗುತ್ತೆ. ಬಹಳಷ್ಟು ರುಚಿಯಾದ ಸ್ವಾದಿಷ್ಟವಾದ ನೈವೇದ್ಯ ಇದು. ಹೀಗೆ ತನ್ನ ಅಸುರನ ಹೆಸರನ್ನು ಇಟ್ಟು ಆ ಅಸುರನನ್ನೇ ಸಂಹಾರ ಮಾಡಿದಂತಹ ಏಕೈಕ ದೈವ ಅಂತ ಹೇಳಿದ್ರೆ ಹಯಗ್ರೀವ. ಇದು ಹಯಗ್ರೀವ ಅಸುರನ ಸಂಹಾರದ ಕಥೆಯಾಗಿತ್ತು.
1: ವನಮಾಲೆ ವೈಕುಂಠಪತಿ.
2: ಹಾಗಲ್ಲ ಪೂಜ್ಯರು,

ಮಹಾತಪಸ್ವಿ ಚಿತ್ರದ ಹಾಡನ್ನ ಕೇಳಿದ್ರಿ. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ, ಸಿ ವಿ ಶಿವಶಂಕರ್ ಅವರ ರಚನೆ, ನಾದಪ್ರಿಯ ಅವರ ಸಂಗೀತವಿತ್ತು. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಒಂದು ಹಾಡು ಪ್ರಸಾರವಾಗ್ತಾ ಇದೆ, ಕರುಣೆಯೇ ಕುಟುಂಬದ ಕಣ್ಣು ಚಿತ್ರದ ಹಾಡಿದು. ಶಂಕರಾನಂದ ಯೋಗಿ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇದೆ.

0: ಇದಾಗಿತ್ತು ಇಂದಿನ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ರಕ್ಷಣಾ ಲೆಕ್ಕಪತ್ರ ಇಲಾಖೆಯ
2: 279ನೇ ವಾರ್ಷಿಕ ದಿನಾಚರಣೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಸಚಿವರು ರಕ್ಷಣಾ ಲೆಕ್ಕಪತ್ರ ಇಲಾಖೆಯ ವಿವಿಧ ಮಾಹಿತಿ ತಂತ್ರಜ್ಞಾನ ಉಪಕ್ರಮಗಳಿಗೆ ಚಾಲನೆ ನೀಡಲಿದ್ದಾರೆ. ಜವಳಿ ವಲಯದಲ್ಲಿನ ಉದಯೋನ್ಮುಖ ತಂತ್ರಜ್ಞಾನಗಳ ಕುರಿತು ಚರ್ಚಿಸಲು ನವದೆಹಲಿಯಲ್ಲಿ ಇಂದು ಜವಳಿ ಸಮಾವೇಶ ನಡೆಯಲಿದೆ. ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಸಮಾವೇಶ ಉದ್ಘಾಟಿಸಲಿದ್ದಾರೆ. ಈ ಸಮಾವೇಶವು ದೇಶಾದ್ಯಂತದ ಜವಳಿ ವಲಯಕ್ಕೆ ಸಂಬಂಧಿಸಿದ 400 ಅತಿಸಣ್ಣ ಮತ್ತು ಸಣ್ಣ ಕೈಗಾರಿಕೆಗಳನ್ನು ಒಂದೆಡೆ ಸೇರಿಸಲಿದೆ. ಪ್ರಜಾಸೇವಾ ಅಭಿಯಾನ ಇದೇ 3ರಂದು ಪಿರಿಯಾಪಟ್ಟಣ ತಾಲೂಕಿನಲ್ಲಿ ನಡೆಯಲಿದೆ. ಈ ಬಾರಿಯ ಪ್ರಜಾಸೇವೆ ಅಭಿಯಾನದಲ್ಲಿ ಮುಖ್ಯಮಂತ್ರಿಗಳು ಖುದ್ದು ಭಾಗವಹಿಸಿ ಸಾರ್ವಜನಿಕರ ಕುಂದುಕೊರತೆ ಮತ್ತು ಅಹವಾಲುಗಳನ್ನು ಸ್ವೀಕರಿಸಲಿದ್ದಾರೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಯುಕೇಶ್ ಕುಮಾರ್ ತಿಳಿಸಿದ್ದಾರೆ. ಅಂತಾರಾಜ್ಯ ಚಂಡಮಾರುತ ಅಣಕು ಕಾರ್ಯಾಚರಣೆ ಅಂಗವಾಗಿ ಇಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಅಣಕು ಕಾರ್ಯಾಚರಣೆ ನಡೆಯಲಿದ್ದು, ಈ ಸಂದರ್ಭದಲ್ಲಿ ಸಾರ್ವಜನಿಕರು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲವೆಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಆತ್ಮನಿರ್ಭರ ಭಾರತದ ದೃಷ್ಟಿಕೋನವು ಭಾರತ ಕೇವಲ ಸುಧಾರಿತ ತಂತ್ರಜ್ಞಾನಗಳ ದೊಡ್ಡ ಮಾರುಕಟ್ಟೆಯಾಗಿ ಉಳಿಯದೆ ಅವುಗಳನ್ನು ಉತ್ಪಾದಿಸುವ ಮತ್ತು ರಫ್ತು ಮಾಡುವ ಸಾಮರ್ಥ್ಯ ಬೆಳೆಸಿಕೊಳ್ಳುವುದಾಗಿದೆ ಎಂದು ಕೇಂದ್ರ ಭಾರಿ ಕೈಗಾರಿಕೆಗಳ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಮೈಸೂರು ದಸರಾ ಮಹೋತ್ಸವ 2026ರ ಸಾಂಸ್ಕೃತಿಕ ವೈಭವಕ್ಕೆ ಸಾಹಿತ್ಯದ ಮೆರುಗು ನೀಡುವ ಉದ್ದೇಶದಿಂದ ದಸರಾ ಕವಿಗೋಷ್ಠಿ ಉಪಸಮಿತಿಯ ವತಿಯಿಂದ 13ರಿಂದ 17ರವರೆಗೆ ದಸರಾ ಕವಿಗೋಷ್ಠಿ ಆಯೋಜಿಸಲಾಗಿದೆ ಎಂದು ದಸರಾ ಕವಿಗೋಷ್ಠಿ ಉಪಸಮಿತಿಯ ಉಪವಿಶೇಷಾಧಿಕಾರಿ ಡಾ ಎಂ ದಾಸೇಗೌಡ ಮೈಸೂರಿನಲ್ಲಿ ತಿಳಿಸಿದ್ದಾರೆ. ನಿನ್ನೆ ರಾತ್ರಿ ಗುವಾಹಟಿಯ ಬರ್ಸಪಾರ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ಪುರುಷರ 3 ಪಂದ್ಯಗಳ ಸರಣಿಯ 2ನೇ ಏಕದಿನ ಪಂದ್ಯದಲ್ಲಿ ಭಾರತವು ವೆಸ್ಟ್ ಇಂಡೀಸ್ ವಿರುದ್ದ 8 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಈ ಮೂಲಕ ಸರಣಿಯಲ್ಲಿ 2-0 ಅಂತರದ ಅಜೇಯ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35ಕ್ಕೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: 7:55 ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ

ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ನಲ್ಲಿ ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ರಾಜ್ಯದ ನೂತನ ಜವಳಿ ಮತ್ತು ಉಡುಪು ನೀತಿ 4.0ಗೆ ಅಧಿಕೃತ ಅಧಿಸೂಚನೆ, 5 ಲಕ್ಷ ಹೊಸ ಉದ್ಯೋಗಾವಕಾಶ ಸೃಷ್ಟಿಸುವ ಗುರಿ. ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಯಡಿ ಆಧಾರ್ ಕಾರ್ಡ್ ಬಳಕೆ ಬದಲು ಸ್ಮಾರ್ಟ್ ಕಾರ್ಡ್ ನೀಡುವ ಕುರಿತು ಸರ್ಕಾರದ ಚಿಂತನೆ. ಭದ್ರಾ ಮೇಲ್ದಂಡೆ ಯೋಜನೆ ಕೇಂದ್ರದ ಅನುದಾನ ತರಲು ಎಲ್ಲ ಜನಪ್ರತಿನಿಧಿಗಳು ಶ್ರಮಿಸಬೇಕು, ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರ ಮನವಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ವಿಫಲ, ಸರ್ಕಾರದ ನಿರ್ಲಕ್ಷ್ಯ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಆರೋಪ. ಈಗ ವಾರ್ತೆಗಳ ವಿವರ. ರಾಜ್ಯದ ನೂತನ ಜವಳಿ ಮತ್ತು ಉಡುಪು ನೀತಿ 4.0ಗೆ ರಾಜ್ಯ ಸರ್ಕಾರ ಅಧಿಕೃತ ಅಧಿಸೂಚನೆ ಹೊರಡಿಸಿದೆ. ನೀತಿಯ ಅನುಷ್ಠಾನಕ್ಕಾಗಿ 4,000 ಕೋಟಿ ಮೊತ್ತದ ಹಣಕಾಸು ಬೆಂಬಲಕ್ಕೆ ಅನುಮೋದನೆ ನೀಡಲಾಗಿದ್ದು, ಮುಂದಿನ 5 ವರ್ಷಗಳಲ್ಲಿ 20,000 ಕೋಟಿ ಹೂಡಿಕೆ ಆಕರ್ಷಿಸುವುದು ಹಾಗೂ 5 ಲಕ್ಷ ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಗುರಿ ಹೊಂದಲಾಗಿದೆ. ಹೊಸ ನೀತಿಯಡಿ ಬೆಂಗಳೂರಿನಾಚೆಗೂ ಜವಳಿ ಮತ್ತು ಉಡುಪು ಕೈಗಾರಿಕೆಗಳನ್ನು ವಿಸ್ತರಿಸಿ ಪ್ರಾದೇಶಿಕ ಸಮತೋಲನದೊಂದಿಗೆ ಕೈಗಾರಿಕಾ ಬೆಳವಣಿಗೆ ಸಾಧಿಸಲು ರಾಜ್ಯದ 34 ತಾಲೂಕುಗಳನ್ನು ವಿಶೇಷ ಆದ್ಯತೆಯ ತಾಲೂಕುಗಳಾಗಿ ಗುರುತಿಸಲಾಗಿದೆ. ಈ ತಾಲೂಕುಗಳಲ್ಲಿ ಸ್ಥಾಪನೆಯಾಗುವ ಅರ್ಹ ಹೊಸ ಜವಳಿ ಮತ್ತು ಉಡುಪು ಘಟಕಗಳಿಗೆ ಸಾಮಾನ್ಯ ಸೌಲಭ್ಯಗಳ ಜೊತೆಗೆ ಹೆಚ್ಚುವರಿ ಪ್ರೋತ್ಸಾಹಧನ ಹಾಗೂ ರಿಯಾಯಿತಿಗಳು ಲಭ್ಯವಾಗಲಿವೆ. ಇಲಾಖೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ರೇಷ್ಮೆ ನೂಲು ಉತ್ಪಾದನೆಗೆ ಸಂಬಂಧಿಸಿದ ರೇಷ್ಮೆ ರೀಲಿಂಗ್ ಮತ್ತು ಸ್ಪಿನ್ನಿಂಗ್ ಚಟುವಟಿಕೆಗಳನ್ನು ಜವಳಿ ನೀತಿಯ ವ್ಯಾಪ್ತಿಗೆ ತಂದಿರುವುದು ನೂತನ ನೀತಿಯ ಪ್ರಮುಖ ವಿಶೇಷತೆ. ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಯಡಿ ಉಚಿತ ಬಸ್ ಪ್ರಯಾಣ ಸೌಲಭ್ಯ ಪಡೆಯುತ್ತಿರುವ ಮಹಿಳೆಯರು ಹಾಗೂ ತೃತೀಯ ಲಿಂಗಿಗಳಿಗೆ ಇನ್ನು ಮುಂದೆ ಆಧಾರ್ ಕಾರ್ಡ್ ಬಳಕೆ ಬದಲು ಸ್ಮಾರ್ಟ್ ಕಾರ್ಡ್ ನೀಡುವ ಕುರಿತು ಸರ್ಕಾರ ಚಿಂತನೆ ನಡೆಸಿದೆ. ಯೋಜನೆಯ ದುರ್ಬಳಕೆ ತಡೆಯುವ ಉದ್ದೇಶದಿಂದ ಸುಮಾರು 1 ಕೋಟಿ ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡ್ ವಿತರಿಸಲು ಟೆಂಡರ್ ಪ್ರಕ್ರಿಯೆ ಆರಂಭಿಸಲಾಗಿದೆ. ಸ್ಮಾರ್ಟ್ ಕಾರ್ಡ್ ವಿತರಣೆಗೆ ಸುಮಾರು 250 ಕೋಟಿ ವೆಚ್ಚದಲ್ಲಿ ಟೆಂಡರ್ ಕರೆಯಲಾಗಿದೆ. ಸ್ಮಾರ್ಟ್ ಕಾರ್ಡ್ ಪಡೆಯಲು ವೋಟರ್ ಐಡಿ ಹಾಗೂ ಆಧಾರ್ ಕಾರ್ಡ್ ಸೇರಿದಂತೆ ಅಗತ್ಯ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಮೊದಲ ಹಂತದಲ್ಲಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಪ್ರಯಾಣಿಕರಿಗೆ ಕಾರ್ಡ್ ವಿತರಿಸಿ ಬಳಿಕ ರಾಜ್ಯದ ಇತರ ಭಾಗಗಳ ಫಲಾನುಭವಿಗಳಿಗೂ ವಿಸ್ತರಿಸುವ ಯೋಜನೆಯಿದೆ ಎಂದು ಸಾರಿಗೆ ಇಲಾಖೆ ಮೂಲಗಳು ತಿಳಿಸಿವೆ. ಭದ್ರಾ ಮೇಲ್ದಂಡೆ ಯೋಜನೆ ಶೀಘ್ರ ಪೂರ್ಣಗೊಳಿಸಲು ಹಾಗೂ ಕೇಂದ್ರದಿಂದ ಬರಬೇಕಾದ ಅನುದಾನ ತರಲು ಎಲ್ಲ ಜನಪ್ರತಿನಿಧಿಗಳು ಶ್ರಮಿಸಬೇಕು ಎಂದು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ಮನವಿ ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2023-24 ಕೇಂದ್ರ ಬಜೆಟ್ನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರೂಪಾಯಿ ನೀಡುವುದಾಗಿ ಘೋಷಿಸಲಾಗಿದ್ದರೂ ಈವರೆಗೂ ಯಾವುದೇ ಅನುದಾನ ಬಿಡುಗಡೆಯಾಗಿಲ್ಲ. ಜಿಲ್ಲೆಯ ಸಂಸದರು ಹಾಗೂ ಮುಖಂಡರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಈ ಅನುದಾನ ತರಲು ಶ್ರಮಿಸಬೇಕು ಎಂದರು. ಈ ಯೋಜನೆಯಿಂದ ಒಟ್ಟು 29.9 ಟಿಎಂಸಿ ನೀರಿನಲ್ಲಿ ಚಿತ್ರದುರ್ಗ ಜಿಲ್ಲೆಗೆ ನೇರವಾಗಿ 18.62 ಟಿಎಂಸಿ ಹಾಗೂ ವಾಣಿ ವಿಲಾಸ ಸಾಗರಕ್ಕೆ 2 ಟಿಎಂಸಿ ಸೇರಿದಂತೆ ಒಟ್ಟು 20.62 ಟಿಎಂಸಿ ನೀರು ದೊರೆಯಲಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ವಿಫಲಗೊಂಡಿದ್ದು ಜನರ ಸಂಕಷ್ಟಗಳಿಗೆ ಸರ್ಕಾರ ಸ್ಪಂದಿಸದೆ ನಿರ್ಲಕ್ಷ್ಯ ವಹಿಸಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಆರೋಪಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಮಾದಿಗ ಜಿಲ್ಲಾ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಒಳ ಮೀಸಲಾತಿ ಜಾರಿ ವಿಷಯಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ಸರಿಯಾದ ವಾದ ಮಂಡಿಸದೆ ಸರ್ಕಾರ ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ನಡೆದುಕೊಳ್ಳುತ್ತಿದೆ ಎಂದರು. ಬಡವರ ಮತ್ತು ರೈತರ ಮಕ್ಕಳ ಶಿಕ್ಷಣಕ್ಕಾಗಿ ಜಾರಿಗೊಳಿಸಿದ್ದ ರೈತ ವಿದ್ಯಾನಿಧಿ ಯೋಜನೆ ಮೊಟಕುಗೊಳಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ಸೂಕ್ತ ಬಸ್ ವ್ಯವಸ್ಥೆ ಇಲ್ಲ. ಗ್ಯಾರಂಟಿ ನೆಪದಲ್ಲಿ ಬಡವರ ಮನೆ, ಗಂಗಾ ಕಲ್ಯಾಣ, ವೃದ್ಧಾಪ್ಯ ವೇತನ ಹಾಗೂ ವಿಶೇಷಚೇತನರ ಪಿಂಚಣಿ ಸರಿಯಾಗಿ ತಲುಪಿಸಲು ಸರ್ಕಾರ ವಿಫಲವಾಗಿದೆ ಎಂದು ವಿಜಯೇಂದ್ರ ಟೀಕಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸ್ವಚ್ಛ ಭಾರತ ಅಭಿಯಾನ ಕುರಿತ ಒಂದು ನೋಟ ಇಲ್ಲಿದೆ. 2014ರಲ್ಲಿ ಪ್ರಾರಂಭವಾದ ಸ್ವಚ್ಛ ಭಾರತ ಅಭಿಯಾನದಡಿ ಸ್ವಚ್ಛತೆಯ ಪರಿಕಲ್ಪನೆ, ನಿರ್ಲಕ್ಷ್ಯಕ್ಕೊಳಗಾದ ಸಾರ್ವಜನಿಕ ಆರೋಗ್ಯ ಸಮಸ್ಯೆಯನ್ನು ದೇಶಾದ್ಯಂತ ಜನಾಂದೋಲನವಾಗಿ ಪರಿವರ್ತಿಸಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ವಚ್ಛತೆ, ಘನತೆ ಮತ್ತು ನಡವಳಿಕೆಯಲ್ಲಿನ ಬದಲಾವಣೆಯನ್ನು ಈ ಮಿಷನ್ನ ಕೇಂದ್ರ ಬಿಂದುವನ್ನಾಗಿ ಪರಿಗಣಿಸಿದರು. ದೇಶಾದ್ಯಂತ 12 ಕೋಟಿಗೂ ಹೆಚ್ಚು ಮನೆ ಶೌಚಾಲಯಗಳ ನಿರ್ಮಾಣಕ್ಕೆ ಚಾಲನೆ ನೀಡಿದ ಅವರು 2019ರ ವೇಳೆಗೆ ಭಾರತೀಯ ಹಳ್ಳಿಗಳನ್ನು ಬಯಲು ಮಲವಿಸರ್ಜನೆ ಮುಕ್ತ ಎಂದು ಘೋಷಿಸಲು ಅನುವು ಮಾಡಿಕೊಟ್ಟರು. 2024ರಲ್ಲಿ ನಡೆದ ಅಧ್ಯಯನವೊಂದರ ಪ್ರಕಾರ ಸ್ವಚ್ಛ ಭಾರತ ಮಿಷನ್ ಯೋಜನೆಯಡಿ ಹೆಚ್ಚಿನ ಶೌಚಾಲಯ ವ್ಯಾಪ್ತಿ ಹೊಂದಿರುವ ಜಿಲ್ಲೆಗಳು ಶಿಶು ಮತ್ತು 5 ವರ್ಷದೊಳಗಿನವರ ಮರಣ ಪ್ರಮಾಣವನ್ನು ಗಮನಾರ್ಹವಾಗಿ ಕಡಿಮೆ ಮಾಡಿವೆ ಮತ್ತು ಎಸ್ಬಿಎಂ ಅಡಿ ಕೈಗೊಂಡ ನೈರ್ಮಲ್ಯ ಸುಧಾರಣೆಗಳು ಪ್ರತಿ ವರ್ಷ ಸುಮಾರು 70,000 ಶಿಶು ಸಾವುಗಳನ್ನು ತಪ್ಪಿಸಲು ಸಹಾಯ ಮಾಡಿದೆ ಎನ್ನುವ ಅಂಶಗಳನ್ನು ವಿಶದೀಕರಿಸಿದೆ. ಸ್ವಚ್ಛತಾ ಸರ್ವೇಕ್ಷಣ್ ಈ ಮಿಷನ್ಗೆ ಪ್ರಬಲ ಸ್ಪರ್ಧಾತ್ಮಕ ಆಯಾಮ ಸೇರ್ಪಡಿಸಿದ ಕಾರಣಕ್ಕಾಗಿ ಭಾರತದಾದ್ಯಂತ ನಗರಗಳು ಮತ್ತು ಪಟ್ಟಣಗಳು ಹೆಚ್ಚು ಸ್ಪರ್ಧಾತ್ಮಕವಾಗಿ ಮತ್ತು ಪರಿಣಾಮಕಾರಿಯಾಗಿ ತಮ್ಮನ್ನು ತೊಡಗಿಸಿಕೊಳ್ಳುವ ಮೂಲಕ ಸ್ವಚ್ಛತೆ, ತ್ಯಾಜ್ಯ ನಿರ್ವಹಣೆ ಮತ್ತು ನಾಗರಿಕ ಭಾಗವಹಿಸುವಿಕೆಯಲ್ಲಿ ಗಣನೀಯವಾಗಿ ಗುರುತಿಸಲ್ಪಟ್ಟವು. ಪ್ರಧಾನಿ ಮೋದಿ ಅವರು ಅಭಿಯಾನದ ಮುಂಚೂಣಿಯಲ್ಲಿ ನಿಂತು ಸರ್ಕಾರಿ ಕಾರ್ಯಕ್ರಮವಾದ ಸ್ವಚ್ಛ ಭಾರತ ಅಭಿಯಾನವನ್ನು ಜನಾಂದೋಲನವನ್ನಾಗಿ ಪರಿವರ್ತಿಸಲು ಕಾರಣೀಕರ್ತರಾದರು. ಈ ಉಪಕ್ರಮವು ಸ್ವಚ್ಛತೆಯನ್ನು ಮೂಲಭೂತ ಅವಶ್ಯಕತೆಯನ್ನಾಗಿ ಮಾಡಿತು. ಶೌಚಾಲಯಗಳನ್ನು ಆರೋಗ್ಯ, ಘನತೆ ಮತ್ತು ಮಾನವ ಅಭಿವೃದ್ಧಿಯ ಸಾಧನಗಳಾಗಿ ಪರಿವರ್ತಿಸಿತು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ಅಂತಾರಾಷ್ಟ್ರೀಯ ಕಾಫಿ ದಿನ. October 1 ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಕಾಫಿ ದಿನವನ್ನಾಗಿ ಆಚರಿಸಲಾಗುತ್ತದೆ. ದೇಶದಲ್ಲಿ ಮೊದಲ ಬಾರಿಗೆ ಕಾಫಿ ಬೆಳೆ ಆರಂಭವಾದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರಸ್ತುತ ಸುಮಾರು 85,000 ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ 1.2 ಲಕ್ಷ ಟನ್ ಕಾಫಿ ಉತ್ಪಾದನೆ ಮಾಡಲಾಗುತ್ತಿದೆ. ಇದರೊಂದಿಗೆ ದೇಶದಲ್ಲಿ ಅತಿ ಹೆಚ್ಚು ಅರೇಬಿಕ್ ಕಾಫಿ ಬೆಳೆಯುವಲ್ಲಿ ಚಿಕ್ಕಮಗಳೂರು ಪ್ರಥಮ ಸ್ಥಾನದಲ್ಲಿದೆ. ಜಿಲ್ಲೆಯ ಹಲವೆಡೆ ಸಾವಯವ ಕೃಷಿ ಮೂಲಕ ಗುಣಮಟ್ಟದ ಕಾಫಿ ಬೆಳೆಯಲಾಗುತ್ತಿದ್ದು, ಸಾವಯವ ಕಾಫಿ ಉತ್ಪಾದನೆ ಕುರಿತು ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಜಿಲ್ಲೆಯ ಮುಕ್ತಿಹಳ್ಳಿ ಗ್ರಾಮದ ಸಾವಯವ ಕೃಷಿಕ ಚಂದ್ರಶೇಖರ್ ನಾರಾಯಣಪುರ್ ಅವರು.
4: ಸಾವಯವ ಕೃಷಿನಲ್ಲಿ ನೈಸರ್ಗಿಕ ಕೃಷಿನಲ್ಲಿ ಯಾಕೆ ಕಾಫಿ ಬೆಳಿಬಾರದು ಅಂತ ಹೇಳಿ ಯೋಚನೆ ಮಾಡಿ ಈಗ ಕಳೆದ ಒಂದು 8-9 ವರ್ಷದಿಂದ ಸಹಜ ಕೃಷಿನಲ್ಲಿ ಕಾಫಿ ಬೆಳೀತಾ ಇದ್ದೀನಿ. ಅಂದ್ರೆ ನಿಸರ್ಗಕ್ಕೆ ಎಲ್ಲದನ್ನು ಬಿಡ್ತಾ ಭೂಮಿಗೆ

0: ಏನು ಜೀವಾಣುಗಳನ್ನ ರಿಫಿಲ್ ಮಾಡ್ತಾ ಜೀವಾಮೃತದ ಮೂಲಕವಾಗಿ ಅಲ್ಲಿ ಕಳೆ ಬೆಳೆಸ್ತಾ ಡೈವರ್ಸಿಟಿ ಕ್ರಿಯೇಟ್ ಮಾಡ್ತಾ ಅಲ್ಲೊಂದು ನ್ಯಾಚುರಲ್ ಕ್ಲೈಮೇಟ್ ಕ್ರಿಯೇಟ್ ಮಾಡಿ ಕಾಫಿನ ಉತ್ಪಾದನೆ ಮಾಡ್ತಾ ಇದೀವಿ. ನಾವು ಹೆಚ್ಚು ಕಡಿಮೆ ಒಂದು 7-8 ಸಾವಿರ ರೂಪಾಯಿ ಖರ್ಚು ಮಾಡಿ 5-40 ಚೀಲ, ಕೆಲ ವರ್ಷ 45-46 ಚೀಲ, ಸರಾಸರಿ 30 ಚೀಲ ಕಾಫಿನ ನಾವು ಕೊಯ್ಬಹುದು. ರಾಸಾಯನಿಕ ಮುಕ್ತವಾಗಿ ನೈಸರ್ಗಿಕವಾಗಿ ಕಾಫಿ ಬೆಳೆದಿದ್ದೇ ಆದ್ರೆ ಈ ಪ್ರಕೃತಿಗೆ ಒಂದು ಕೊಡುಗೆ ಕೊಡ್ತೀವಿ, ಜೊತೆನಲ್ಲಿ ಉತ್ಕೃಷ್ಟವಾದಂತಹ ಕಾಫಿಯ ಗುಣಮಟ್ಟನ ನಾವು ಕೊಡ್ತೀವಿ.
1: ಸರ್ಕಾರಿ ನೌಕರರ ದೈನಂದಿನ ಕರ್ತವ್ಯಗಳಲ್ಲಿ ಭ್ರಷ್ಟಾಚಾರ, ಕರ್ತವ್ಯ ಲೋಪ, ಅನಗತ್ಯ ವಿಳಂಬ ಕಂಡುಬಂದಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಉಪಲೋಕಾಯುಕ್ತ ಕೆಎನ್ ಫಣೀಂದ್ರ ಎಚ್ಚರಿಕೆ ನೀಡಿದ್ದಾರೆ. ಕಾರವಾರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಅಧಿಕಾರಿಗಳ, ದೂರುದಾರರ ಹಾಗೂ ಎದುರುದಾರರ ಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, ಮನೆ ಬಾಗಿಲಿಗೆ ನ್ಯಾಯ ಪರಿಕಲ್ಪನೆ ಈ ಸಭೆಯ ಉದ್ದೇಶ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ನೂತನ ಜವಳಿ ಮತ್ತು ಉಡುಪು ನೀತಿ 4.0ಗೆ ಅಧಿಕೃತ ಅಧಿಸೂಚನೆ. 5 ಲಕ್ಷ ಹೊಸ ಉದ್ಯೋಗಾವಕಾಶ ಸೃಷ್ಟಿಸುವ ಗುರಿ. ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಯಡಿ ಆಧಾರ್ ಕಾರ್ಡ್ ಬಳಕೆ ಬದಲು ಸ್ಮಾರ್ಟ್ ಕಾರ್ಡ್ ನೀಡುವ ಕುರಿತು ಸರ್ಕಾರದ ಚಿಂತನೆ. ಭದ್ರಾ ಮೇಲ್ದಂಡೆ ಯೋಜನೆ ಕೇಂದ್ರದ ಅನುದಾನ ತರಲು ಎಲ್ಲ ಜನಪ್ರತಿನಿಧಿಗಳು ಶ್ರಮಿಸಬೇಕು, ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರ ಮನವಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ವಿಫಲ, ಸರ್ಕಾರದ ನಿರ್ಲಕ್ಷ್ಯ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 7:15:40 ಕಾರ್ಯಕ್ರಮ ಶುಭೋದಯ ಕರ್ನಾಟಕ. ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ನಮ್ಮೆಲ್ಲಾ ಕೇಳುಗರಿಗೂ ಪ್ರೀತಿಯ ಸ್ವಾಗತ. ಆರಂಭದಲ್ಲಿ ಕನ್ನಡ ರತ್ನ ಭಂಡಾರ, ಇದಾದ ನಂತರ ಭಾವಗೀತೆಗಳು ನಿಮಗಾಗಿ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಪಾಂಡಿತ್ಯ ತವನಿಧಿ ಎಂದು ಕರೆಸಿಕೊಂಡವರು, ಪರಂಪರೆಯ ಪ್ರತಿನಿಧಿ ಅಂತ ನಾವು ಅವರನ್ನ ಕರೀತೇವೆ, ಕನ್ನಡದ ಮಹಾನ್ ವಿದ್ವಾಂಸರು ಸೇಡಿಯಾಪು ಕೃಷ್ಣ ಭಟ್ಟರು. ತಥ್ಯದರ್ಶನ, ಕನ್ನಡ ವರ್ಣಗಳು ಕೃತಿಗಳು ಮೇರು ಸದೃಶ, ಕನ್ನಡ ವ್ಯಾಕರಣ ಛಂದಸ್ಸು ಭಾಷಾ ಮೀಮಾಂಸೆಗೆ ಅವರ ಕೊಡುಗೆ ಅಪಾರ. ಅವರ ನೆರಳಿನಲ್ಲಿ ಅರಳಿದವರು ಅನೇಕರು. ಅವರ ದೇಶ ನಾಮಗಳು, ವಿಚಾರ ಪ್ರಪಂಚ, ಛಂದೋಗತಿ ಇವೆಲ್ಲ ನಮಗೆ ಆಕರ ಗ್ರಂಥಗಳು. ಈ ಸಂದರ್ಶನ ನಡೆದಾಗ ಸೇಡಿಯಾಪು ಕೃಷ್ಣ ಭಟ್ಟರಿಗೆ 89 ವರ್ಷ. ಅವರು ಹುಟ್ಟಿದ್ದು June 8, 1902. ಅವರು ಅಗಲಿದ್ದು ಕೂಡ June 8, 1996. ಅವರ ಸಾಹಿತ್ಯ ಲೋಕದ ಆರಂಭದ ದಿನಗಳ ಮೆಲುಕು.
1: ನನ್ನ ತಂದೆಯವರು ಕವಿಗಳಾಗಿದ್ದರು. ನನ್ನ ಅಣ್ಣ ಕವಿತೆ ಮಾಡ್ತಾ ಇದ್ದ. ಅವರಿಗೆ ಹಾಗೆ ನಾನು ಸಹ ಶುರು ಮಾಡಿದೆ. ನನ್ನ ತಂದೆಯವರು ಮಾಡಿದ ಒಂದು ಪದ್ಯ, ಒಂದು ತುಂಡನ್ನು ಹೇಳ್ತಾರೆ. ಸ್ವಾಮಿ ಸರ್ವೇಶ್ವರ ಸದಾನಂದ ನಿರ್ಮಲ ಮಹಾಮಹಿಮ ರೂಪ ಸಕಲಾಧಾರ ಸರ್ವಜ್ಞ ಪ್ರೇಮಾಮೃತಾಬ್ಧಿ ಶರಣಾಗತ ಜನೋದ್ಧರಣ ಮರೆಹೊಕ್ಕೆ ನಿನ್ನ ಪದವ. ಮತ್ತು ನಮ್ಮ ತಾಯಿ ಸಹ ಹಾಡ್ತಾ ಇದ್ದರು. ನನಗಿಂತ ನನ್ನ ಅಣ್ಣ 3 ವರ್ಷಕ್ಕೆ ಹಿರಿಯ. ಅವರಿಗೆ 12 ವರ್ಷ ಆಗುವಾಗ ಕವಿತೆ ಮಾಡಲಿಕ್ಕೆ ಶುರು ಮಾಡಿದ ನನ್ನ ಅಣ್ಣ. ನಾನು 9, 10 ವರ್ಷದಲ್ಲಿ ಶುರು ಮಾಡಿದೆ. ಈಗ ನೋಡಿ, ಆ ಸಮಯದಲ್ಲಿ ಈ ಯಕ್ಷಗಾನದ ಪದಗಳನ್ನೆಲ್ಲ ಪದ್ಯಗಳನ್ನೆಲ್ಲ ಕೇಳ್ತಾ ಇದ್ದೆ, ಓದ್ತಾ ಇದ್ದೆ. ಶುರು ಮಾಡಿದ್ದಂಥದ್ರಲ್ಲಿ ಹಾಡುಗಳನ್ನು, ತಾಯೇ ನಂಬಿದೆ ತವ ಪಾದವ ಅಂತ ಒಂದು ಹಿಂಗೆ ಬದ್ದು ಬರೆದೆ. ಆಮೇಲೆ ಪೂಜಿಪೆನು ಹೂಗಳಿಂದ ಮೂಜಗದೊಡೆಯಳೇ, ಹೀಗೆ ಸುರಿ ಇನ್ನೊಂದು ಬದ್ದ ಬರೆದೆ. ಇದು ಹೀಗೆ ಹೀಗೆ ಬರಿತಾ ಬರಿತಾ ಹೋದೆ. ಜನರಿಗೆಲ್ಲ ಗೊತ್ತಾದದ್ದು ನಾನು ಶಾಲೆಯಲ್ಲಿ ವಿದ್ಯಾರ್ಥಿ ಆಗಿದ್ದಾಗ.

0: ಕೆಲವರೆಲ್ಲ ಇದು ನೀನು ಬರೆದದ್ದಲ್ಲ, ಯಾರೋ ಬರೆದು ಕೊಟ್ಟದ್ದು ಅಂತ ಹೇಳಿದರು. ನಂಬಿಕೆ ಬರಲಿಲ್ಲ ಅವರಿಗೆ. ಆದರೆ ಮತ್ತೊಂದು ದಿವಸ ಕ್ಲಾಸ್ನಲ್ಲಿ ಕೂತ್ಕೊಂಡು ಒಬ್ಬರು ಉಪಾಧ್ಯಾಯರು ನಿವೃತ್ತರಾದರು. ಅವರು ಇವತ್ತು ನಿವೃತ್ತರಾಗ್ತಾರೆ, ನೀನು ಅವನೇನಾದ್ರೂ ಭಾಷಣ ಮಾಡಬೇಕು, ಅದು ಇದು ನಾನು ಪದ್ಯದವೇ ಬರೆದು ಓದ್ತೇನೆ ಅಂತ ಹೇಳಿದೆ. ಅಲ್ಲಿ ಅವರ ಸಮ್ಮುಖದಲ್ಲಿ ಕ್ಲಾಸ್ನಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಪದ್ಯ ಬರೆದು ಓದಿದೆ. ಆಗ ನಾನೇ ಬರೆದದ್ದು ಹೌದು ಅಂತ ಎಲ್ಲರಿಗೆ ಖಚಿತ ಆಯಿತು. ಅಡ್ಡವರೆಗೆ ನಂಬಲಿಲ್ಲ. ಜಯ ಕರ್ನಾಟಕ ಪತ್ರಿಕೆ ಬರ್ತಾ ಇತ್ತು ಅಲ್ಲಿ ನಮ್ಮ ಮನೆ ಹತ್ರ, ಒಬ್ಬರಿಗೆ ನಾನು ಅದನ್ನೆಲ್ಲ ಓದ್ತಾ ಇದ್ದೆ, ನೋಡು ನಾನು ಒಂದು ಲೇಖನ ಬರೆದು ಕಳಿಸ್ತೇನೆ ಅಂತ ಬರೆದು ಕಳಿಸಿದೆ. 22ನೇ ಇಸ್ವಿಯಲ್ಲಿ ಬರೆದದ್ದು, 22ನೇ ನಾನು ಕಳಿಸಿ, ಬಹುಶಃ 23ರಲ್ಲಿ ಮುದ್ರಿತಾದ್ದು.
1: ಅದರ
0: ಕರ್ನಾಟಕ ಕವಿತಾ ಪ್ರಪಂಚ ಅಂತ ಆ ಲೇಖನಕ್ಕೆ ಹೆಸರು. ಅದಕ್ಕಿಂತ ಮೊದಲೇ ನಾನು ಕವಿ ಚರಿತ್ರೆ ಮೊದಲದ್ದನ್ನೆಲ್ಲ ತುಂಬ ಓದಿದ್ದೆ. ಆದ್ದರಿಂದ ನನಗೆ ಸಾಧಾರಣ ಇಡೀ ಕನ್ನಡ ಸಾಹಿತ್ಯದ ಆಮೂಲಾಗ್ರ ಪರಿಚಯ ಸಾಮಾನ್ಯವಾಗಿ ಇತ್ತು. ಅದೇ ವಿಷಯದಲ್ಲಿ ಈ ಕನ್ನಡ ಸಾಹಿತ್ಯ ಆಲೂರು ವೆಂಕಟರಾಯರು ಸಂಪಾದಕರಾಗಿದ್ದಿರಲ್ಲ, ಅವರದನ್ನು ಮುದ್ರಣ ಮಾಡಿಸಿದರು. ಆಗ 23ನೇ 24ನೇ ಇಸ್ವಿಯಲ್ಲಿಯೇನೋ ಈ ಕಾರ್ಕಳದಲ್ಲಿ ಕರ್ನಾಟಕ ಈ ಅಸಹಕಾರ ಚಳವಳಿಯ ಸಮಯ ನೋಡಿ, ಅಲ್ಲಿ ಒಂದು ಪರಿಷತ್ತಾಯಿತು, ಸಮ್ಮೇಳನ ಆಯಿತು. ಆ ಸಮ್ಮೇಳನಕ್ಕೆ ನಾನು ಹೋಗಿದ್ದೆ. ನಾನು ಸ್ವಲ್ಪ ಈ ಗಾಂಧಿಯವರ ಅನುಯಾಯಿ ಅಂತ ಮಾಡಿಕೊಂಡು ಖಾದಿ ಹೊತ್ತುಕೊಂಡು ಮಾರಾಟ ಮಾಡಿಕೊಂಡು ಹೀಗೆಲ್ಲ ಮಾಡಿಕೊಂಡಿದ್ದೆ ಆ ಸಮಯದಲ್ಲಿ. ನಾನು ಕ್ಲಾಸ್ ಶಾಲೆಲ್ಲ ಬಿಟ್ಟು ಕೆಲವು ವರ್ಷ ಆಗಿತ್ತು, ಅಸಹಕಾರ ಚಳವಳಿ ಸಮಯದಲ್ಲಿ ಬಿಟ್ಟುಬಿಟ್ಟದ್ದು ನಾನು. ಅಲ್ಲಿಗೆ ನಾನು ಹೋಗಿದ್ದೆ. ಧುರೀಣರು ಓದ್ಕೊಂಡು ಮಾತಾಡ್ತಾ ಇದ್ರು. ಈಗ ನೋಡಿದೆ ನಾನು, ಈಗ ನೋಡುವಾಗ ಆಲೂರು ವೆಂಕಟರಾಯರು ಅವರವರ ಲೇಖನಗಳನ್ನೆಲ್ಲ ನೋಡಿ ಯಾವ ಥರದ ಮನುಷ್ಯ ಅಂತ ನನ್ನ ಮನಸ್ಸಲ್ಲಿ ಕಲ್ಪನೆ ಇತ್ತು. ಬಹುಶಃ ಇವರೇ ಆಲೂರು ವೆಂಕಟರಾಯರು ಆಗಿರಬಹುದು ಅಂತ ನಾನು ಆಲೋಚನೆ ಸುಮ್ಮನೆ ನನ್ನ ಮನಸ್ಸಿಗೆ ಬಂತ. ಹಾಗೆ ಅವರು ಸ್ವಲ್ಪ ಹೊತ್ತಿನಲ್ಲಿ ಅವರು ಹೊರಗೆ ಬಂದರು. ಅಲ್ಲಿಂದ ನಾನು ಸುಮ್ಮನೆ ಹೊರಗೆ ಅಂಗಳದಲ್ಲಿ ನಿಂತಿದ್ದೆ. ಹೀಗೆ ನಾನು ಅವರು ನೋಡಿ ಏನೋ ಯಾರು ದೊಡ್ಡ ಮನುಷ್ಯರು ಅಂತ ಈಗ ಹಲ್ಲು ಕಿಡಿದು ನಕ್ಕೆ. ಆಗ ಅವರಾಗ ಹೇಳಿದರು, ನಾನು ಆಲೂರು ವೆಂಕಟರಾವ್, ನಾನು ಶ್ರೀಡಾಪ್ ಕೃಷ್ಣ ಭಟ್ಟ ಅಂತ ಹೇಳಿದೆ. ಅಷ್ಟು ಹೇಳಿದ ಕೂಡಲೇ ನನ್ನ ಹಿಡಿದು ಅಪ್ಪಿಕೊಂಡ್ರು. ನೀವು ಇಷ್ಟು ಚಿಕ್ಕವರು ಅಂತ ನನಗೆ ಗೊತ್ತಿರಲಿಲ್ಲ, ಅಭಿಮಾನ ಉಕ್ಕಿ ಹೋಯಿತು ಅಂತ ಹೇಳಿದರು, ಒಪ್ಪಿಕೊಂಡ್ರು.
2: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ವಿದ್ವಾಂಸರಾದ ಸೇಣಿಯಾಪು ಕೃಷ್ಣ ಭಟ್ಟ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
3: ಸರ್ವೋದಯವಾಗಲಿ ಸರ್ವರಲಿ.
2: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
4: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕನ್ನಡ ರತ್ನ ಭಂಡಾರ ಕೇಳಿದ್ರಲ್ಲ, ಈಗ ಭಾವಗೀತೆಗಳನ್ನು ಕೇಳೋಣ. ಯಶವಂತ ಹಳಿಬಂಡಿ ಅವರ ಧ್ವನಿಯಲ್ಲಿ ಒಂದು ಭಾವಗೀತೆ ಪ್ರಸಾರವಾಗ್ತಾ ಇದೆ.
5: ಸಿರಿನಾಡನು ಕಟ್ಟಲಿಕ್ಕೆ

ಮೈಸೂರಾನಂದ ಸ್ವಾಮಿ ಹಾಗೂ ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿ ಕೆಎಸ್ ನಿಸಾರ್ ಅಹಮದ್ ಅವರ ಭಾವಗೀತೆಯೊಂದನ್ನು ಕೇಳಿದ್ರಿ. ಈಗ ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವಂತಹ ಒಂದು ಭಾವಗೀತೆ, ಇದು ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ರಚನೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ದೇಶಾದ್ಯಂತ ರೈತರ ಆದಾಯ ವೃದ್ಧಿಗೆ ಶ್ರಮಿಸುವ ಜೊತೆಗೆ ಅವರ ಹಿತಾಸಕ್ತಿ ರಕ್ಷಿಸಲು ಸರ್ಕಾರದಿಂದ ಎಲ್ಲ ಪ್ರಯತ್ನ, ಪ್ರಧಾನಿ ನರೇಂದ್ರ ಮೋದಿ. ರಾಷ್ಟ್ರೀಯ ಕರಾವಳಿ ಅಭಿಯಾನ 2.0 ಅನುಷ್ಠಾನಕ್ಕಾಗಿ ಮಾರ್ಗಸೂಚಿ ಬಿಡುಗಡೆ ಮಾಡಿದ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್. ಕೇಂದ್ರ ಲೋಕಸೇವಾ ಆಯೋಗದ ಶತಮಾನೋತ್ಸವ ಸಮಾರಂಭದಲ್ಲಿಂದು ಪ್ರಧಾನಿ ಭಾಗಿ. ದೆಹಲಿಯಲ್ಲಿಂದು ವಸ್ತ್ರೋದ್ಯಮ ಸಮಾವೇಶ, ವಲಯದ ಉದಯೋನ್ಮುಖ ತಂತ್ರಜ್ಞಾನಗಳ ಕುರಿತು ಚರ್ಚೆ. ಏಷ್ಯನ್ ಕ್ರೀಡಾಕೂಟ, ಪದಕ ಪಟ್ಟಿಯಲ್ಲಿ 8ನೇ ಸ್ಥಾನಕ್ಕೇರಿದ ಭಾರತ, ಇಂದು ಪುರುಷರ ಹಾಕಿ ವಿಭಾಗದಲ್ಲಿ ಪಾಕಿಸ್ತಾನದೆದುರು ಸೆಣಸು. ವಾರ್ತೆಗಳ ವಿವರ: ದೇಶಾದ್ಯಂತ ರೈತರ ಆದಾಯ ವೃದ್ಧಿಸುವ ನಿಟ್ಟಿನಲ್ಲಿ ಶ್ರಮಿಸುವ ಜತೆ ಜತೆಗೆ ಅವರ ಹಿತಾಸಕ್ತಿಗಳನ್ನು ರಕ್ಷಿಸಲು ಸರ್ಕಾರವು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಅವರು ತಮ್ಮ ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ 2027-28 ಮಾರುಕಟ್ಟೆ ಅವಧಿಗೆ ಹಿಂಗಾರು ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಸರ್ಕಾರ ಅನುಮೋದನೆ ನೀಡಿದೆ. ಈ ನಿರ್ಧಾರವು ದೇಶಾದ್ಯಂತ ಲಕ್ಷಾಂತರ ರೈತರಿಗೆ ತಮ್ಮ ಕೃಷಿ ಉತ್ಪನ್ನಗಳಿಗೆ ಉತ್ತಮ ಹಾಗೂ ಲಾಭದಾಯಕ ಬೆಲೆಯನ್ನು ಖಾತರಿಪಡಿಸುತ್ತದೆ ಎಂದು ಹೇಳಿದರು. ಹಸಿರು ಇಂಧನ ಕಾರಿಡಾರ್ ಹಂತ 3 ಕುರಿತಾದ ಕೇಂದ್ರ ಸಚಿವ ಸಂಪುಟದ ನಿರ್ಧಾರವು 135 GW ನವೀಕರಿಸಬಹುದಾದ ಇಂಧನದ ಪ್ರಸರಣಕ್ಕೆ ಅನುವು ಮಾಡಿಕೊಡುತ್ತದೆ. 50 GW ವಿದ್ಯುತ್ ಬ್ಯಾಟರಿ ಸಂಗ್ರಹಣಾ ಸಾಮರ್ಥ್ಯಕ್ಕೆ ಬೆಂಬಲ ನೀಡುತ್ತದೆ ಮತ್ತು ವಿವಿಧ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿದ್ಯುತ್ ಜಾಲಗಳನ್ನು ಬಲಪಡಿಸುತ್ತದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ವೈಪರೀತ್ಯ ಸಚಿವ ಭೂಪೇಂದ್ರ ಯಾದವ್ ನವದೆಹಲಿಯಲ್ಲಿ ನಿನ್ನೆ ರಾಷ್ಟ್ರೀಯ ಕರಾವಳಿ ಅಭಿಯಾನ 2.0 ಅನುಷ್ಠಾನಕ್ಕಾಗಿ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದರು. ಕೇಂದ್ರ ಸರ್ಕಾರದ 767 ಕೋಟಿ ರೂಪಾಯಿಗಳ ವೆಚ್ಚದ ಈ ಯೋಜನೆಯನ್ನು ದೇಶದ 9 ಕರಾವಳಿ ರಾಜ್ಯಗಳು ಮತ್ತು 4 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 2030-31 ಅನುಷ್ಠಾನಗೊಳಿಸಲಾಗುವುದು. ಭಾರತದ ಕರಾವಳಿ ಪ್ರದೇಶಗಳ ಸ್ಥಿತಿಸ್ಥಾಪಕತ್ವ ಮತ್ತು ಸುಸ್ಥಿರತೆ ಬಲಪಡಿಸುವುದು ಹಾಗೂ ನೀಲಿ ಆರ್ಥಿಕತೆಯ ಸಾಮರ್ಥ್ಯ ಬಳಸಿಕೊಳ್ಳುವುದು ಈ ಯೋಜನೆಯ ಗುರಿಯಾಗಿದೆ ಎಂದು ಪರಿಸರ ಅರಣ್ಯ ಸಚಿವಾಲಯ ತಿಳಿಸಿದೆ. ಮಾರ್ಗಸೂಚಿ ಬಿಡುಗಡೆ ಮಾಡಿ ಮಾತನಾಡಿದ ಸಚಿವ ಭೂಪೇಂದ್ರ ಯಾದವ್, ದೌರ್ಬಲ್ಯಗಳ ಮೌಲ್ಯಮಾಪನ, ಪರಿಸರ ವ್ಯವಸ್ಥೆಯ ಪುನಃಸ್ಥಾಪನೆ, ಮಾಲಿನ್ಯ ನಿರ್ವಹಣೆ, ಜೀವವೈವಿಧ್ಯ ಸಂರಕ್ಷಣೆ, ಸುಸ್ಥಿರ ಪ್ರವಾಸೋದ್ಯಮ, ಪ್ರಾದೇಶಿಕ ಯೋಜನೆ, ಸಂಶೋಧನೆ ಮತ್ತು ಸಾಮರ್ಥ್ಯ ವರ್ಧನೆಯ ಮೂಲಕ ಈ ಅಭಿಯಾನವು ಕರಾವಳಿ ಪ್ರದೇಶಗಳ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸಲಿದೆ ಎಂದು ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದು ನವದೆಹಲಿಯ ಭಾರತ್ ಮಂಟಪದಲ್ಲಿ ನಡೆಯಲಿರುವ ಕೇಂದ್ರ ಲೋಕಸೇವಾ ಆಯೋಗ ಯುಪಿಎಸ್ಸಿ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. 1926 ಯುಪಿಎಸ್ಸಿ ಸ್ಥಾಪನೆಯಾಗಿದ್ದು ಅಕ್ಟೋಬರ್ 1 100 ವರ್ಷ ಪೂರೈಸಲಿರುವ ಅಂಗವಾಗಿ ಕಳೆದ ವರ್ಷವಿಡೀ ನಡೆದ ಅದ್ದೂರಿ ಆಚರಣೆಗಳ ಸಮಾರೋಪದ ಭಾಗವಾಗಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇದೇ ವೇಳೆ ಶತಮಾನೋತ್ಸವ ಸ್ಮರಣಾರ್ಥ ನಾಣ್ಯ ಮತ್ತು ಅಂಚೆ ಚೀಟಿ ಮತ್ತು ಭಾರತದಲ್ಲಿ ಯುಪಿಎಸ್ಸಿ ಮತ್ತು ಲೋಕಸೇವಾ ಆಯೋಗಗಳ ನೀತಿಗಳನ್ನು ರೂಪಿಸಿರುವ 100

0: साल पूरे होने के उपलक्ष्य में आयोजित किए जा रहे हैं। इस अवसर पर प्रधानमंत्री नरेंद्र मोदी संघ लोक सेवा आयोग शताब्दी स्मारक सिक्का, एक स्मारक डाक टिकट और भारत में संघ लोक सेवा आयोग और लोक सेवा आयोगों की नीतियों को आकार देने वाले 100 ऐतिहासिक निर्णय नामक पुस्तक का विमोचन करेंगे। अनुपम मिश्र, आकाशवाणी समाचार, दिल्ली।
1: ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ನವದೆಹಲಿಯಲ್ಲಿಂದು ನಡೆಯಲಿರುವ ರಕ್ಷಣಾ ಲೆಕ್ಕಪತ್ರ ಇಲಾಖೆಯ 279ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ಈ ವೇಳೆ ಅವರು ಇಲಾಖೆಯ ವಿವಿಧ ಮಾಹಿತಿ ತಂತ್ರಜ್ಞಾನ ಉಪಕ್ರಮಗಳಿಗೆ ಚಾಲನೆ ನೀಡಲಿದ್ದಾರೆ. ಅವುಗಳಲ್ಲಿ ಭಾರತೀಯ ಸೇನೆಯ ಹಣಕಾಸು ಮಾಹಿತಿ ವ್ಯವಸ್ಥೆಯನ್ನು ಇಲಾಖೆಯ ಸಾಕ್ಷಮ್ ವೇದಿಕೆಯೊಂದಿಗೆ ಸಂಯೋಜಿಸುವುದು, ರಕ್ಷಣಾ ಸಚಿವಾಲಯಕ್ಕಾಗಿ ಪರಿಷ್ಕೃತ ರಾಷ್ಟೀಯ ಸಂಕಲನ ವ್ಯವಸ್ಥೆ ಹಾಗೂ ರಕ್ಷಣಾ ಸಚಿವಾಲಯದಲ್ಲಿ ಖಜಾನೆ ಏಕಖಾತೆ ಪಾವತಿ ವ್ಯವಸ್ಥೆಯನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಪಾವತಿ ಮಾರ್ಗ ನಿರ್ದೇಶನ ಮತ್ತು ಸಮಗ್ರ ವ್ಯವಸ್ಥೆ ನಿರ್ವಹಣಾ ವೇದಿಕೆ ಅನಾವರಣವೂ ಸೇರಿವೆ. ಜೊತೆಗೆ ರಕ್ಷಣಾ ವೆಚ್ಚ 2026 ಕುರಿತ ಸಮಗ್ರ ಅಂಕಿಅಂಶಗಳ ಕೈಪಿಡಿ ಸೇರಿದಂತೆ ಹಲವು ಪ್ರಕಟಣೆಗಳನ್ನು ಅವರು ಬಿಡುಗಡೆ ಮಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ವಸ್ತ್ರೋದ್ಯಮ ಕ್ಷೇತ್ರದಲ್ಲಿನ ಉದಯೋನ್ಮುಖ ತಂತ್ರಜ್ಞಾನಗಳ ಕುರಿತು ಚರ್ಚಿಸಲು ನವದೆಹಲಿಯಲ್ಲಿಂದು ವಸ್ತ್ರೋದ್ಯಮ ಸಮಾವೇಶ ನಡೆಯಲಿದೆ. ಪತ್ರಿಕಾಗೋಷ್ಠಿಯಲ್ಲಿ ವಿವರ ನೀಡಿದ ಲಘು ಉದ್ಯೋಗ ಭಾರತೀಯ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಓಂ ಪ್ರಕಾಶ್ ಗುಪ್ತಾ, ಈ ಸಮಾವೇಶವು ದೇಶಾದ್ಯಂತದ ವಸ್ತ್ರೋದ್ಯಮಕ್ಕೆ ಸಂಬಂಧಿಸಿದ 400 ಅತಿಸಣ್ಣ ಮತ್ತು ಸಣ್ಣ ಕೈಗಾರಿಕೆಗಳನ್ನು ಒಂದೆಡೆ ಸೇರಿಸಲಿದೆ. ಕೇಂದ್ರ ವಸ್ತ್ರೋದ್ಯಮ ಸಚಿವ ಗಿರಿರಾಜ್ ಸಿಂಗ್ ಸಮಾವೇಶವನ್ನು ಉದ್ಘಾಟಿಸಲಿದ್ದಾರೆ ಎಂದರು. ವಿವಿಧ ದೇಶಗಳೊಂದಿಗಿನ ಮುಕ್ತ ವ್ಯಾಪಾರ ಒಪ್ಪಂದಗಳು ಹೊಸ ಮಾರುಕಟ್ಟೆಗಳನ್ನು ತೆರೆಯುವ ನಿರೀಕ್ಷೆ ಇದೆ ಮತ್ತು ಇದು ಈ ಕಾರ್ಯಕ್ರಮದ ಪ್ರಮುಖ ಚರ್ಚಾ ವಿಷಯವಾಗಲಿದೆ. ಸಮಾವೇಶದಲ್ಲಿ ಭಾಗವಹಿಸುವವರಿಗೆ ವಸ್ತ್ರೋದ್ಯಮ ಕ್ಷೇತ್ರಕ್ಕೆ ಸಂಬಂಧಿಸಿದ ಸರ್ಕಾರದ ದೂರದೃಷ್ಟಿ, ನೀತಿಗಳು ಮತ್ತು ಯೋಜನೆಗಳ ಕುರಿತು ಮಾಹಿತಿ ನೀಡಲಾಗುವುದು. ವಸ್ತ್ರೋದ್ಯಮ ಕ್ಷೇತ್ರವು ದೇಶಾದ್ಯಂತ ಸುಮಾರು 4.5 ಕೋಟಿ ಜನರಿಗೆ ಉದ್ಯೋಗವನ್ನು ಒದಗಿಸುತ್ತಿದೆ ಎಂದು ಅವರು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ವೋಕಲ್ ಫಾರ್ ಲೋಕಲ್ ಅಂದರೆ ಸ್ಥಳೀಯ ಉತ್ಪನ್ನಗಳಿಗೆ ಧ್ವನಿಗೂಡಿಸಿ ಎಂಬುದರ ಕುರಿತ ಒಂದು ವರದಿ ಇಲ್ಲಿದೆ. ದೇಶದಲ್ಲಿ ಗ್ರಾಹಕರ ಆಯ್ಕೆಗಳು ಬದಲಾಗುತ್ತಿದೆ. ಮೊದಲು ಆಮದು ಮಾಡಿಕೊಂಡ ಮತ್ತು ಬಹುದೊಡ್ಡ ಬ್ರ್ಯಾಂಡ್ಗಳ ವಸ್ತುಗಳನ್ನು ಬಯಸುತ್ತಿದ್ದ ಜನರು ಇದೀಗ ದೇಶೀಯ ಉತ್ಪನ್ನಗಳತ್ತ ಒಲವು ತೋರುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ದೇಶೀಯ ಉತ್ಪನ್ನಗಳಿಗೆ ಮಾರುಕಟ್ಟೆ ಬೇಡಿಕೆ ಹೆಚ್ಚಾಗಿದ್ದರಿಂದ ನಮ್ಮ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗೂ ಕರಕುಶಲ ಕರ್ಮಿಗಳಿಗೆ ಹೆಚ್ಚಿನ ಕೆಲಸ ದೊರಕುತ್ತಿದೆ. ಸ್ಥಳೀಯ ಉತ್ಪನ್ನಗಳಿಗೆ ಬೆಂಬಲ ನೀಡಬೇಕೆಂಬ ಪ್ರಧಾನಿ ನರೇಂದ್ರ ಮೋದಿಯವರ ಕರೆಯ ಮೇರೆಗೆ ದೇಶದ ಬಹುಪಾಲು ಜನರು ವಿದೇಶಿ ವಸ್ತುಗಳಿಗಿಂತ ಹೆಚ್ಚಾಗಿ ದೇಶೀಯ ಉತ್ಪನ್ನಗಳ ಖರೀದಿ ಹಾಗೂ ಬಳಕೆಗೆ ಮುಂದಾಗಿದ್ದಾರೆ. ಹಾಗಾಗಿ ದೇಶೀಯ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಾಗಿ ವ್ಯಾಪಾರ ವಹಿವಾಟು ವೃದ್ಧಿಯಾಗಿರುವುದಲ್ಲದೆ ಸ್ಥಳೀಯ ಕುಶಲಕರ್ಮಿಗಳಿಗೂ ಉತ್ತಮ ಆದಾಯ ದೊರಕುತ್ತಿದ್ದು ಅವರ ಜೀವನ ಸುಧಾರಿಸುತ್ತಿದೆ. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತ ನಿನ್ನೆ 4 ಚಿನ್ನದ ಪದಕಗಳ ಮೂಲಕ ಶ್ರೇಷ್ಠ ಸಾಧನೆ ಮಾಡಿದೆ. ಇದರಿಂದಾಗಿ ಭಾರತ ಒಟ್ಟು 10 ಚಿನ್ನ, 21 ಬೆಳ್ಳಿ ಹಾಗೂ 29 ಕಂಚಿನ ಪದಕ ಸೇರಿ 60 ಪದಕಗಳನ್ನು ತನ್ನದಾಗಿಸಿಕೊಂಡಿದ್ದು ಪದಕ ಪಟ್ಟಿಯಲ್ಲಿ 10ನೇ ಸ್ಥಾನದಿಂದ 8ನೇ ಸ್ಥಾನಕ್ಕೆ ಜಿಗಿದಿದೆ. ಭಾರತ ಇಂದು ಹಲವು ಪ್ರಮುಖ ಸ್ಪರ್ಧೆಗಳಲ್ಲಿ ಮತ್ತಷ್ಟು ಪದಕಗಳನ್ನು ತನ್ನದಾಗಿಸಿಕೊಳ್ಳುವ ಭರವಸೆ ಇದೆ. ಪುರುಷರ ಹಾಕಿ ವಿಭಾಗದ ಸೆಮಿಫೈನಲ್ನಲ್ಲಿ ಭಾರತ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ. ಅಥ್ಲೆಟಿಕ್ಸ್, ಶೂಟಿಂಗ್, ಜೋಡೋ, ವಾಲಿಬಾಲ್ ಸೇರಿದಂತೆ ಹಲವು ಸ್ಪರ್ಧೆಗಳಲ್ಲಿ ಭಾರತೀಯ ಪಟುಗಳು ಸೆಣಸಲಿದ್ದಾರೆ. ನಿನ್ನೆ ರಾತ್ರಿ ಗೌಹಾಟಿಯ ಬರ್ಸಪಾರ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ಪುರುಷರ 3 ಪಂದ್ಯಗಳ ಸರಣಿಯ 2ನೇ ಏಕದಿನ ಪಂದ್ಯದಲ್ಲಿ ಭಾರತವು ವೆಸ್ಟ್ಇಂಡೀಸ್ ವಿರುದ್ದ 8 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಈ ಮೂಲಕ ಸರಣಿಯಲ್ಲಿ 2-0 ಅಂತರದ ಅಜೇಯ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ವೆಸ್ಟ್ಇಂಡೀಸ್ ತಂಡವು ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 405 ರನ್ಗಳ ಗುರಿಯೊಡ್ಡಿತು. ನಂತರ ಭಾರತ 43.3 ಓವರ್ಗಳಲ್ಲಿ ಕೇವಲ 2 ವಿಕೆಟ್ ಕಳೆದುಕೊಂಡು ಗೆಲುವು ಸಾಧಿಸಿತು.

ನಾಯಕ ಶುಭ್ಮನ್ ಗಿಲ್ 133 ಎಸೆತಗಳಲ್ಲಿ ಅಜೇಯ 223 ರನ್ ಸಿಡಿಸಿದರು. ರೋಹಿತ್ ಶರ್ಮಾ 75 ಎಸೆತಗಳಲ್ಲಿ 101 ರನ್ ಗಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ರೈತರ ಆದಾಯ ವೃದ್ಧಿಗೆ ಶ್ರಮಿಸುವ ಜೊತೆಗೆ ಅವರ ಹಿತಾಸಕ್ತಿ ರಕ್ಷಿಸಲು ಸರ್ಕಾರದಿಂದ ಎಲ್ಲ ಪ್ರಯತ್ನ, ಪ್ರಧಾನಿ ನರೇಂದ್ರ ಮೋದಿ. ರಾಷ್ಟ್ರೀಯ ಕರಾವಳಿ ಅಭಿಯಾನ 2.0 ಅನುಷ್ಠಾನಕ್ಕಾಗಿ ಮಾರ್ಗಸೂಚಿ ಬಿಡುಗಡೆ ಮಾಡಿದ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್. ಕೇಂದ್ರ ಲೋಕಸೇವಾ ಆಯೋಗದ ಶತಮಾನೋತ್ಸವ ಸಮಾರಂಭದಲ್ಲಿಂದು ಪ್ರಧಾನಿ ಭಾಗಿ. ದೆಹಲಿಯಲ್ಲಿಂದು ವಸ್ತ್ರೋದ್ಯಮ ಸಮಾವೇಶ, ವಲಯದ ಉದಯೋನ್ಮುಖ ತಂತ್ರಜ್ಞಾನಗಳ ಕುರಿತು ಚರ್ಚೆ. ಏಷ್ಯನ್ ಕ್ರೀಡಾಕೂಟ, ಪದಕ ಪಟ್ಟಿಯಲ್ಲಿ 8ನೇ ಸ್ಥಾನಕ್ಕೇರಿದ ಭಾರತ, ಇಂದು ಪುರುಷರ ಹಾಕಿ ವಿಭಾಗದಲ್ಲಿ ಪಾಕಿಸ್ತಾನದ ಎದುರು ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ.

0: ಎಸ್, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 7:45:25
1: ಮನೆಗೆಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
0: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನ ಕೇಳ್ತಾ ಇದ್ವಿ. ಮುಂದಿನ ಹಾಡು ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಪ್ರಸಾರವಾಗಲಿದೆ. HS ವೆಂಕಟೇಶ್ ಮೂರ್ತಿ ಅವರ ರಚನೆ ಇದು.

ಎಚ್ ಎಸ್ ವೆಂಕಟೇಶ್ ಮೂರ್ತಿಗಳ ರಚನೆಯನ್ನ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಸಹನಾ ಭಟ್ ಅವರು ಹಾಡಿರುವ ವಸಂತ್ ಕುಲಕರ್ಣಿ ಅವರ ರಚನೆ.

0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಕೇಳಿದ್ರೆ ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬೆಂಗಳೂರಿನ ಹೊರವಲಯದ ಬಿಐಇಸಿಯಲ್ಲಿ ಇಂದಿನಿಂದ ಆಗ್ರೋಕಾನ್ ಇಂಡಿಯಾ ಸಮಾವೇಶ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮಾವೇಶವನ್ನು ಉದ್ಘಾಟಿಸಲಿದ್ದಾರೆ. ಚಾಮರಾಜನಗರ ವಿಶ್ವವಿದ್ಯಾಲಯಕ್ಕೆ ಡಾ ಬಿಆರ್ ಅಂಬೇಡ್ಕರ್ ವಿಶ್ವವಿದ್ಯಾಲಯದ ಹೆಸರಿಡುವ ಕುರಿತು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದು. ಚಾಮರಾಜನಗರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಬದ್ಧವಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸರ್ಕಾರಿ ಸ್ವಾಮ್ಯದ ಸಾರಿಗೆ ನಿಗಮಗಳ ಬಸ್ ಪ್ರಯಾಣ ದರ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ನೇಮಕಗೊಂಡಿರುವ ನಿವೃತ್ತ ಐಎಎಸ್ ಅಧಿಕಾರಿ ಅತುಲ್ ತಿವಾರಿ ನೇತೃತ್ವದ ಸಮಿತಿ ಒಂದೆರಡು ದಿನಗಳಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಿದೆ ಎಂದು ಸಾರಿಗೆ ಸಚಿವ ಭೈರತಿ ಸುರೇಶ್ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಂದು ನವದೆಹಲಿಯ ಭಾರತ್ ಮಂಟಪದಲ್ಲಿ ನಡೆಯಲಿರುವ ಕೇಂದ್ರ ಲೋಕಸೇವಾ ಆಯೋಗ ಯುಪಿಎಸ್ಸಿ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ರೋಗಗಳನ್ನು ತಡೆಗಟ್ಟುವುದು ಮತ್ತು ಆರೋಗ್ಯ ಉತ್ತೇಜನಕ್ಕೆ ಹೆಚ್ಚಿನ ಒತ್ತು ನೀಡುವ ಮೂಲಕ ಸಮಗ್ರ ಮತ್ತು ಎಲ್ಲರನ್ನೂ ಒಳಗೊಂಡ ಆರೋಗ್ಯ ಸೇವೆಯತ್ತ ಭಾರತ ಗಮನಾರ್ಹ ಪ್ರಗತಿ ಸಾಧಿಸಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ವಸ್ತ್ರೋದ್ಯಮ ಕ್ಷೇತ್ರದಲ್ಲಿನ ಉದಯೋನ್ಮುಖ ತಂತ್ರಜ್ಞಾನಗಳ ಕುರಿತು ಚರ್ಚಿಸಲು ನವದೆಹಲಿಯಲ್ಲಿಂದು ವಸ್ತ್ರೋದ್ಯಮ ಸಮಾವೇಶ ನಡೆಯಲಿದೆ. ಪತ್ರಿಕಾಗೋಷ್ಠಿಯಲ್ಲಿ ವಿವರ ನೀಡಿದ ಲಘು ಉದ್ಯೋಗ ಭಾರತೀಯ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಓಂ ಪ್ರಕಾಶ್ ಗುಪ್ತಾ ಈ ಸಮಾವೇಶವು ದೇಶಾದ್ಯಂತದ ವಸ್ತ್ರೋದ್ಯಮಕ್ಕೆ ಸಂಬಂಧಿಸಿದ 400 ಅತಿಸಣ್ಣ ಮತ್ತು ಸಣ್ಣ ಕೈಗಾರಿಕೆಗಳನ್ನು ಒಂದೆಡೆ ಸೇರಿಸಲಿದೆ. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತ ನಿನ್ನೆ 4 ಚಿನ್ನದ ಪದಕಗಳ ಮೂಲಕ ಶ್ರೇಷ್ಠ ಸಾಧನೆ ಮಾಡಿದೆ. ಇದರಿಂದಾಗಿ ಭಾರತ ಒಟ್ಟು 10 ಚಿನ್ನ, 21 ಬೆಳ್ಳಿ ಹಾಗೂ 29 ಕಂಚಿನ ಪದಕ ಸೇರಿದಂತೆ 60 ಪದಕಗಳನ್ನು ತನ್ನದಾಗಿಸಿಕೊಂಡಿದ್ದು ಪದಕ ಪಟ್ಟಿಯಲ್ಲಿ 10ನೇ ಸ್ಥಾನದಿಂದ 8ನೇ ಸ್ಥಾನಕ್ಕೆ ಜಿಗಿದಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 8:02:40 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಈಗ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ.

ಈಗಷ್ಟೇ ಕೇಳಿದಂತಹ ಹಾಡು ಮೈಸೂರು ಮಲ್ಲಿಗೆ ಚಿತ್ರದ್ದು. ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಮಲ್ಲಿಗೆ ಕವಿ ಕೆ ಎಸ್ ನರಸಿಂಹಸ್ವಾಮಿ ಅವರ ರಚನೆಯನ್ನು ಹಾಡಿದರು. ಸಿ ಅಶ್ವಥ್ ಅವರ ರಾಗ ಸಂಯೋಜನೆ ಈ ಹಾಡಿಗಿತ್ತು. ಅದೇ ಚಿತ್ರದ ಮತ್ತೊಂದು ಹಾಡನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

0: ಊಟಕ್ಕೆ ಮೊದಲು ಅಥವಾ ಸಾಕುಪ್ರಾಣಿಗಳೊಡನೆ ಆಟವಾಡಿದರೆ ಹಾಗೂ ಶೌಚದ ನಂತರ ಕೈಯನ್ನು ಸಾಬೂನು ಬಳಸಿ ಶುಭ್ರವಾಗಿ ತೊಳೆದುಕೊಳ್ಳಿ. ರೋಗಾಣುಗಳಿಂದಾಗಿ ಮತ್ತು ಸ್ವಚ್ಛತೆಯ ಕೊರತೆಯಿಂದಾಗಿ ನಮ್ಮನ್ನು ಬಾಧಿಸುವ ರೋಗಗಳಿಂದ ಮುಕ್ತರಾಗಲು ಇದು ಸೂಕ್ತ ಮಾರ್ಗ. ಈ ಕುರಿತು ವಿಶೇಷವಾಗಿ ಮಕ್ಕಳಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡೋಣ. ನೆನಪಿರಲಿ, ಸ್ವಚ್ಛತೆಯೇ ಆರೋಗ್ಯ, ಉತ್ತಮ ಆರೋಗ್ಯ ನೆಮ್ಮದಿಯ ಕೀಲಿಕೈ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವು ಚಿತ್ರಗೀತೆಗಳನ್ನು ಕೇಳ್ತಾ ಇದ್ವಲ್ಲ, ಅದನ್ನು ಮುಂದುವರಿಸ್ತಾ ಜಯಚಂದ್ರನ್ ಅವರ ಧ್ವನಿಯಲ್ಲಿ ಒಂದು ಹಾಡನ್ನು ಕೇಳೋಣ. ಪ್ರಾಯ ಪ್ರಾಯ ಪ್ರಾಯ ಚಿತ್ರದ ಹಾಡಿದು, ವಾಣಿ ಜಯರಾಮ್ ಅವರ ಧ್ವನಿ ಕೂಡ ಇದೆ, ದೊಡ್ಡರಂಗೇಗೌಡ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಇದೆ.

ಅರುಣರಾಗ ಚಿತ್ರದ ಶೀರ್ಷಿಕೆ ಹಾಡಾಗಿತ್ತು ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ರು. ದೊಡ್ಡರಂಗೇಗೌಡ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತದಲ್ಲಿ ಈ ಹಾಡನ್ನು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮತ್ತೊಂದು ಹಾಡು ರಣಧೀರ ಚಿತ್ರದ್ದು, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: 45 ನಿಮಿಷಗಳಾಗಲಿವೆ. ಈಗ ಒಂದು ಪ್ರಾಯೋಜಿತ ಕಾರ್ಯಕ್ರಮ ಕೇಳೋಣ.
1: ಆಕಾಶವಾಣಿ ವನಸ್ಪಂದನ ವನಸ್ಪಂದನ ಪರಿಸರ ವನಸ್ಪಂದನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಸೂರ್ಯಸೇನ್ ಐಎಫ್ಎಸ್ ಅವರು. ಕೇಳಿ ಕಾರ್ಯಕ್ರಮ ವನಸ್ಪಂದನ.
2: ನಮಸ್ಕಾರ. ಇಂದಿನ ವನಸ್ಪಂದನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಪ್ರಕೃತಿ ಮತ್ತು ಮಾನವನ ಬದುಕು ಒಂದಕ್ಕೊಂದು ಬೆಸೆದುಕೊಂಡಿದೆ. ಮನುಷ್ಯನಿಗೆ ಉಸಿರಾಡಲಿಕ್ಕೆ ಗಾಳಿ ಎಷ್ಟು ಮುಖ್ಯನೋ ಹಾಗೆ ಪರಿಸರ ಅಂದ ಮೇಲೆ ಕಾಡುಗಳು, ವನ್ಯಜೀವಿಗಳು, ನದಿಗಳು, ಜೌಗು ಪ್ರದೇಶಗಳು ಮತ್ತು ಜೀವ ವೈವಿಧ್ಯಗಳು ಕೂಡ ಅತ್ಯಗತ್ಯ. ವನ್ಯಜೀವಿಗಳ ಮಹತ್ವ, ಅವುಗಳು ಎದುರಿಸುತ್ತಿರುವ ಸವಾಲುಗಳು ಮತ್ತು ಅವುಗಳ ಸಂರಕ್ಷಣೆಯಲ್ಲಿ ಸಾರ್ವಜನಿಕರ ಪಾತ್ರದ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಅಕ್ಟೋಬರ್ 2-8 ದೇಶದಾದ್ಯಂತ ವನ್ಯಜೀವಿ ಸಪ್ತಾಹವನ್ನು ಆಚರಿಸಲಾಗುತ್ತೆ. ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡಲಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಸೂರ್ಯ ಸೇನ್. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್.
3: ಧನ್ಯವಾದಗಳು.
2: ವನ್ಯಜೀವಿ ಸಪ್ತಾಹ ಅಂದ್ರೆ ಏನು, ಅದನ್ನ ಪರ್ಟಿಕ್ಯುಲರ್ ಆಗಿ ಅಕ್ಟೋಬರ್ 2-8 ಯಾಕೆ ನಡೆಸಲಾಗುತ್ತೆ?
3: ಈ ಪ್ರಾಣಿಗಳೇನಿದೆ, ಈ ಅರಣ್ಯ ಏನಿದೆ, ನಮ್ಮ ಪರಿಸರ ಏನಿದೆ, ಅದನ್ನು ನಾವು ಕಾಪಾಡಿಸಬೇಕು ಅಂತ ಹೇಳಿ ನಮಗೊಂದು ಫಂಡಮೆಂಟಲ್ ಡ್ಯೂಟಿನೂ ಇದೆ, ಒಂದು ರೆಸ್ಪಾನ್ಸಿಬಿಲಿಟಿ ಸರ್ಕಾರಗಳಿಗೂ ಇದೆ. ಇದನ್ನು ನಾವು ಮನಸ್ಸಲ್ಲಿಟ್ಕೊಂಡು ನಾವು ಅಕ್ಟೋಬರ್ 2-8 ವನ್ಯಜೀವಿ ಸಪ್ತಾಹ ಅಂತ ನಾವು ಆಚರಣೆ ಮಾಡಕ್ಕೆ ಶುರು ಮಾಡಿದ್ವಿ. ನಾವು ಗಾಂಧೀಜಿ ಅವರದ ಒಂದು ಅಹಿಂಸದ ಒಂದು ಪಾತ್ರ ಏನಿದೆ ಅದನ್ನು ನಾವು ನೆನಪಿಟ್ಕೊಂಡು ಈ ಒಂದು ಸಪ್ತಾಹನ ನಾವು ಮಾಡ್ತಾ ಇದ್ದೀವಿ.
2: ಪ್ರತಿ ವರ್ಷವನ್ನು ಮಾಡಬೇಕಾದ್ರೆ ಅದು ಉದ್ದೇಶ ಇರುತ್ತೆ. ಸೊ ಇದ್ರ ಉದ್ದೇಶ ಏನು, ನೀವು ಅನ್ಕೊಂಡಂತ ಉದ್ದೇಶವನ್ನ ನೀವು ರೀಚ್ ಆಗಿದ್ದೀರಾ?
3: ಎಲ್ಲರಿಗೂ ಕೂಡ ನಾವು ಈ ಒಂದು ಅವೇರ್ನೆಸ್ ಅನ್ನ, ಈ ಒಂದು ಮಾಹಿತಿಯನ್ನ, ತಿಳುವಳಿಕೆಯನ್ನ ನಾವು ಕೊಡಬೇಕಾಗಿರುವ ಜವಾಬ್ದಾರಿ ನಮಗಿದೆ. ವನ್ಯಜೀವಿ ಸಪ್ತಾಹ ಅಂತ ಹೇಳಿದ ಮೇಲೆ ನಾವು ಸುಮಾರಷ್ಟು ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಮೃಗಾಲಯಗಳಲ್ಲಿ ಸುಮಾರಷ್ಟು ಕಾರ್ಯಕ್ರಮಗಳನ್ನ ನಡೆಸ್ತೀವಿ, ಅಥವಾ ಅಲ್ಲಲ್ಲಿರುವ ತಾಲೂಕು ಮಟ್ಟದಲ್ಲಿ ಅಥವಾ ನಮ್ಮ ರೇಂಜ್ ಫಾರೆಸ್ಟ್ ಆಫೀಸ್ಗಳಲ್ಲಿ, ಸ್ಕೂಲ್ಗಳಲ್ಲಿ ನಾವು ನಮ್ಮ ಕಾರ್ಯಕ್ರಮಗಳನ್ನ ನಡೆಸ್ತೀವಿ. ದೊಡ್ಡ ವಿಶ್ವವಿದ್ಯಾಲಯಗಳಲ್ಲಿ ವರ್ಕ್ಶಾಪ್ಸ್ ನಡೆಸ್ತೀವಿ, ರಿಸರ್ಚ್ ಪ್ರಾಜೆಕ್ಟ್ಸ್ ಅನ್ನು ನಾವು ಪ್ರೆಸೆಂಟ್ ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ. ವನ್ಯಜೀವಿಗಳ ಬಗ್ಗೆ ಅವರು ಏನು ಆ ವರ್ಷದಲ್ಲಿ ಮಾಡಿದ್ದಾರೆ ಅದೆಲ್ಲ ಕೂಡ ಅವರು ಪ್ರೆಸೆಂಟ್ ಮಾಡ್ತಾರೆ. ಇಂಟರ್ನ್ಯಾಷನಲಿನೂ ಕೂಡ ಸುಮಾರಷ್ಟು ನಾವು ಸೆಮಿನಾರ್ಸ್ ಅನ್ನು ನಡೆಸುವ ಅವಕಾಶವೂ ನಮಗಿದೆ.
2: ವನ್ಯಜೀವಿ ಸಪ್ತಾಹ ಆಚರಣೆಯ ಮುಖ್ಯ ಉದ್ದೇಶ ಏನು?
3: ಮಾನವ ಪ್ರಾಣಿ ಒಂದು ಇಂಟರಾಕ್ಷನ್ಸ್ ಏನಿದೆ ಅದನ್ನು ಪಾಸಿಟಿವ್ ಆಗಿ ಹೆಂಗೆ ತಗೊಂಡು ಹೋಗ್ಬೇಕು, ವೈಲ್ಡ್ ಲೈಫ್ ಅನ್ನ ನಾವು ಭಯದಿಂದ ನೋಡದೆ ಜೊತೆ ಜೊತೆಯಲ್ಲಿ ಬದುಕೋದು ಹೆಂಗೆ ಅಂತ ಹೇಳಿ ನಾವು ಜನರಿಗೆ ಹೇಳಿಕೊಡಬೇಕಾಗುತ್ತೆ. ಕಾಡು ಉಳಿಸಿ ನಾಡು ಬೆಳೆಸಿ ಅಂತ ಹೇಳ್ತೀವಿ. ಈಗ ನೀರಿಗಾಗಿ ಅರಣ್ಯ ಅಂತ ಹೇಳಿ ನಾವು ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಅರಣ್ಯ ಇಲ್ಲದೆ ನೀರು ಬರಲ್ಲ, ಯಾಕಂದ್ರೆ ನಾವು ನಮ್ಮ ಏನು ವೆಸ್ಟರ್ನ್ ಗಾಟ್ಸ್ ಇದೆ, ವೆಸ್ಟರ್ನ್ ಗಾಟ್ಸ್ ಅನ್ನ ನಾವು ಉಳಿಸಬೇಕು ಅಂತ ಹೇಳಿ ಅದಕ್ಕೆ ನಾವು ಹೋರಾಡ್ತಾ ಇದೀವಿ. ಸೊ ಈ ತರ ಸುಮಾರಷ್ಟು ಟ್ಯಾಗ್ ಲೈನ್ಸ್ ಇಟ್ಕೊಂಡು ನಾವು ನಮ್ಮ ಕ್ಯಾಂಪೇನ್ಸ್ ಅನ್ನು ನಡೆಸ್ತೀವಿ. ಈಗಾಗಲೇ ಯುನೈಟೆಡ್ ನೇಷನ್ಸ್ ಅಲ್ಲಿ ನಾವು ಸುಮಾರಷ್ಟು ಕನ್ವೆನ್ಷನ್ಸ್ ಅಲ್ಲೂ ಕೂಡ ನಾವು ಭಾಗವಹಿಸ್ತಾ ಇದೀವಿ. ಸಸ್ಟೈನಬಿಲಿಟಿ ಡೆವಲಪ್ಮೆಂಟ್ ಗೋಲ್ಸ್ ಅಲ್ಲಿ ಸುಮಾರು 18 ಗೋಲ್ಸ್ ಇದೆ. ಅದರಲ್ಲಿ ಹೆಂಗೆ ನಾವು ಕಡಿಮೆ ಒಂದು ಲೈವ್ಲಿಹುಡ್ ಅಲ್ಲಿ ಹೆಂಗೆ ನಾವು ಬದುಕಬಹುದು, ಗ್ರೀನ್ ಬಿಲ್ಡಿಂಗ್ಸ್ ಆಗಲಿ ಅಥವಾ ವಾಟರ್ ಕನ್ಸರ್ವೇಷನ್, ಸಾಯಿಲ್ ಕನ್ಸರ್ವೇಷನ್ ಆಗಲಿ ಅಥವಾ ಬೇರೆ ಬೇರೆ ವಿಷಯಗಳ ಬಗ್ಗೆ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸಲ್ಲಿ ಮಾತಾಡ್ತೀವಿ. ಅದರಲ್ಲಿ ಮೇಜರ್ ಒಂದು ಥೀಮ್ ಏನು ಅಂದರೆ ನಾವು ಹುಟ್ಟಿದ ಮೇಲೆ ಮುಂದೆ ಬರುವ ಪೀಳಿಗೆಗೆ ನಾವು ನಮ್ಮ ಭೂಮಿಯನ್ನು ನಾವು ಹೆಂಗೆ ಇರ್ತದೋ ಹಂಗೆ ಬಿಟ್ಟು ಹೋಗಬೇಕು ಅಂತ ಹೇಳಿ ನಾವು ಗೊತ್ತು ಗುರಿನ ಇಟ್ಕೊಂಡು ಕೆಲಸ ಮಾಡಬೇಕಾಗುತ್ತೆ, ಜೀವನ ಮಾಡಬೇಕಾಗುತ್ತೆ. ಇಟ್ ಈಸ್ ಅ ವೆರಿ ಚಾಲೆಂಜಿಂಗ್ ಟಾಸ್ಕ್, ಬಟ್ ನಾವು ಅದನ್ನು ಇಟ್ಕೊಂಡೇ ನಾವು ಈಗ ಸುಮಾರಷ್ಟು ಕ್ಯಾಂಪೇನ್ಸ್ ಅನ್ನು, ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದೀವಿ. ನಮ್ದು ರಿಸರ್ಚು ಕೂಡ ಅದನ್ನ ಬೇಸ್ ಮಾಡಿನೇ ಸುಮಾರಷ್ಟು ಮಾಡ್ತಾ ಇದೀವಿ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಬೇಟೆ ಆಡೋದು ಏನಿದೆ ಅದನ್ನ ನಾವು ಆಲ್ರೆಡಿ ಬಂದ್ ಮಾಡಿದೀವಿ. ಸೊ ಆ ತರ ಸುಮಾರಷ್ಟು ಕಾನೂನುಗಳನ್ನು ಕೂಡ ನಾವು ಹೊಸದಾಗಿ ತರಲಿಕ್ಕೆ ನಾವು ಕೆಲವೊಂದು ಇಂಟರ್ನ್ಯಾಷನಲ್ ಫೋರಂ ಅಲ್ಲಿ ಸಿಗ್ನೇಟರಿ ಆಗಿದ ಮೇಲೆ ನಾವು ಹೊಸ ಕಾನೂನುಗಳನ್ನೆಲ್ಲ ಅದ ಮುಖಾಂತರ ತರ್ತೀವಿ.
2: ಈಗಲೇ ನೀವು ಹೇಳಿದ್ರೆ ಶಾಲಾ ಮಕ್ಕಳು ಮತ್ತೆ ಅರ್ಬನ್ ಏರಿಯಾದಲ್ಲಿ ಅಂತ ಹೇಳಿದ್ರೆ ಆ ಒಂದು ಪ್ರೊಸೆಸಿಂಗ್ ಹೆಂಗಿರುತ್ತೆ?
3: ಈಗ ಜನರಲಿ ತಾವು ನೋಡಿದ್ರೆ ನಮ್ಮ ಏನು ಶಾಲೆಗಳಿದೆ, ಕಾಲೇಜುಗಳೇನಿದೆ, ವಿಶ್ವವಿದ್ಯಾಲಯಗಳೇನಿದೆ, ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ಏನಿದೆ, ಇದೆಲ್ಲದರಲ್ಲೂ ಕೂಡ ನಾವು ನಮ್ಮ ಕಾರ್ಯಕ್ರಮಗಳನ್ನ ಆಚರಣೆ ಮಾಡ್ತೀವಿ. ವರ್ಕ್ಶಾಪ್ಸ್ ಆಗಲಿ, ಪೇಂಟಿಂಗ್ ಕಾಂಪಿಟೇಷನ್ಸ್ ಆಗಲಿ, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳ ತನಕ, ರಿಸರ್ಚ್ ಸ್ಕಾಲರ್ಸ್ ತನಕ ನಾವು ಈ ಒಂದು ಪ್ರೋಗ್ರಾಮ್ ಅನ್ನು ನಾವು ಕಂಪಾರ್ಟ್ಮೆಂಟಲೈಸ್ ಮಾಡಿ ಮಾಡ್ತೀವಿ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ನಮ್ಮದು ಏನು ಒಂದು ಈ ವರ್ಷದ ಥೀಮ್ ಏನಿದೆ ಆ ಥೀಮ್ ತಲುಪಬೇಕು ಅಂತ ಹೇಳಿ ನಾವು ಹೊರಡಿ ಅದನ್ನು ನಾವು ಪ್ಲಾನ್ ಮಾಡಿ ಮಾಡ್ತೀವಿ. ಈ ವರ್ಷ ಈಗ ಥೀಮ್ ನೋಡಿದರೆ ನೀವು ಎಕ್ಸಿಸ್ಟಿಂಗ್ ಇಂಪಾರ್ಟೆಂಟ್ ಎಂಡೆಮಿಕ್ ಸ್ಪೀಸೀಸ್ನ ನಾವು ಸೇವ್ ಮಾಡಬೇಕು ಅಂತ ಒಂದು ಥೀಮ್ ಇದೆ. ಅರಣ್ಯ ಭೂಮಿನೇ ಇದೆ, ಅದರಲ್ಲಿ ಸುಮಾರಷ್ಟು ವನ್ಯಜೀವಿಗಳು ನಮ್ಮ ಹತ್ರ ಇದೆ. ಸೊ

0: ಆ ವನ್ಯಜೀವಿಗಳ ಬಗ್ಗೆ ನಾವು ಜನರ ಹತ್ರ ಮಾತಾಡಬೇಕು ಅಂದ್ರೆ ಸುಮಾರಷ್ಟು ವಿಷಯಗಳಿದೆ ಮಾತಾಡಕ್ಕೆ.
1: ಈಗ ವನ್ಯಜೀವಿ ಸಂರಕ್ಷಣೆ ಅಂತ ಹೇಳಿದ್ರಿ ನೀವು ಸರ್, ವನ್ಯಜೀವಿ ಸಂರಕ್ಷಣೆ ಅಂತ ಹೇಳಿದ್ರೆ ಬರೀ ಕಾಡು ಪ್ರಾಣಿಗಳನ್ನ ಮಾತ್ರ ನಾವು ಸಂರಕ್ಷಿಸೋದಾ ಅಥವಾ ಪರಿಸರವನ್ನ ಕೂಡ ಸಂರಕ್ಷಿಸೋದಾಗಿರತ್ತಾ?
0: ಸೊ ಅದರಲ್ಲಿ ಬರೀ ಪ್ರಾಣಿಗಳು ಮಾತ್ರ ಬರಲ್ಲ, ಅದರಲ್ಲಿ ಮರಗಳು ಬರುತ್ತೆ, ಗಿಡಮೂಲಿಕೆಗಳು ಬರುತ್ತೆ, ಅದರಲ್ಲಿ ಸಣ್ಣ ಪುಟ್ಟ ಕಪ್ಪೆಯಿಂದ ಹಿಡಿದು ಚಿಟ್ಟೆಯಿಂದ ಹಿಡಿದು ಜೇನುನೊಣದಿಂದ ಹಿಡಿದು ಎಲ್ಲಾ ಪ್ರಾಣಿಗಳು ಪಕ್ಷಿಗಳು ಮತ್ತು ಬೊಟಾನಿಕಲ್ಸ್ ಏನಿದೆ ಎಲ್ಲಾನು ಬರುತ್ತೆ. ಅದರಲ್ಲಿ ಫಂಗೈ ಬರುತ್ತೆ, ಆಲ್ಗೆ ಬರುತ್ತೆ, ಸುಮಾರಷ್ಟು ಸಾಯಿಲ್ ಮೈಕ್ರೋ ಆರ್ಗಾನಿಸಮ್ಸ್ ಬರುತ್ತೆ. ಅದ್ರ ಬಗ್ಗೆ ಎಲ್ಲ ಯಾರು ಜಾಸ್ತಿ ಮಾತಾಡಲ್ಲ, ಸೊ ಅದ್ರ ಬಗ್ಗೆ ಯಾರು ಒತ್ತು ಕೊಡಲ್ಲ. ಸೊ ಅದಕ್ಕೆ ನಾವು ಏನ್ ಮಾಡ್ತೀವಿ, ಈ ತರ ಥೀಮ್ಸ್ ಎಂದು ಮಾತಾಡ್ತೀವಿ. ಸೊ ಈಗ ಒಂದು ಟೈಗರ್ ಅಂತ ನಾವು ತಗೊಂಡ ತಕ್ಷಣ ಜನರಿಗೆ ಹುಲಿ ಅಂದ್ರೆ ತುಂಬಾ ಪ್ರೀತಿ ಇದೆ, ಇಷ್ಟ ಇದೆ. ಅದು ಹುಲಿಯನ್ನ ನಾವು ಕನ್ಸರ್ವ್ ಮಾಡಬೇಕು, ರಕ್ಷಣೆ ಮಾಡಬೇಕು ಅಂತ ಹೇಳಿ ನಾವು ಹೊರಟುವಾಗ ಆ ಹುಲಿ ಜೊತೆಗೆ ಆ ಹುಲಿ ಏನು ಒಂದು ವಾಳ್ತಾ ಇರುವ ಒಂದು ಪ್ರದೇಶ ಏನಿದೆ ಅದು ಎಲ್ಲಾನು ಕೂಡ ನಾವು ರಕ್ಷಣೆ ಮಾಡ್ತೀವಿ. ಅದೇ ಅದರಲ್ಲಿ ಎಲ್ಲ ಉಳಿದ ಸಣ್ಣ ಪುಟ್ಟ ಪ್ರಾಣಿಗಳೆಲ್ಲ ಬಂದ್ಬಿಡ್ತಾವೆ. ಸೊ ದಟ್ ಈಸ್ ದ ಐಡಿಯಾ. ಈಗ ಒಂದು ಕೀಸ್ಟೋನ್ ಸ್ಪೀಸೀಸ್, ಅದು ಒಂದು ಫ್ಲಾಗ್ಶಿಪ್ ಸ್ಪೀಸೀಸ್ ಅಂತ ನಾವು ತಗೊಳ್ತೀವಿ. ಆನೆಗಳು, ಹುಲಿಗಳು, ಚಿರತೆಗಳು, ಈಗ ಬ್ಲ್ಯಾಕ್ ಪ್ಯಾಂಥರ್ ಅಂತ ಹೇಳಿದ ತಕ್ಷಣ ಜನರಿಗೆ ಒಂದು ಪ್ರೀತಿ ಇರ್ತದೆ, ಯಾಕಂದ್ರೆ ಅದು ಒಂದು ರೇರ್ ಸ್ಪೀಸೀಸ್ ಆಗಿ ಕಾಣಕ್ ಸಿಗುತ್ತೆ. ಸೊ ಅದನ್ನ ನಾವು ರಕ್ಷಣೆ ಮಾಡಬೇಕು ಅಂತ ಹೇಳಿದ ತಕ್ಷಣ ಇಡೀ ನಾಗರಹೊಳೆ ಏನು ಉದ್ಯಾನವನ ಇದೆ ಅದನ್ನೇ ರಕ್ಷಣೆ ಮಾಡುವ ಒಂದು ಕಾರ್ಯಕ್ರಮ ಒಳಗಡೆ ನಾವು ಹೋಗ್ತೀವಿ. ಸೊ ಹಾಗಾಗಿ ಒಂದು ಇಡೀ ಲ್ಯಾಂಡ್ಸ್ಕೇಪ್ ನಾವು ರಕ್ಷಣೆ ಮಾಡಕ್ಕೆ ನಮ್ಗೆ ಅವಕಾಶ ಸಿಗುತ್ತೆ.
1: ಜೀವ ವೈವಿಧ್ಯ ಅಂತ ಹೇಳಿದ್ರೆ, ಜೀವ ವೈವಿಧ್ಯ ಅನ್ನುವಂಥ ಪದವನ್ನು ನಾವು ಆಗಾಗ ಕೇಳ್ತಾನೆ ಇರ್ತೀವಿ. ಈ ಜೀವ ವೈವಿಧ್ಯ ಅಂದ್ರೆ ಏನು ಸರ್?
0: ವೆರೈಟಿ ಅಂಡ್ ವೇರಿಯಬಿಲಿಟಿ ಅಮಾಂಗ್ ಸ್ಪೀಸೀಸ್ ಅಂತ ನಾವು ಹೇಳ್ತೀವಿ ಬಯೋಡೈವರ್ಸಿಟಿಗೆ. ಸೊ ಒಂದೊಂದು ಸ್ಪೀಸೀಸು ಕೂಡ ನಮಗೆ ನಮ್ಮ ಒಂದು ಏನು ಇಕೋಸಿಸ್ಟಮ್ ಇದೆ ಇದರಲ್ಲಿ ನಾವು ಚೆನ್ನಾಗಿ ಲೈವ್ಲಿಹುಡ್ ನಡೆಸಬೇಕು ಅಂದರೆ ಎಲ್ಲರೂ ಬದುಕಬೇಕು ಅಂತ ಹೇಳಿ ಒಂದು ಇಕೋಸಿಸ್ಟಮ್ ಇದೆ, ಒಂದು ಫುಡ್ ಚೈನ್ ಇದೆ. ಸೊ ಹಾಗಾಗಿ ಒಬ್ಬೊಬ್ಬರಿಗೂ ಒಂದೊಂದು ಕೆಲಸ ಇದೆ ಒಂದು ಈ ಒಂದು ಇಕೋಸಿಸ್ಟಮಲ್ಲಿ. ಆ ಕೆಲಸಗಳನ್ನ ಅವರವರು ಮಾಡುತ್ತಾರೆ. ನಾವು ಆಸ್ ಅ ಹ್ಯೂಮನ್ ಬೀಯಿಂಗ್ಸ್ ಉಳಿದವರನ್ನ ನಾವು ಡಿಸ್ಟರ್ಬ್ ಮಾಡದೆ ನಾವು ನಮ್ಮ ಒಂದು ಲೈವ್ಲಿಹುಡ್ ಅನ್ನು ನಡೆಸಬೇಕಾಗಿರೋ ಒಂದು ಜವಾಬ್ದಾರಿ ನಮಗಿದೆ. ಅದನ್ನೇ ನಾವು ಮಾಡಬೇಕು ಅಂತ ಕೂಡ ನಾವು ಪ್ರಯತ್ನ ಪಡ್ತಾ ಇದ್ವಿ. ಬಟ್ ಏನಾಗ್ತಾ ಇದೆ, ನಮ್ಮ ಒಂದು ಬೆಳವಣಿಗೆ ಏನಿದೆ, ಒಂದು ಮಾನವ ಬೆಳವಣಿಗೆ, ಅದು ಎಲ್ಲರನ್ನು ಕೂಡ ಎಫೆಕ್ಟ್ ಮಾಡ್ತಾ ಇದೆ.
1: ಕಾಡು ಪ್ರಾಣಿಗಳು ನಾಡಿಗೆ ಬರ್ತಾ ಇವೆ ಅಂತ ತುಂಬಾ ಮಾತುಗಳನ್ನ ನಾವು ಕೇಳ್ತಾ ಇದ್ದೇವೆ. ಓಕೆ, ಅಲ್ಲಿ ಬೇಸಿಕ್ ನೀಡ್ಸ್ ಇಲ್ಲ ಅನ್ಸುತ್ತೆ, ಕುಡಿಲಿಕ್ಕೆ ನೀರು ಆಹಾರ ಸಿಗದೆ ನಗರದತ್ತ ಬರ್ತಾ ಇದೆ ಅಂತ ಹೇಳಿ, ಇದು ನಿಜಕ್ಕೂ ನಿಜಾನಾ?
0: ಇದು 100% ನಿಜ ಅಂತ ನಾವು ಹೇಳಕ್ಕಾಗಲ್ಲ. ಯಾಕಂದ್ರೆ ಕಾಡು ಏನಿದೆ, ಇಟ್ ಇಸ್ ಅ ವೆರಿ ಕಾಂಪ್ಲೆಕ್ಸ್ ಇಕೋಸಿಸ್ಟಮ್. ಕಾಡು ಮಾತ್ರ ಅಲ್ಲ, ಇಡೀ ಪ್ರಪಂಚನೇ ಒಂದು ಕಾಂಪ್ಲೆಕ್ಸ್ ಇಕೋಸಿಸ್ಟಮ್ ಇದೆ. ಸೊ ಕಾಡು ಆಲ್ಸೋ ಇಸ್ ಅ ಡೆಫಿನೆಟ್ ಪ್ಲೇಸ್. ಸೊ ಕಾಡಲ್ಲಿ ನೀರಿದೆ, ಕಾಡಲ್ಲಿ ಆಹಾರ ಇದೆ, ಆಯಿತು. ಬಟ್ ಅದರಲ್ಲೂ ಕಾಡಲ್ಲೂ ಕೂಡ ಸುಮಾರಷ್ಟು ಪ್ರೆಷರ್ಸ್ ಈಗ ಜಾಸ್ತಿ ಬಿಲ್ಡ್ ಆಗ್ತಾ ಇದೆ. ಅದರಲ್ಲಿ ಒಂದು ಏನು ಅಂದರೆ, ಈಗ ಕಾಡೊಳಗೆ ಹೋಗ್ತಾ ಇರುವ ಜನರಾಗಲಿ ಅಥವಾ ಅಲ್ಲಿ ಹೋಗ್ತಾ ಇರುವ ದನಗಳಾಗಲಿ, ಮೇಯಿಸುವ ಕುರಿಗಳಾಗಲಿ, ಮೇಕೆಯಾಗಲಿ, ಅದು ಒಂದು ಎಕ್ಸ್ಟ್ರಾ ಪ್ರೆಷರ್ ಕೊಡ್ತದೆ. ಅದಲ್ಲದೆ ನಾವು ಫೈರ್ ವುಡ್ ಕಲೆಕ್ಟ್ ಮಾಡೋಕ್ಕೆ, ಸೌದೆ ಕಲೆಕ್ಟ್ ಮಾಡೋಕ್ಕೆ ಒಳಗೆ ಹೋಗ್ತೀವಿ, ಅದರಲ್ಲೂ ಸುಮಾರಷ್ಟು ಮರಗಳನ್ನ ನಾವು ಕಡಿತೀವಿ. ಸೊ ಇದೆಲ್ಲ ಕೂಡ ಹವಾಮಾನ ಬದಲಾವಣೆಯಿಂದ ಕೂಡ ನಮಗೆ ಎಫೆಕ್ಟ್ ಆಗ್ತಾ ಇದೆ. ಯಾಕಂದ್ರೆ ಹವಾಮಾನ ಬದಲಾವಣೆ ಬರೀ ಕರ್ನಾಟಕನೋ ಇಂಡಿಯಾಗೋ ಸೀಮಿತವಾಗಿ ಇರಲ್ಲ, ಇಡೀ ಪ್ರಪಂಚಕ್ಕೆ ಸೀಮಿತವಾಗಿರುವ ಒಂದು ಸಮಸ್ಯೆ ಎಲ್ಲ ದೇಶಗಳು ನಾವು ಈಗ ನೋಡ್ತಾ ಇದೀವಿ. ಸೊ ಅದನ್ನು ನಾವು ಸರಿ ಮಾಡಬೇಕು ಅಥವಾ ಅದ್ರ ಬಗ್ಗೆ ನಾವು ಕೆಲವೊಂದು ಕೆಲಸಗಳನ್ನ ಕೈಗೊಳ್ಳಬೇಕು ಅಂದ್ರೆ ಅದಕ್ಕೆ ಬೇಕಾಗಿರುವ ರಿಸೋರ್ಸಸ್ ಇಸ್ ಟ್ರೆಮೆಂಡಸ್. ಯಾಕಂದ್ರೆ ಇವತ್ತು ಕೂಡ ಕರ್ನಾಟಕದಲ್ಲಿ ನಮ್ಮ ಹತ್ರ 20% ಏನಿದೆ, ನಮ್ಮ ಹತ್ರ ಫಾರೆಸ್ಟ್ ಲ್ಯಾಂಡ್ ಇದೆ. ನಾವು ಅಲೋಕೇಟ್ ಮಾಡ್ತಾ ಇರೋ ಬಜೆಟ್ ಏನಿದೆ, ಇಟ್ ಇಸ್ 0.66%. 1% ಕೂಡ ನಾವು ಬಜೆಟ್ ಅಲೋಕೇಟ್ ಮಾಡಲ್ಲ. ಆ ತರ ಒಂದು ದೊಡ್ಡ ಒಂದು ವಿಸ್ತೀರ್ಣವನ್ನು ನಾವು ನಿರ್ವಹಣೆ ಮಾಡಬೇಕು ವಿತ್ 100% ಎಫಿಷಿಯನ್ಸಿ, ಈ ತರ ಒಳ್ಳೆ ಒಂದು ಅರಣ್ಯವನ್ನು ನಾವು ಕಟ್ಟಬೇಕು ಅಂದ್ರೆ ಅದರಲ್ಲಿ ನಾವು ಮಾಡಕ್ಕಾಗಲ್ಲ. ಸೊ ದಟ್ ಈಸ್ ದ ಫ್ಯಾಕ್ಟ್.
1: ಇನ್ನು ಟ್ರೆಕ್ಕಿಂಗ್ ಅದು ಇದು ಅಂತ ಹೇಳಿ ಮನುಷ್ಯರು ಕಾಡಿಗೆ ಹೋಗ್ತಾ ಇದ್ದಾರೆ, ಇದರಿಂದ ಏನಾದರೂ ತುಂಬಾನೇ ಎಫೆಕ್ಟ್ ಆಗ್ತಿದ್ಯಾ ಪರಿಸರಕ್ಕೆ?
0: ಈ ಟ್ರೆಕ್ಕಿಂಗ್ ಜನರಲಿ ಯಾಕೆ ನಾವು ಮಾಡಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ ಫಸ್ಟ್, ಯಾಕಂದ್ರೆ ಅರಣ್ಯ ಇಲಾಖೆ ಯಾಕೆ ಟ್ರೆಕ್ಕಿಂಗ್ ನಡೆಸಬೇಕು ಅಂತ. ಬಟ್ ಯಾಕೆ ಅಂದ್ರೆ ಒಂದು ಆ ವಾತಾವರಣವನ್ನ ಜನರಿಗೆ ತೋರಿಸ್ಬೇಕು. ಅರಣ್ಯ ಅಂದ್ರೆ ಏನು, ಪರಿಸರ ಅಂದ್ರೆ ಏನು, ಒಳ್ಳೆ ಗಾಳಿ ಅಂದ್ರೆ ಏನು, ಶುದ್ಧ ಕುಡಿಯುವ ನೀರು ಅಂದ್ರೆ ಏನು ಅಂತ ಜನ ನೋಡ್ತಾರೆ ಫಸ್ಟ್ ಹ್ಯಾಂಡ್ ಆಗಿ. ಸೊ ಅವಾಗ ಏನಾಗುತ್ತೆ, ಅವರಿಗೆ ಒಂದು ಪ್ರೀತಿ ಬರುತ್ತೆ ಅರಣ್ಯದ ಮೇಲೆ ಆಗಲಿ ಅಥವಾ ಪರಿಸರದ ಮೇಲೆ ಆಗಲಿ. ಸೊ ಅದು ಒಂದು ಇಂಪಾರ್ಟೆಂಟ್ ಇಂಟರಾಕ್ಷನ್ ಸ್ಪೇಸ್ ನಮಗೆ ಒಂದು ಜನರ ಜೊತೆಗೆ. ಸೊ ನಾವು ಏನು ಬೇಡಿಕೆ ಇಡ್ತೀವಿ ಅಂದರೆ ಟ್ರೆಕ್ಕಿಂಗ್ ಹೋಗಿ, ಬಟ್ ಆದರೆ ರೆಸ್ಪಾನ್ಸಿಬಲ್ ಆಗಿರಬೇಕು, ರೆಸ್ಪಾನ್ಸಿಬಿಲಿಟಿ ಜೊತೆಗೆ ಹೋಗಬೇಕು, ಬರಬೇಕು ಅಂತ ಹೇಳಿ ನಾವು ಬೇಡಿಕೆಯನ್ನು ಮಾಡ್ತೀವಿ.
1: ಕಾಡನ್ನು ಉಳಿಸಿ ನಾಡನ್ನು ಬೆಳೆಸಿ ಅಂತ ಹೇಳಿ, ಈ ಒಂದು ಘೋಷವಾಕ್ಯದ ಹಿಂದಿರುವ ನಿಜವಾದ ಸಂದೇಶ ಏನು ಸರ್? ಇವಾಗ ಏನಾಗ್ತಾ ಇದೆ ಅಂತ ಹೇಳಿದರೆ ನಾಡನ್ನು ಮಾತ್ರ ಬೆಳೆಸಿ ಅನ್ನೋ ಥರ ಹೋಗ್ತಾ ಇದೆ, ಕಾಡನ್ನೆಲ್ಲ ಅಳಿಸಿ ಹಾಕ್ತಾ ಇದ್ದಾರೆ. ಸೊ
0: ನಾಡು ಅಂದರೆ ನಾಡಲ್ಲಿ ಕಾಡು ಕೂಡ ಇದೆ, ಅದನ್ನು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿನೇ ನಾವು ನಮ್ಮ ಪರ್ಸ್ಪೆಕ್ಟಿವನ್ನು ನಾವು ಜನರ ಮುಂದೆ ಇಡ್ತಾ ಇದ್ವಿ. ಒಂದೊಂದು ಸತಿನೂ ನಮಗೆ ಡಿಸ್ಕಷನ್ಸ್ ಬಂದಾಗ ಏನಾಗುತ್ತೆ, ಕೆಲವೊಮ್ಮೆ ಏ ನಿಮ್ಮ ಪ್ರಾಣಿಗಳು ಬಂದು ನಮ್ಮನ್ನು ಅಟ್ಯಾಕ್ ಮಾಡಿದೆ, ನಿಮ್ಮ ಆನೆ ಬಂದು ನಮ್ಮ ಜನರನ್ನ ಕೊಂದಿದೆ, ಅದೊಂದು ನೆರೆಟಿವ್ ಏನಿದೆ, ನೆರೆಟಿವ್ ಅಲ್ಲಿ ಅರಣ್ಯ ಇಲಾಖೆಯದ ಕಾಡು ಬೇರೆ, ಜನರು ಬೇರೆ ಅಂತ ಹೇಳಿ ಒಂದು ಬೌಂಡ್ರಿಯನ್ನು ಡಿಫೈನ್ ಮಾಡ್ತಾ ಇದ್ದಾರೆ. ಅದು ತಪ್ಪು ಆ್ಯಕ್ಚುಲಿ. ಯಾಕಂದರೆ ನಾಡಲ್ಲಿ ಕಾಡುಗಳು ಬಂದ ಮೇಲೆ ಕಾಡುಗಳು ನಿಮ್ದೇ, ಜನರದೇ ಕಾಡು, ಜನರದೇ ಪ್ರಾಣಿಗಳು ಜನರದೇ ಅಂತ ಹೇಳಿ ಒಂದು ಪರ್ಸ್ಪೆಕ್ಟಿವ್ ಬರಬೇಕು.
1: ಇದರಿಂದ ಜನರ ಸಪೋರ್ಟಿವ್ ಹೆಂಗಿದೆ, ಜನರನ್ನ ಹೇಗೆ ನೀವು ರೀಚ್ ಮಾಡ್ತಿದ್ದೀರಾ?
0: ಈಗಾಗಲೇ ಜನರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಅರಣ್ಯ ಇಲಾಖೆ ಒಂದು ಸಕ್ಸಸ್ ಅನ್ನು ಆಲ್ರೆಡಿ ತಗೊಂಡಿದೆ. ಯಾಕಂದ್ರೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳ ತನಕ, ಜನರ ತನಕ ಎಲ್ಲರಿಗೂ ಕೂಡ ಅರಣ್ಯದ ಮಹತ್ವ ಏನಿದೆ, ಪರಿಸರವನ್ನು ಯಾಕೆ ಉಳಿಸಬೇಕು, ನಿಜವಾಗಿ ನಮಗೆ ಒಳ್ಳೆ ಗಾಳಿ ಒಳ್ಳೆ ನೀರು ಬೇಕು ಅಂದರೆ ಅರಣ್ಯ ಇರಬೇಕು ಅಂತ ಹೇಳಿ ಎಲ್ಲರಿಗೂ ಈಗಾಗಲೇ ಗೊತ್ತಾಗಿದೆ. ಬಟ್ ಆದರೆ ಒಬ್ಬ ಪ್ರಜೆಯಾಗಿ ಅವನು ಏನು ಮಾಡಬೇಕು ಅಂತ ಹೇಳಿ ನಾವು ಹೇಳಿಕೊಡ್ತಾ ಇದೀವಿ ಇವಾಗ. ಸೊ ಅದರಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಕಮ್ಮಿ ಮಾಡೋದಾಗಲಿ, ಅಥವಾ ಅವ್ರದ್ದು ಲೈವ್ಲಿಹುಡ್ಸನ್ನೇ ಮಿನಿಮಮ್ ಲೈವ್ಲಿಹುಡ್ಸಾಗಿ ತಗೊಂಡೋಗೋದಾಗಲಿ, ಕ್ಲೈಮೇಟ್ ಫ್ರೆಂಡ್ಲಿ ಆಗಿ ಸಸ್ಟೈನಬಲ್ ಆಗಿ ಹೆಂಗೆ ಒಂದು ಜೀವನವನ್ನು ನಡೆಸಬೇಕು ಅಂತ ಹೇಳಿ ಸುಮಾರಷ್ಟು ಜನ ಈಗ ಪ್ರಾಕ್ಟಿಕಲ್ ಆಗಿ ಜೀವನ ಮಾಡಿ ಸುಮಾರಷ್ಟು ಜನರಿಗೆ ತೋರಿಸ್ತಾ ಇದ್ದಾರೆ. ಸೊ ಈ ತರ ಒಂದು ಬೆಳವಣಿಗೆಗಳು ಆಲ್ರೆಡಿ ಆಗ್ತಾ ಬರ್ತಾ ಇದೆ.
1: ವನ್ಯಜೀವಿ ಸಪ್ತಾಹ ಹಾಗೂ ಜಾಗೃತಿ ಕಾರ್ಯಕ್ರಮಗಳಿಂದ ಕ್ಷೇತ್ರ ಮಟ್ಟದಲ್ಲಿ ಕಂಡು ಬಂದಿರುವಂತಹ ಧನಾತ್ಮಕ ಬದಲಾವಣೆಗಳೇನು ಸರ್?
0: ಈಗಾಗಲೇ ಏನು ಮಾಡ್ತಾ ಇದ್ವಿ, ಇಷ್ಟು ವರ್ಷಗಳು ಮಾಡ್ಕೊಂಬಂದಿದ್ವಿ, 1957 ಈ ಒಂದು ಸಪ್ತಾಹ ನಡೀತಾ ಇದೆ. ಜನರಿಗೆ ಈಗಾಗಲೇ ಅವೇರ್ನೆಸ್ ಅಂತ ಆಲ್ರೆಡಿ ಬಂದಿದೆ, ವನ್ಯಜೀವಿ ಬಗ್ಗೆ ಆಗಲಿ ಅರಣ್ಯ ಬಗ್ಗೆ ಆಗಲಿ. ಆ ಅವೇರ್ನೆಸ್ ಜೊತೆಗೆ ಅವರು ಇನ್ನೂ ಹೆಂಗೆ ಚೆನ್ನಾಗಿ ನಮ್ಮ ಇಲಾಖೆ ಜೊತೆಗೆ ಕೈ ಜೋಡಿಸ್ಬೋದು, ಹೆಂಗೆ ನಮಗೆ ಸಹಾಯ ಮಾಡ್ಬೋದು, ಸೊ ಅದರಲ್ಲಿ ಅವರು ನಮ್ಮ ಜೊತೆಗೆ ಹೆಂಗೆ ಬಂದು ಕೊಲಾಬರೇಟ್ ಮಾಡಬೇಕು ಅಂತ ಹೇಳಿ ಇವಾಗ ನಾವು ಕೊಲಾಬರೇಷನ್ಸ್ ಮೇಲೆ ಜಾಸ್ತಿ ಒತ್ತು ಕೊಡ್ತಾ ಇದೀವಿ. ಸೊ ಇದೆಲ್ಲ ಕೂಡ ಒಂದು ಇಂಪಾರ್ಟೆಂಟ್ ವಿಷಯಗಳು ನಾವು ತಗೊಂಡೋಗ್ಬೇಕಾಗ್ತದೆ.
1: ಜನಸಾಮಾನ್ಯರು ಅರಣ್ಯ ಇಲಾಖೆಯವರೊಂದಿಗೆ ಹೇಗೆ ಕೈ ಜೋಡಿಸಬಹುದು ಸರ್?
0: ಪ್ಲಾಸ್ಟಿಕ್ ತೆಗೆಯುವ ಕಾರ್ಯಕ್ರಮದಿಂದ ಹಿಡಿದು ದೊಡ್ಡದಾಗಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತನಕ ಅವರು ನಮ್ಮ ಜೊತೆಗೆ ಕೈ ಜೋಡಿಸ್ಬೋದು. ಅದಲ್ಲದೆ ನಮ್ಮ ಅರಣ್ಯ ಇಲಾಖೆ ನಡೆಸ್ತಾ ಇರುವ ಸುಮಾರಷ್ಟು ಕಾರ್ಯಕ್ರಮಗಳಲ್ಲಿ ಶಾಲಾ ಮಕ್ಕಳಾಗಲಿ, ಬೇರೆ ಬೇರೆ ಸ್ಥಳೀಯ ಜನರಾಗಲಿ, ಅವ್ರದ್ದು ಒಂದು ಗುಂಪಾಗಲಿ, ಒಕ್ಕಟ್ಟಾಗಿ ಬಂದು ಅವರು ಭಾಗವಹಿಸೋಕ್ಕೆ ಅವಕಾಶ ಇದೆ. ದೊಡ್ಡ ದೊಡ್ಡ ಕಾರ್ಪೊರೇಟ್ಸ್ ಏನಿದ್ದಾರೆ ಅವರಿಗೂ ಕೂಡ ಅವಕಾಶ ಇದೆ ಅರಣ್ಯ ಇಲಾಖೆ ಜೊತೆ ಕೆಲಸ ಮಾಡೋಕ್ಕೆ. ಅದಲ್ಲದೆ ಸುಮಾರಷ್ಟು ನಾವು ವಾಲಂಟಿಯರ್ ಪ್ರೋಗ್ರಾಮ್ಸನ್ನು ಮಾಡ್ತೀವಿ. ಬಂದಿಪುರಲ್ಲಿ ಅರಣ್ಯ ಮಿತ್ರ ಅಂತ ಒಂದು ಕಾರ್ಯಕ್ರಮ ಇದೆ, ನಮ್ಮ ಬಣ್ಣರಘಟ್ಟ ಮೃಗಾಲಯ ಆಗಲಿ ಅಥವಾ ಮೈಸೂರು ಮೃಗಾಲಯ ಆಗಲಿ, ಸುಮಾರಷ್ಟು ಮೃಗಾಲಯ ನಮ್ಮ ಕರ್ನಾಟಕದಲ್ಲಿದೆ. ನಾವು ಝೂ ಕ್ಲಬ್ಸ್ನ ನಡೆಸ್ತೀವಿ, ವಾಲಂಟಿಯರ್ ಪ್ರೋಗ್ರಾಮ್ಸ್ನ ನಡೆಸ್ತೀವಿ, ಅದರಲ್ಲಿ ಸಣ್ಣ ಮಕ್ಕಳಿಂದ ದೊಡ್ಡವರ ತನಕ ಕೈ ಜೋಡಿಸ್ಬೋದು.
1: ವನ್ಯಜೀವಿ ಸಪ್ತಾಹದ ಸಂದರ್ಭದಲ್ಲಿ ನಡೆಸುವ ಜಂಟಿ ಗಸ್ತುಗಳಲ್ಲಿ ಕಾಡಿನ ಗಡಿಭಾಗಗಳಲ್ಲಿ ನೂರಾರು ಉರುಳುಗಳನ್ನು ಪತ್ತೆ ಹಚ್ಚಿ ತೆರವುಗೊಳಿಸಲಾಗುತ್ತೆ. ಇಂತಹ ಕಾರ್ಯಾಚರಣೆಗಳ ಮಹತ್ವ ಏನು?
0: ಈಗ ಉರುಳುಗಳು ಅಂತ ಹೇಳಿದ ತಕ್ಷಣ ನಿಮಗೆ ಏನು ಗೊತ್ತಾಗುತ್ತೆ ಅಂದರೆ ಈ ಉರುಳುಗಳು ಹಾಕೋದು ಬರೀ ಸಣ್ಣ ಪುಟ್ಟ ಪ್ರಾಣಿಗಳನ್ನ ಹಿಡಿಯೋಕ್ಕೆ, ಕೋಳಿ ಆಗಲಿ ಅಥವಾ ಮ್ಯಾಕ್ಸಿಮಮ್ ಏನು ಬೀಳ್ತದೆ ಅವರಿಗೆ ಕಾಡಂದಿ ಬೀಳ್ತದೆ. ಸೊ ಈ ಥರ ಸಣ್ಣ ಪುಟ್ಟ ಪ್ರಾಣಿಗಳನ್ನ ಹಿಡಿದ್ರೆ ಏನಾಗುತ್ತೆ, ಈ ದೊಡ್ಡ ಪ್ರಾಣಿಗಳಿಗೆ ಊಟ ಆಹಾರ ಸಿಗಲ್ಲ. ಸೊ ಅದು ಒಂದು ಫುಡ್ ವೆಬ್ಬನ್ನು ಕಟ್ ಮಾಡೋ ಥರ ಆಗುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಪ್ರಾಣಿಯನ್ನು ಕಾಡೊಳಗೆ ಹಿಡಿಯೋದೇ ಇಟ್ ಈಸ್ ಬ್ಯಾಂಡ್ ಆಸ್ ಪರ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್. ಸೊ ಇದನ್ನು ನಾವು ಸುಮಾರಷ್ಟು ಕಾರ್ಯಕ್ರಮದ ಮುಖಾಂತರ ನಾವು ತಡೆ ಹಿಡಿತೀವಿ. ಒಂದು ಬೇಸಿಕ್ ಆಗಿ ಅವರು ಹಳ್ಳಿ ಹಳ್ಳಿಗೆ ಹೋಗ್ಬಿಟ್ಟು ಹೇಳೋದು, ಬೇಸಿಕ್ಲಿ ಮಾಡಬೇಡಿ ದಯವಿಟ್ಟು, ಸಣ್ಣ ಪುಟ್ಟ ಪ್ರಾಣಿಗಳೆಲ್ಲ ಸತ್ತೋದ್ರೆ ದೊಡ್ಡ ಪ್ರಾಣಿಗಳು ನಿಮ್ಮ ಏನು ಕುರಿ ಏನಿದೆ, ನಿಮ್ಮ ಸಾಕು ನಾಯಿಗಳೇನಿದೆ ಅದನ್ನು ತಿನ್ನಕ್ಕೆ ಕಾಡಿಂದ ಹೊರಗಡೆ ಬರ್ತಾವೆ ಅಂತ ಹೇಳ್ತೀವಿ.
1: ವನ್ಯಜೀವಿ ಸಪ್ತಾಹ ಒಂದು ವಾರಕ್ಕೆ ಮಾತ್ರ ಸೀಮಿತವಾಗದೆ ನಮ್ಮ ಜೀವನದ ಭಾಗವಾಗಬೇಕು ಅಂದ್ರೆ ಪ್ರತಿಯೊಬ್ಬರು ನಾಗರಿಕರು ನೆನಪಿನಲ್ಲಿ ಇಟ್ಕೊಳ್ಬೇಕಾದಂತ ಒಂದು ಸಂದೇಶ ಏನು ಸರ್?
0: ಸೊ ಕಾಡು ನಾಡು ಏನಿದೆ ಎರಡೂ ಕೂಡ ಒಂದೇ. ಸೊ ಕಾಡಲ್ಲೂ ನಾಡು ಇದೆ, ನಾಡಲ್ಲೂ ಕಾಡಿದೆ. ಸೊ ಅದನ್ನ ಎಲ್ಲರೂ ಕೂಡ ಫಸ್ಟ್ ಅರ್ಥ ಮಾಡ್ಕೋಬೇಕು. ಕಾಡಲ್ಲದೆ ನಾಡು ಇರೋಕ್ಕಾಗಲ್ಲ, ನಾಡಿಲ್ಲದೆ ಕಾಡು ಇರೋಕ್ಕಾಗಲ್ಲ. ಯಾಕಂದ್ರೆ ನಮಗೆ ಇಷ್ಟು ವರ್ಷ ಕಾಡು ಹೆಂಗೆ ಬದುಕಿದೆ ಅಂದ್ರೆ ಜನರಿಂದ ಬದುಕಿರೋದು, ಅದನ್ನು ಕೂಡ ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಸೊ ಅದನ್ನು ನೀವು ನೆನಪಲ್ಲಿಟ್ಕೊಂಡು ನೀವು ನಮ್ಮ ಜೊತೆಗೆ ಕೈ ಜೋಡಿಸ್ಬೇಕಾಗತ್ತೆ, ಇರುವ ಅರಣ್ಯನ ಉಳಿಸ್ಬೇಕಾಗತ್ತೆ, ಇರುವ ವನ್ಯಜೀವಿ ಜೊತೆಗೆ ನಾವು ಸಹಬಾಳುವೆಯಿಂದ ನಾವು ಜೀವನ ಮಾಡಬೇಕು.
1: ಇಂದು ನಾವು ಮಾನವ ವನ್ಯಜೀವಿ ಸಂಘರ್ಷದ ಸಮಸ್ಯೆಯ ಬಗ್ಗೆ ಮಾತ್ರ ಮಾತಾಡಿಲ್ಲ, ಮನುಷ್ಯ ಮತ್ತು ವನ್ಯಜೀವಿಗಳು ಒಟ್ಟಿಗೆ ಬದುಕಲು ಸಾಧ್ಯವಾಗುವಂತಹ ದಾರಿಗಳ ಬಗ್ಗೆಯೂ ಸಾಕಷ್ಟು ತಿಳಿದುಕೊಂಡ್ವಿ. ತುಂಬಾ ಧನ್ಯವಾದಗಳು ಸರ್.
2: ವನಸ್ಪಂದನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಸೂರ್ಯಸೇನ್ ಐಎಫ್ಎಸ್ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
3: ಇದುವರೆಗೆ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 9:55 ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವಿಶೇಷ ಅಂತಾರಾಷ್ಟ್ರೀಯ ಕಾಫಿ ದಿನಾಚರಣೆ. ಕಾಫಿಯ ಬಗ್ಗೆ ಒಂದಷ್ಟು ಮಾತು ಮಾಹಿತಿ, ಜೊತೆಗೆ ಹಾಡುಗಳು ಕೂಡ ನಿಮಗಾಗಿ ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
0: ಎಷ್ಟೋ ಜನಗಳಿಗೆ ಬೆಳಿಗ್ಗೆ ಕಾಫಿ ಇಲ್ಲದೆ ದಿನ ಶುರು ಆಗೋದೇ ಇಲ್ಲ ಅಲ್ವಾ? ನಮ್ಮಲ್ಲಿ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲೇ ಆಗಿದೆ. ಕೆಲವೊಂದು ಕಡೆ ಚಹಾ, ಕೆಲವೊಂದು ಕಡೆ ಕಾಫಿ, ಆದರೆ ಹೆಚ್ಚು ಜನಪ್ರಿಯತೆಯನ್ನು ಪಡ್ಕೊಂಡಿರೋದು ಕಾಫಿ ಅಂತ ಹೇಳ್ತಾರೆ. ಇತಿಹಾಸ ಹೇಳೋ ಪ್ರಕಾರ ಸುಮಾರು 700 ಇಸ್ವಿಯಲ್ಲಿ ಇಥಿಯೋಪಿಯಾದಲ್ಲಿ ಕಲ್ಡಿ ಅಥವಾ ಕಲ್ದಿ ಅನ್ನುವಂತಹ ಒಬ್ಬ ಕುರುಬನಿದ್ದ. ಆತನ ಮೇಕೆಗಳು ಒಂದು ರೀತಿಯ ಕೆಂಪು ಹಣ್ಣುಗಳನ್ನು ತಿಂದ ನಂತರ ಬಹಳ ಚುರುಕಾಗಿದ್ವಂತೆ. ಏನಿರಬಹುದು ಅಂತ ಹೇಳಿ ಆ ಮೇಕೆಗಳನ್ನು ಹಿಂಬಾಲಿಸಿ ಹೋಗಿ ನೋಡಿದಾಗ ಆ ಹಣ್ಣುಗಳು ಕಂಡವು. ಅದನ್ನು ಸ್ವಲ್ಪ ತಿಂದು ರುಚಿ ನೋಡೋಣ ಅಂಥೇಳಿ ಆತ ತಿಂದಾಗ ಅವನಿಗೂ ಕೂಡ ಒಂದು ಮನಸ್ಸು ಪ್ರಫುಲ್ಲತೆಯಿಂದ ತುಂಬಿಕೊಳ್ತಂತೆ, ತುಂಬ ಚೈತನ್ಯಮಯವಾಗಿದ್ದಂತೆ. ಏನಿದು ಅಂಥೇಳಿ ಆಶ್ಚರ್ಯ ಪಡಬೇಕಾದ್ರೆ ಈ ಹಣ್ಣಿನಲ್ಲಿ ಏನೋ ಒಂದು ಶಕ್ತಿ ಇರಲೇಬೇಕು, ಇಷ್ಟು ಎನರ್ಜಿ ಕೊಡ್ತಾ ಇದೆ ನನಗೆ ಅಂತ ಹೇಳಿ ಇದರ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚು ತಿಳ್ಕೊಳ್ಬೇಕು ಅಂಥೇಳಿ ಅಲ್ಲಿ ಸುತ್ತಮುತ್ತಲಿದ್ದವರ ಹತ್ತಿರ ಎಲ್ಲ ಈ ಹಣ್ಣಿನ ಬಗ್ಗೆ ಮಾತನಾಡಿ ಅವರಿಗೂ ಕೂಡ ಕೊಟ್ಟಿದ್ದಾನೆ. ಎಲ್ಲರಿಗೂ ಈ ಹಣ್ಣನ್ನು ತಿಂದು ಏನೋ ಒಂಥರ ಖುಷಿಯಾಗಿದೆ, ಸಂತೋಷವಾಗಿದೆ. ಆ ಒಂದು ಬೇಸರವಾಗಿದ್ದಂತಹ ಮನಸ್ಸಿಗೆ ಏನೋ ಒಂದು ಚೈತನ್ಯ ತುಂಬಿದ ಹಾಗೆ ಖುಷಿಯಾಗಿದೆ. ರಾತ್ರಿಯೆಲ್ಲ ಕೂತು ಮಾತನಾಡಿದರೂ ಕೂಡ ಏನೂ ಸುಸ್ತಾಗಲಿಲ್ಲ, ಅಷ್ಟು ಖುಷಿಯಾಯಿತು ಈ ಹಣ್ಣನ್ನು ತಿಂದು ಅಂತ ಆತನ ಸ್ನೇಹಿತರು ಕೂಡ ಹೇಳಿದಾಗ ಆಗ ತಿಳಿದಿದ್ದು ಈ ಹಣ್ಣಿಗೆ ಈ ವಿಚಿತ್ರ ಒಂದು ಶಕ್ತಿ ಬರೋದಕ್ಕೆ ಕಾರಣ ಅಂತಂದರೆ ಕೆಫೇನ್ ಅನ್ನುವಂತಹ ಒಂದು ಅಂಶ ಇರೋದು. ಆಗಿನ ಒಂದು ಸಮಯದಲ್ಲಿ ಕೆಫೇನ್ ಅನ್ನುವಂತಹ ಪದ ಗೊತ್ತಿಲ್ಲದೆ ಹೋದರೂ ಕೂಡ ಇದರಲ್ಲಿ ಏನೋ ಒಂದು ವಿಶಿಷ್ಟವಾದ ಒಂದು ಪದಾರ್ಥ ಇರೋದು ತಿಳಿದು ಬಂದಿದೆ. ಹೀಗೆ ಈ ಹಣ್ಣಿಗೆ ಒಂದು ಬೆಲೆ ಬಂತು, ಈ ಹಣ್ಣು ಒಂದು ವಿಶಿಷ್ಟವಾದದ್ದು ಅನ್ನುವಂಥ ಹೆಸರನ್ನು ಅಲ್ಲಿಂದ ಪಡ್ಕೊಳ್ಳೋದಕ್ಕೆ ಶುರುವಾಯ್ತಂತೆ. ಇದು ಇತಿಹಾಸದ ಒಂದು ಕಥೆಯ ಪ್ರಕಾರ ನಿಮ್ಮ ಜೊತೆ ಹಂಚಿಕೊಂಡಿದ್ದು. ಅದಾದಮೇಲೆ ಏನಾಯಿತು, ಹೇಗೆ ಅದು ಪ್ರಯಾಣ ಮಾಡ್ತು ಎಲ್ಲ ಈಗಂತೂ ಗೂಗಲ್ ಬಂದಿದೆ, ಎಲ್ಲ ತಿಳ್ಕೊಂಡಿರ್ತೀವಿ. ಆದರೂ ಕೂಡ ಒಂದಷ್ಟು ಮಾತು ಮಾಹಿತಿ ಎಲ್ಲೋ ಒಂದು ಕಡೆ, ಅದರಲ್ಲೂ ನಮಗೆ ಅತ್ಯಂತ ಇಷ್ಟವಾದಂತಹ ಒಂದು ವಸ್ತುವಿನ ಬಗ್ಗೆ ತಿಳ್ಕೊಳ್ಳೋದು ಅಂದರೆ ಏನೋ ಒಂಥರ ಖುಷಿಯಾಗುತ್ತಲ್ವಾ? ಎಸ್, ಇಂದಿನ ಈ ವಿಶೇಷದಲ್ಲಿ ಕಾಫಿ ವಿಚಾರವಾಗಿ ಒಂದಷ್ಟು ಮಾತನಾಡೋಣ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಇದಾದ ನಂತರ ಇನ್ನು ಜಗತ್ತಿನ ಪ್ರಯಾಣ, ಕಾಫಿಯ ಪ್ರಯಾಣ ನೋಡೋದಾದರೆ 15ನೇ ಶತಮಾನದಲ್ಲಿ ಕಾಫಿ ಇಥಿಯೋಪಿಯಾದಿಂದ ಯೆಮೆನ್ಗೆ ಹೋಯಿತು. ಅಲ್ಲಿ ಅದನ್ನು ಮೋಕಾ ಅಂತ ಕರೆದ್ರು. ನಂತರ ಈಜಿಪ್ಟ್, ಪರ್ಷಿಯಾ, ಟರ್ಕಿಯಲ್ಲಿ ಇದನ್ನು ಅರೇಬಿಯಾದ ವೈನ್ ಅಂತ ಕೂಡ ಅನ್ನುವಂಥ ಹೆಸರು ಬಂತು ಇದಕ್ಕೆ. ಆಗ ಕಾಫಿ ಹೌಸ್ಗಳನ್ನು ಬುದ್ಧಿವಂತರ ಶಾಲೆ ಅಂತ ಕರಿತಾ ಇದ್ರಂತೆ. ಯಾಕೆಂದರೆ ಈ ಒಂದು ಕಾಫಿಯನ್ನು ಕುಡಿದಾಗ ಎಷ್ಟೋ ಒಂದು ಸೃಜನಾತ್ಮಕ ಕ್ರಿಯೆಗಳು, ಅಂದರೆ ಕ್ರಿಯೇಟಿವ್ ವರ್ಕ್, ಏನೋ ಬುದ್ಧಿಗೆ ಒಂದು ಚುರುಕು ಬರ್ತಾ ಇತ್ತಂತೆ. ಹೆಚ್ಚು ಚುರುಕುತನದ ಮಾತುಗಳು ಅಥವಾ ಬುದ್ಧಿವಂತಿಕೆಯ ಮಾತುಗಳು ಕೂಡ ನಡೀತಾ ಇದ್ವಂತೆ. ಹಾಗಾಗಿ ಕಾಫಿ ಹೌಸ್ಗಳನ್ನು ಬುದ್ಧಿವಂತರ ಶಾಲೆ ಅಂತ ಕರೆಯಲಾಗ್ತಾ ಇತ್ತಂತೆ. ಆಗ ಇನ್ನು ಭಾರತಕ್ಕೆ ಕಾಫಿಯನ್ನು ಹೇಗೆ ತರಲಾಯಿತು, ಯಾರು ತಂದಿತು ಎಲ್ಲ ತಿಳಿದೇ ಇದೆ. ನಮ್ಮ ಒಬ್ಬ ಸೂಫಿ ಸಂತರು, ಬಾಬಾ ಬುಡನ್ ಅನ್ನೋರು ಕಾಫಿಯನ್ನು ತಂದರು 17ನೇ ಶತಮಾನದಲ್ಲಿ. 1620ರಲ್ಲಿ ಮೆಕ್ಕಾಗೆ ಹೋದಾಗ, ಯೆಮೆನ್ಗೆ ಹೋದಾಗ ಅಲ್ಲಿನ ಮೋಕಾ ಬಂದರಿನಲ್ಲಿ ಕಾಫಿಯ ರುಚಿಯನ್ನು ನೋಡಿದ್ರು. ಆದರೆ ಆಗ ಯೆಮೆನ್ನಿಂದ ಬೇರೆಲ್ಲೂ ಈ ಕಾಫಿ ಬೀಜವನ್ನು ಹೊರಗೆ ಕಳಿಸ್ತಾ ಇರಲಿಲ್ವಂತೆ. ಇದನ್ನು ಬೇರೆ ಯಾರು ಬೆಳಿಬಾರ್ದು, ಯಾಕೆಂದರೆ ಅದು ವಾಣಿಜ್ಯ ಕೃಪೆ, ಇದು ಕ್ರಾಪ್ ಅಂತ ಆಗಲೇ ಹೆಸರನ್ನು ಗಳಿಸಿತ್ತು. ಹಾಗಾಗಿ ಎಲ್ಲೂ ಹೊರಗಡೆ ಕೊಡ್ತಾ ಇರಲಿಲ್ವಂತೆ, ಹುರಿದ ಬೀಜಗಳನ್ನು ಮಾತ್ರ ಕೊಡ್ತಾ ಇದ್ರು. ಆದರೆ ಬಾಬಾ ಬುಡನ್ ಅವರು, ನಮ್ಮ ಸೂಫಿ ಸಂತರು, ಅವರು ಈ ಹಸಿ ಬೀಜಗಳನ್ನು ತಂದು ಇಲ್ಲಿ ನೆಟ್ಟರು. ಇದಾದ ನಂತರ ಕಾಫಿ ಬೆಳೆ ಇಲ್ಲಿ ಶುರುವಾಯಿತು ಅಂತ ಹೇಳಲಾಗತ್ತೆ. ಅದು ಅವರು ಬಂದು ನೆಟ್ಟಿದ್ದು ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದಲ್ಲಿ. ಈಗಲೂ ಕೂಡ ಬೆಟ್ಟಕ್ಕೆ ಬಾಬಾ ಬುಡನ್ಗಿರಿ ಅನ್ನುವಂಥ ಹೆಸರು ಕೂಡ ಇದೆ.

ಅಲ್ಲಿಂದ ಇಲ್ಲಿವರೆಗೂ ಕಾಫಿ ಒಂದು ಬೃಹತ್ ವಾಣಿಜ್ಯ ಬೆಳೆಯಾಗಿ ಬೆಳ್ಕೊಂಡು ಬಂದಿದೆ. ಭಾರತದ 70% ಕಾಫಿ ಬೆಳೆಯೋದು ನಮ್ಮ ಕರ್ನಾಟಕದಲ್ಲೇ, ಚಿಕ್ಕಮಗಳೂರು, ಕೊಡಗು, ಹಾಸನ ಹೀಗೆ. ಯಾಕೆಂದರೆ 100% ನೆರಳಿನಲ್ಲಿ ಬೆಳೆಯುತ್ತೆ ನಮ್ಮ ಕಾಫಿ, ಅದಕ್ಕೆ ಸ್ವಲ್ಪ ತೇವಾಂಶ ಬೇಕಾಗುತ್ತೆ. ಹಾಗಾಗಿ ಜಗತ್ತಿನ ಅತ್ಯಂತ ಗುಣಮಟ್ಟದ ಕಾಫಿಯನ್ನು ನಮ್ಮಲ್ಲೇ ಬೆಳೆಯೋದು. ಕಾಫಿ ಒಂದು ಹಣ್ಣು, ಅದು ಹಣ್ಣಿನ ಒಳಗಡೆ ಇರುವಂತಹ ಬೀಜವನ್ನು ನಾವು ಬಳಸೋದು. ಅದರ ಹೆಸರು, ಅದು ಒಂದು ವಿಧವಾದ ಚೆರಿ ಫ್ಯಾಮಿಲಿಗೆ ಸಂಬಂಧಿಸಿದ್ದು. ಅಂದರೆ ಅದನ್ನು ಕಾಫಿ ಚೆರಿ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಚೆರಿಯ ಹಾಗೆ ಕೆಂಪಾಗಿ ಇಡೀ ತೋಟದ ತುಂಬ ತುಂಬಿಕೊಂಡಿರುತ್ತೆ. ಕಾಫಿ ತೋಟವನ್ನು ನೀವೇನಾದರೂ ನೋಡಿದರೆ ನಿಜವಾಗ್ಲೂ ನಿಮ್ಗೆ ಅರ್ಥವಾಗುತ್ತೆ ಎಷ್ಟು ಸುಂದರ ಈ ಕಾಫಿ ತೋಟ. ಅದಕ್ಕಿಂತಲೂ ಹೆಚ್ಚು ಸುಂದರ ಅಂತಂದರೆ ಕಾಫಿಯ ಹೂಗಳು. ನಿಜವಾಗ್ಲೂ ಆ ಒಂದು ಸ್ನೋ ಬಿದ್ದಿರುತ್ತಲ್ಲ, ಹಾಗೆ ಕಾಣಿಸುತ್ತೆ ಕಾಫಿ ಗಿಡದ ಮೇಲೆ. ಇನ್ನು ಜಗತ್ತಿನಲ್ಲಿ ಎರಡನೇ ಅತಿ ಹೆಚ್ಚು ಕುಡಿಯುವಂತಹ ಪಾನೀಯ ಅಂತಂದರೆ ಕಾಫಿ ಅನ್ನೋದು. ಯಾವುದಪ್ಪ ಮೊದಲನೇದು ಅಂತಂದರೆ ನೀರು. ಎಸ್, ನೀರಿನ ನಂತರ ಜಗತ್ತಿನಲ್ಲಿ ಅತಿ ಹೆಚ್ಚು ಕುಡಿಯುವಂತಹ ಪಾನೀಯ ಅಂತಂದರೆ ಅದು ಕಾಫಿ. ದಿನಕ್ಕೆ ಸುಮಾರು 250 ಕೋಟಿಗೂ ಹೆಚ್ಚು ಕಪ್ ಕಾಫಿಗಳನ್ನು ನಾವು ಬಳಸ್ತಾ ಇದ್ದೇವೆಂತೆ ಇಡೀ ವಿಶ್ವದಲ್ಲೇ. ಅಪ್ಪ, ಇನ್ನು ಬಹಳಷ್ಟು ಟ್ರಿವಿಯಾ ಇದೆ ನಮ್ಮ ಕಾಫಿಯ ಬಗ್ಗೆ. ಆ ಹಾಡುಗಳು ಕೂಡ ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಇನ್ನು ಅತಿ ಹೆಚ್ಚು ಕಾಫಿ ಕುಡಿಯುವ ದೇಶ ಅಂತಂದರೆ ಅಮೇರಿಕಾನ ಅಲ್ಲ, ಭಾರತನ ಅಲ್ಲ, ಎಸ್, ಫಿನ್ಲೆಂಡ್. ಅಲ್ಲಿ ಒಬ್ಬ ವ್ಯಕ್ತಿ ವರ್ಷಕ್ಕೆ ಸುಮಾರು 12 ಕೆಜಿ ಕಾಫಿಯನ್ನು ಕುಡಿತಾರಂತೆ. ಭಾರತದಲ್ಲಿ ನಾವು ಬಳಸೋದು ವರ್ಷಕ್ಕೆ 1 ಕೆಜಿ ಅನ್ನುವಂತಹ ಲೆಕ್ಕಾಚಾರ ಇಲ್ಲಿದೆ. ಆದರೆ ಯಾಕೋ ಡೌಟ್ ಆಗ್ತದೆ, ಏಕೆಂದರೆ ನಮ್ಮ ಈ ಕರ್ನಾಟಕದಲ್ಲಿ, ಅದರಲ್ಲೂ ಈ ಕೊಡಗು, ಚಿಕ್ಕಮಗಳೂರು, ಹಾಸನ, ಬೆಂಗಳೂರು, ಮೈಸೂರು ಈ ಕಡೆ ಎಲ್ಲ ಕಾಫಿ ತುಂಬ ಬಳಸ್ತೀವಿ ನಾವು, ಅಲ್ವಾ? ಬಹುಶಃ ನಮ್ಮ ದೇಶ ಕಾಫಿ ಬಳಕೆಯಲ್ಲಿ ಮುಂಚೂಣಿಯಲ್ಲಿದೆ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಇನ್ನು ಬ್ರಿಟಿಷರ ಸಮಯದಲ್ಲಿ ಕಾಫಿನ ಒಂದು ದೊಡ್ಡ ಪ್ಲಾಂಟೇಷನ್ನಾಗಿ ಮಾಡಲಾಯಿತು, ಅಂದರೆ ದೊಡ್ಡ ವಾಣಿಜ್ಯ ಬೆಳೆಯನ್ನಾಗಿ. ಅದರಲ್ಲೂ ಭಾರತದಲ್ಲಿ ಕಾಫಿ ಬೋರ್ಡ್ ಅಂತ ಶುರು ಆಯ್ತಲ್ಲ, ಅದೆಲ್ಲ ಬ್ರಿಟಿಷ್ ಶುರು ಮಾಡಿದ್ದು. ಇಂದು ಇದು ಭಾರತದ ಅಂದರೆ ಈ ಭಾರತ ಜಗತ್ತಿನ 6ನೇ ಅತಿದೊಡ್ಡ ಕಾಫಿ ಉತ್ಪಾದಕ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇಡೀ ಜಗತ್ತಿನಲ್ಲಿ 100ಕ್ಕೂ ಹೆಚ್ಚು ವಿಧದ ಕಾಫಿ ಇದೆ. ಆದರೆ ಈಗ ಸದ್ಯಕ್ಕೆ ನಾವು ಕುಡಿತಾ ಇರೋದು ಅರೇಬಿಕಾ ಮತ್ತು ರೋಬಸ್ಟ ಅನ್ನುವಂತಹ 2 ವಿಧಗಳು ಮಾತ್ರ. ಹೇಗೆ ದಿನ ಬಂತು ಇದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿ ಇರುತ್ತೆ. ಸದ್ಯಕ್ಕಂತೂ ಹಾಡನ್ನು ಕೇಳೋಣ. ವಾಸುಕಿ ವೈಭವ ಅವರ ಧ್ವನಿಯಲ್ಲಿ ಒಂದು ಹಾಡು ಪ್ರಸಾರವಾಯ್ತಲ್ಲ, ಅದು ಮುಂದಿನ ನಿಲ್ದಾಣ ಚಿತ್ರದ್ದು. ಪ್ರಮೋದ್ ಮರವಂತೆ ಅವರ ರಚನೆ, ವಾಸುಕಿ ವೈಭವ ಅವರ ರಾಗ ಸಂಯೋಜನೆ ಇದ್ದಂತಹ ಹಾಡು. ಹಾಗೆಯೇ ನೀನು ಯಾರೆಲ್ಲೇ ಅನ್ನುವಂಥ ಹಾಡು ಪ್ರಸಾರವಾಯಿತು, ಅದು ಅರ್ಮಾನ್ ಮಲ್ಲಿಕ್ ಹಾಡಿದರು. ಒಂದು ಸರಳ ಪ್ರೇಮ ಕಥೆ ಚಿತ್ರದ ಹಾಡಿದು. ಸಿದ್ದು ಕೋಡಿಪುರ ಹಾಗೂ ಸುನಿ ಅವರ ರಚನೆ, ವೀರ್ ಸಮರ್ಥ ಅವರ ರಾಗ ಸಂಯೋಜನೆ ಇತ್ತು. ಇನ್ನು ನಾನೇ ನೀನಂತೆ ಅನ್ನುವಂಥ ಹಾಡು ಸಿದ್ದು ಶ್ರೀರಾಮ್ ಅವರ ಧ್ವನಿಯಲ್ಲಿ ಪ್ರಸಾರವಾಯಿತಲ್ಲ, ಅದು ಬ್ರಾಟ್ ಚಿತ್ರದ ಹಾಡು. ಲಹರಿ ಮಹೇಶ್ ಅವರ ಧ್ವನಿ ಕೂಡ ಇತ್ತು. ಶಶಾಂಕ್ ಅವರ ರಚನೆ, ಅರ್ಜುನ್ ಜನ್ಯ ಅವರ ಸಂಗೀತದಲ್ಲಿ ಹಾಡನ್ನು ಕೇಳಿದ್ರಿ. ಸಂಗೀತ ರವೀಂದ್ರನಾಥ್ ಅವರ ಧ್ವನಿಯಲ್ಲಿ ಒಂದು ಹಾಡು ಪ್ರಸಾರವಾಗ್ತಾ ಇದೆ. ಯಾವ ಚಿತ್ರದ್ದು ಅಂತಂದರೆ ತಾಯಿಗೆ ತಕ್ಕ ಮಗ ಚಿತ್ರದ ಹಾಡಿದು. ಸಂಜಿತ್ ಹೆಗ್ಡೆ ಅವರ ಧ್ವನಿ ಕೂಡ ಇದೆ. ಜಯಂತ್ ಕಾಯ್ಕಿಣಿ ಅವರ ರಚನೆ, ಜೂಡಾ ಸ್ಯಾಂಡಿ ಅವರ ರಾಗ ಸಂಯೋಜನೆ ಇದೆ ಈ ಹಾಡಿಗೆ.

2014 ಮಾರ್ಚ್ನಲ್ಲಿ ಇಂಟರ್ನ್ಯಾಷನಲ್ ಕಾಫಿ ಆರ್ಗನೈಸೇಷನ್ ICO ಇದೆಯಲ್ಲ, ಇದು ಅಕ್ಟೋಬರ್ 1 ಅಧಿಕೃತವಾಗಿ ವಿಶ್ವ ಕಾಫಿ ದಿನ ಅಂತ ಘೋಷಣೆ ಮಾಡಿತು. ಮೊದಲ ಬಾರಿಗೆ 2015 74 ದೇಶಗಳಲ್ಲಿ ಇದನ್ನು ಆಚರಿಸಲಾಯಿತು. ಈಗಲೂ ಕೂಡ ಆಚರಿಸ್ಕೊಂಡು ಬರಲಾಗ್ತಾ ಇದೆ. ಹೊಸ ಹೊಸದಾಗಿ ಇನ್ನೂ ಕೂಡ ಹೆಚ್ಚು ದೇಶಗಳು ಸೇರಿಕೊಳ್ತಾ ಇವೆ. ಇದರ ಉದ್ದೇಶ ಏನು ಅಂತಂದರೆ, ಕಾಫಿ ಬೆಳೆಗಾರರ ಕಷ್ಟವನ್ನು ಜಗತ್ತಿಗೆ ತಿಳಿಸೋದು ಮತ್ತು ಫೇರ್ ಟ್ರೇಡ್ಗೆ ಬೆಂಬಲ ನೀಡೋದು. ಅಂದರೆ ಅವರು ಬೆಳೆದಂತಹ ಬೆಳೆಗೆ ಉತ್ತಮ ಒಂದು ಬೆಲೆಯನ್ನು ನೀಡೋದು ಕೂಡ ಇದರ ಉದ್ದೇಶವಾಗಿದೆ.

ನಾವು ಎದ್ದ ತಕ್ಷಣ ನಮ್ಮ ಮನಸ್ಸು ಕಾಫಿಗೆ ಹಾತೊರೆಯುತ್ತೆ ಅಲ್ವಾ. ಕಾಫಿಯ ಗುಣನೇ ಹಾಗೆ, ತನ್ನ ಅದ್ಭುತವಾದ ರುಚಿಗೆ ಸೋಲದೆ ಇರೋರೇ ಇಲ್ವೇನೋ. ಇದರ ಸೇವನೆ ಬಹುತೇಕರಿಗೆ ಪ್ರಿಯ, ಅತ್ಯಂತ ಜನಪ್ರಿಯ. ಇದು ಪ್ರಪಂಚದ ಎಲ್ಲೆಡೆ ಬಹಳಷ್ಟು ಜನಪ್ರಿಯತೆಯನ್ನು ಪಡ್ಕೊಂಡಂತಹ ಪಾನೀಯ. ಇವತ್ತು ಇಂಟರ್ನ್ಯಾಷನಲ್ ಕಾಫಿ ಡೇ, ಅದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಆದರೆ ಮನೆಯಲ್ಲಿ ಅಥವಾ ಈಗೀಗ ಎಲ್ಲ ಕಡೆ ಡಯಟಿಷಿಯನ್ಗಳು ಹೇಳೋದು ಅಂತಂದರೆ ಕಾಫಿಯ ಸೇವನೆ ದೇಹಕ್ಕೆ ಉತ್ತಮವಲ್ಲ ಅನ್ನುವಂಥದ್ದನ್ನು ಕೇಳಿರ್ತೀವಿ. ಕೆಲವೊಮ್ಮೆ ಹೀಗೆ ಒಳ್ಳೆಯದಲ್ಲ ಅಂತ ವಾದಿಸ್ತಾರೆ, ಮತ್ತು ಕೆಲವರು ಕಾಫಿ ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ತಡೆಯುತ್ತೆ ಅಂತ ವಾದಿಸ್ತಾರೆ. ಯಾವುದನ್ನು ನಂಬೋದು? ನಮಗೆ ಕಾಫಿ ಇಷ್ಟ ಆದರೆ ಆರೋಗ್ಯ ಸಮಸ್ಯೆಗಳನ್ನು ತಡೆಯುತ್ತೆ ಅನ್ನುವಂತಹ ಮಾತನ್ನು ನಂಬಬೇಕು ಅಂತ ಅನಿಸುತ್ತೆ ಅಲ್ವಾ. ಕಾಫಿಯಲ್ಲಿ ಉನ್ನತ ಮಟ್ಟದ ಉತ್ಕರ್ಷಣ ನಿರೋಧಕಗಳು, ಪ್ರಯೋಜನಕಾರಿ ಪೋಷಕಾಂಶಗಳಂತೂ ಇದ್ದೇ ಇದೆ. ಇನ್ನು ಕೆಲವು ಅಧ್ಯಯನಗಳ ಪ್ರಕಾರ ಕಾಫಿ ಕುಡಿಯೋರು ಕೆಲವು ಗಂಭೀರವಾದ ಕಾಯಿಲೆಗಳಿಂದ ಮುಕ್ತಿ ಹೊಂದಬಹುದು ಅಂತ ಕೂಡ ಹೇಳ್ತಾರೆ. ಹೇಗೆ ಅಂತಂದರೆ ಮಾನಸಿಕ ಕಾರ್ಯಕ್ಷಮತೆಯನ್ನು ಇದು ಉತ್ತೇಜಿಸುತ್ತೆ, ದೈಹಿಕ ಆಯಾಸವನ್ನು ನಿವಾರಿಸುತ್ತೆ, ಮನಸ್ಸಿನ ಶಾಂತಿ ಹೆಚ್ಚಿಸುತ್ತೆ. ಯಾಕೆಂದರೆ ನಾವು ನಮ್ಮ ದೈಹಿಕ ಆಯಾಸ ಕಡಿಮೆ ಆಗ್ತಿದ್ದ ಹಾಗೆ ಮನಸ್ಸು ಪ್ರಫುಲ್ಲವಾಗುತ್ತೆ, ಆರಾಮ ಅನಿಸುತ್ತೆ, ರಿಫ್ರೆಶ್ ಆಗುತ್ತೆ ಮೈಂಡು, ತಾಜಾತನ ನೀಡುತ್ತೆ, ಕಡಿಮೆ ದಣಿವನ್ನು ಅನುಭವಿಸ್ಬೇಕು, ಶಕ್ತಿಯ ಮಟ್ಟವನ್ನು ಹೆಚ್ಚಿಸ್ಕೊಳ್ಬೇಕು ಅಂತಿದ್ರೆ ಕಾಫಿ ಕುಡಿದ್ರೆ ಇವೆಲ್ಲ ಸಿಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಮೆದುಳಿನ ಕ್ರಿಯೆಯನ್ನು ಸುಧಾರಿಸುತ್ತೆ, ನೆನಪಿನ ಶಕ್ತಿ, ಮನಸ್ಥಿತಿ ಎಲ್ಲವನ್ನು ಹೆಚ್ಚಿಸುತ್ತೆ ಅಂತ ಕೂಡ ಹೇಳ್ತಾರೆ. ಇನ್ನು ಟೈಪ್ 2 ಮಧುಮೇಹವನ್ನು ನಿಯಂತ್ರಣದಲ್ಲಿಡಬಹುದು ಕಾಫಿ ಕುಡಿದ್ರೆ ಅಂತ ಹೇಳ್ತಾರೆ. ಹೇಗಪ್ಪ, ಹೇಗೆ ಸಾಧ್ಯ ಇದು ಅಂತ ಯೋಚನೆ ಮಾಡ್ತೀವಲ್ವ. ಕೆಫೀನ್ ಸೇವನೆ ಹೆಚ್ಚಾದಂತೆ ಮಧುಮೇಹವನ್ನು ಹೆಚ್ಚಿಸುವಂತಹ ಒಂದು ಅಂಶ ಏನಿರುತ್ತಲ್ಲ ಅದು ಕೂಡ ಕಡಿಮೆ ಆಗುತ್ತಂತೆ. ಆದರೆ ಒಂದು ಕಂಡೀಷನ್ ಏನು ಅಂತಂದರೆ, ಕಾಫಿಗೆ ಸಕ್ಕರೆ ಹಾಕ್ಕೊಳ್ದೇ ಹಾಲನ್ನು ಹಾಕದೇ ಡಾರ್ಕ್ ಕಾಫಿ ಅಂತ ಹೇಳ್ತಾರಲ್ಲ ಕಪ್ಪು ಕಾಫಿ, ಅದನ್ನು ಹಾಗೆ ಕುಡಿಬೇಕಂತೆ. ಇದು ನಮ್ಮಲ್ಲಿ ಇರುವಂತಹ ಯಕೃತ್ತಿನ ಒಂದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ. ಕಾಫಿ ಹಾಲು ಸೇರಿಸ್ಬಿಟ್ರೆ ಅದರಲ್ಲಿ ಇರುವಂತಹ ಪೋಷಕಾಂಶಗಳು ನಮಗೆ ಸಿಗೋದಿಲ್ಲ ನಮ್ಮ ದೇಹಕ್ಕೆ. ಹಾಗಾಗಿ ಹಾಗೆಯೇ ಡೈರೆಕ್ಟ್ ಡಿಕಾಕ್ಷನ್ ಅಂತ ಹೇಳ್ತೀವಲ್ಲ ಅದನ್ನು ಕುಡಿದ್ರೆ ಸುಮಾರು 79% ಮಹಿಳೆಯರಲ್ಲಿ ಮಧುಮೇಹ ಕಡಿಮೆ ಆಗಿದೆ. ಹಾಗೆಯೇ ಪುರುಷರಲ್ಲಿ 55% ಮಧುಮೇಹ ಇದರ ಅಪಾಯವನ್ನು ಕಡಿಮೆ ಮಾಡಬಹುದು ಅನ್ನೋದು ಅಂಕಿಅಂಶಗಳಿಂದ ತಿಳಿದು ಬಂದಿದೆ. ಆದರೆ ಅದೇ ಮೊದಲೇ ಹೇಳಿದ ಹಾಗೆ ಕಂಡೀಷನ್ ಏನು ಅಂತಂದರೆ ಸಕ್ಕರೆ ಇಲ್ಲದೆ ಕುಡಿಬೇಕು ಅನ್ನೋದು.

ಇದರಲ್ಲಿ ನೈಸರ್ಗಿಕವಾದ ಪದಾರ್ಥ ಇದೆಯಲ್ಲ, ಅದು ದೇಹದಲ್ಲಿನ ಕೊಬ್ಬನ್ನು ಕರಗಿಸೋದಕ್ಕೆ ಸಹಾಯ ಮಾಡುತ್ತೆ. ಅದರಲ್ಲೂ ಆ ಕೆಫೇನ್ ಅನ್ನೋದಿದೆಯಲ್ಲ, ಅದು ಮನಸ್ಸಿಗೆ ಸ್ವಲ್ಪ ಚುರುಕನ ನೀಡೋದಲ್ಲದೆ ಕೊಬ್ಬನ್ನು ಕರಗಿಸುವಂತಹ ಒಂದು ಕೆಲಸ ಮಾಡುತ್ತೆ. ಇನ್ನು ದೇಹದಲ್ಲಿನ ಚಯಾಪಚಯ ಕೆಲಸವನ್ನು ಕೂಡ ಸಲೀಸಾಗಿ ಮಾಡುತ್ತೆ ಅನ್ನೋದು ಅಧ್ಯಯನಗಳಿಂದ ತಿಳಿದು ಬಂದಿರುವಂಥದ್ದು. ಇನ್ನು ಕಾಫಿ ಕುಡಿಯೋರು ಇನ್ನೊಂದು ಒಳ್ಳೆ ಸುದ್ದಿ ಏನು ಅಂತಂದರೆ ಹೆಚ್ಚು ಕಾಲ ಬದುಕ್ತಾರೆ ಅಂತ ಕೆಲವು ಅಧ್ಯಯನಗಳು ಹೇಳಿವೆಯಂತೆ. ಆಹಾ, ಇದು ಮಾರಣಾಂತಿಕ ಕಾಯಿಲೆಗಳಿಂದ ಅಪಾಯವನ್ನು ಕಡಿಮೆ ಮಾಡೋದ್ರಿಂದ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ದೃಢವಾಗಿರುವಂತೆ ಪ್ರೇರೇಪಿಸುತ್ತೆ. ಆಲೋಚನಾ ಕೌಶಲ್ಯವನ್ನು ಹೆಚ್ಚು ಮಾಡುತ್ತೆ. ಒತ್ತಡಗಳಿಂದ ಉಂಟಾಗುವಂತಹ ತಲೆನೋವನ್ನು ಶಮನಗೊಳಿಸುತ್ತೆ. ಸಾಮಾನ್ಯವಾಗಿ ಒತ್ತಡದಿಂದಾಗಿ ನರಗಳ ಸುತ್ತಲಿನ ರಕ್ತದ ನಾಳಗಳು ಮೆದುಳಿನ ನೋವಿಗೆ ಸಂದೇಶವನ್ನು ರವಾನೆ ಮಾಡುತ್ತೆ. ಇದರ ಪರಿಣಾಮ ತಲೆನೋವು ಉಂಟಾಗುತ್ತಲ್ಲ, ಈ ಕೆಫಿನ್ನಲ್ಲಿರುವಂತಹ ಪ್ರಯೋಜನಗಳು ಏನು ಅಂತಂದರೆ ತಲೆನೋವನ್ನು ಕೂಡ ನಿವಾರಿಸುತ್ತೆ. ಇದು ಭಯಾನಕ ರೋಗಗಳನ್ನು ನಿಯಂತ್ರಿಸುವಂತಹ ಶಕ್ತಿ ಕೂಡ ಇದೆ ಇದಕ್ಕೆ. ಶ್ವಾಸಕೋಶದ ಕ್ಯಾನ್ಸರನ್ನು ತಡೆಗಟ್ಟೋದಕ್ಕೆ ಸಹಾಯ ಮಾಡುತ್ತೆ ಅಂತ ಇತ್ತೀಚಿನ ಕೆಲವು ಸಂಶೋಧನೆಗಳು ಕೂಡ ಹೇಳುತ್ತವೆ. ಯಕೃತನ್ನು ರಕ್ಷಿಸುತ್ತೆ, ಮುಖ್ಯವಾಗಿ ಹೆಪಟೈಟಿಸ್ ಇದರಿಂದ ಕೂಡ ರಕ್ಷಿಸುತ್ತೆ ನಮ್ಮನ್ನು. ಹಾಗೆಯೇ ಪಿತ್ತ ಜನಾಂಗದ ಕಾಯಿಲೆಗಳಿಂದ ರಕ್ಷಿಸುತ್ತೆ. ಈ ಪಿತ್ತ ಜನಾಂಗದ ಕಾಯಿಲೆಗಳು ಹಾಗೆಯೇ ಈ ಯಕೃತಿನ ಕಾಯಿಲೆಗಳಿಂದ ಮುಕ್ತಿ ಪಡೆಯೋದಕ್ಕೆ ಕಾಫಿ ಕೂಡ ಎಷ್ಟೋ ರೀತಿಯಲ್ಲಿ ಸಹಾಯ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ.

ವಾಕನು ಅಂಥದ್ದು. ಈ ಕಪಿಲು ವಾಕನು ಅಂತ ಕಾಫಿ ಇದೆಯಲ್ಲ, ಇದು ನಿಮಗೆಲ್ಲ ತಿಳಿದೇ ಇರುತ್ತೆ, ಪುನುಗು ಬೆಕ್ಕಿನ ಸಹಾಯದಿಂದ ಇದು ತಯಾರಾಗೋದು. ಇದು 100 ಗ್ರಾಂ ಕಾಫಿ ಪುಡಿಗೆ 12,000 ರೂಪಾಯಿ. ಪುನುಗು ಬೆಕ್ಕಿದೆಯಲ್ಲ, ಇದಕ್ಕೆ ಬಹಳ ಇಷ್ಟ ಅಂತೆ ಈ ಕಾಫಿ ಹಣ್ಣುಗಳು. ಅತ್ಯುತ್ತಮವಾದ ಕಾಫಿ ಹಣ್ಣುಗಳನ್ನು ಆರಿಸಿ ತಿನ್ನುತ್ತವೆ. ಅದರ ಹೊಟ್ಟೆಯಲ್ಲಿ ಹೋದ ನಂತರ ಹಣ್ಣು ಮಾತ್ರ ಕರಗುತ್ತೆ, ಬೀಜ ಕರಗೋದಿಲ್ಲ, ಅದು ವಿಸರ್ಜನೆ ಮುಖಾಂತರ ಹೊರಬರುತ್ತೆ. ಇವುಗಳನ್ನು ಸಂಗ್ರಹಿಸಿ ತೊಳೆದು ಶುಚಿ ಮಾಡಿ ಹುರಿದು ಪುಡಿ ಮಾಡಿ ಮಾರಾಟ ಮಾಡಲಾಗುತ್ತೆ. ಇದು ಆ ಬೀಜಗಳನ್ನು ತಿಂದಾಗ ಅದರ ಜೀರ್ಣಕ್ರಿಯೆಯಲ್ಲಿ ಕಾಫಿ ಬೀಜಗಳಲ್ಲಿರುವಂತಹ ಆಸಿಡಿಕ್ ಕಂಟೆಂಟ್ ಆಮ್ಲದ ಅಂಶವನ್ನು ಬೇರ್ಪಡಿಸುತ್ತೆ. ಉಪಯುಕ್ತವಾದ ಪ್ರೋಟೀನನ್ನು ತೆಗೆದುಹಾಕೋಕ್ಕೂ ಸಹಾಯ ಮಾಡುತ್ತೆ. ಹಾಗಾಗಿ ಈ ಕಾಫಿಯಿಂದ ಅನೇಕ ಆರೋಗ್ಯಕರ ಪ್ರಯೋಜನಗಳು ಇವೆ ಅಂತ ಹೇಳಿ ವಿಜ್ಞಾನಿಗಳು ಹೇಳ್ತಾರೆ. ಹಲ್ಲುಗಳು ಆರೋಗ್ಯಕರವಾಗಿರುತ್ತಂತೆ, ಚರ್ಮದ ಕ್ಯಾನ್ಸರ್ ಸಂಭವವನ್ನು 17% ಕಡಿಮೆ ಮಾಡುತ್ತಂತೆ, ಸಕ್ಕರೆ ಕಾಯಿಲೆ ಕಡಿಮೆ ಆಗುತ್ತಂತೆ. ಹೀಗೆ ಈ ಒಂದು ವಿಶಿಷ್ಟವಾದ ಕಾಫಿ ಲುವಾಕ್ ಅನ್ನುವಂತಹ ಕಾಫಿಯಿಂದ ಇಷ್ಟೆಲ್ಲ ಲಾಭಗಳು ಇವೆ ಅಂತ ಹೇಳ್ತಾರೆ. ಇನ್ನು ಮತ್ತೊಂದು ಬಹಳ ಫೇಮಸ್ ಆದಂತಹ ಅಷ್ಟೇ ದುಬಾರಿಯಾದಂತಹ ಕಾಫಿ ಅಂತಂದರೆ ಕಪ್ಪು ಐವರಿ ಕಾಫಿ. ಇದು ಉತ್ತರ ಥಾಯ್ಲೆಂಡ್ನಲ್ಲಿರುವಂತಹ ಆನೆಗಳು ತಿಂದು ಹೊರಹಾಕುವ ಅರೇಬಿಕಾ ಬೀನ್ಸ್ನಿಂದ ತಯಾರಾಗುತ್ತೆ. ಆನೆಗಳಲ್ಲಿರುವಂತಹ ಜೀರ್ಣಕಾರಿ ಕಿಣ್ವಗಳು ಆ ಕಹಿಯನ್ನು ತೆಗೆದುಹಾಕೋದಕ್ಕೆ ಸಹಾಯ ಮಾಡುತ್ತಂತೆ. ಇದಾದ ನಂತರ ನಯವಾದ ಚಾಕ್ಲೇಟ್ ತರಹದ ಪರಿಮಳವನ್ನು ಸೃಷ್ಟಿಸೋದ್ರಿಂದ ಈ ಒಂದು ತರಹದ ಕಾಫಿ ತುಂಬ ದುಬಾರಿ ಅಂತ ಹೇಳಲಾಗುತ್ತೆ.

ಇನ್ನು ಪ್ರಪಂಚದಲ್ಲೇ ಅತ್ಯಂತ ಬೆಲೆ ಬಾಳುವ ಕಾಫಿಗಳು ಅನ್ನುವಂಥ ಹೆಸರನ್ನು ಪಡ್ಕೊಂಡಿವೆ ಎರಡು ವಿಧದ ಕಾಫಿ, ಅಂದರೆ ಬ್ಲ್ಯಾಕ್ ಐವರಿ ಕಾಫಿ, ಕಪ್ಪು ಐವರಿ ಕಾಫಿ ಅಂತ, ಇನ್ನೊಂದು ಕಾಫಿ

ಇನ್ನು ಕಾಫಿಯ ನಾಲ್ಕು ಜನಪ್ರಿಯ ತಳಿಗಳು ಅಂತ ಹೇಳಿದ್ರೆ ಅರೇಬಿಕಾ ಇದು ಅತ್ಯಂತ ಜನಪ್ರಿಯವಾದದ್ದು. ಈಗೆಲ್ಲ ನಾವು ಬಳಸ್ತಾ ಇರೋದು ಅರೇಬಿಕಾ. ಉತ್ತಮ ಸುವಾಸನೆ ಮತ್ತು ಮೃದುವಾದ ರುಚಿಯನ್ನು ಹೊಂದಿರುತ್ತೆ, ತುಂಬ ಸ್ಟ್ರಾಂಗ್ ಇರೋದಿಲ್ಲ. ಇನ್ನು ರಾಬಸ್ಟ್ ಅಂತ ಹೇಳಿದ್ರೆ ಸ್ವಲ್ಪ ಹೆಚ್ಚು ಕಹಿ ಇರುತ್ತೆ, ಹೆಚ್ಚಿನ ಕೆಫೇನ್ ಅಂಶವನ್ನು ಹೊಂದಿರುತ್ತೆ. ಇದು ನಾಟಿ ತಳಿ ಅಂತ ಕೂಡ ಹೆಸರುವಾಸಿ. ಅರೇಬಿಕಾ ಇದೆಯಲ್ಲ ಅದು ಹೈಬ್ರಿಡ್ ಅಂತ ಅನ್ಸ್ಕೊಂಡಿದೆ. ಇನ್ನು ಲಿಬೆರಿಕಾ ಮತ್ತು ಎಕ್ಸೆಲ್ಲ ಇದು ಕೂಡ ವಿಭಿನ್ನ ಮತ್ತು ವಿಶಿಷ್ಟವಾದ ಹಣ್ಣಿನಂತಹ ರುಚಿಯನ್ನು ನೀಡುವ ಅಪರೂಪದ ತಳಿಗಳು ಇವು. ಇನ್ನು ಯಾವ ರೀತಿಯ ಕಾಫಿ ಪಾನೀಯಗಳು ಮಾಡ್ತಾರೆ ಅಂದರೆ ಈಗೆಲ್ಲ ನೀವು ನೋಡಿರಬಹುದು ಎಲ್ಲ ಕಡೆ ರೀಲ್ಸ್ನಲ್ಲಿ ವಿಧ ವಿಧವಾದ ಕಾಫಿಗಳು ಜನಪ್ರಿಯತೆಯನ್ನು ಪಡ್ಕೊಂಡಿವೆ. ಎಸ್ಪ್ರೆಸ್ಸೋ ಅನ್ನುವಂಥದ್ದು, ಇನ್ನು ಕ್ಯಾಪಚಿನೋ ಅನ್ನುವಂಥದ್ದೊಂದಿದೆ, ಲ್ಯಾಟೆ, ಮೋಕಾ, ಅಮೆರಿಕಾನೋ, ಫಿಲ್ಟರ್ ಕಾಫಿ, ಇಷ್ಟೆಲ್ಲದಕ್ಕೂ ಹೋಲಿಸಿದ್ರೆ ನಮ್ಮಲ್ಲಿ ಹೆಚ್ಚು ಜನಪ್ರಿಯತೆಯನ್ನು ಪಡ್ಕೊಂಡಿರೋದು ಅಂತಂದರೆ ಫಿಲ್ಟರ್ ಕಾಫಿ. ನಮ್ಮ ಒಂದು ಪೀಳಿಗೆ, ನಮ್ಮ ಹಿಂದಿನ ಪೀಳಿಗೆಯವರೆಲ್ಲ ತಗೊಳ್ತಾ ಇದ್ದಿದ್ದು ಫಿಲ್ಟರ್ ಕಾಫಿ. ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಹೆಚ್ಚು ಜನಪ್ರಿಯವಾಗಿರುವಂತಹ ಇದು ಪಾನೀಯ ಫಿಲ್ಟರ್ ಕಾಫಿ. ಎಸ್, ಈ ಫಿಲ್ಟರ್ ಕಾಫಿ ಒಂದಿದ್ರೆ ಬೇರೆ ಯಾವ ಒಂದು, ಈಗಲೂ ಕೂಡ ನಮ್ಮಲ್ಲಿ ನಾವು ಎಷ್ಟೋ ಜನ ಇದ್ದೀವಿ, ಇದನ್ನೆಲ್ಲ ಬೇರೆ ರೀತಿಯ ಪಾನೀಯಗಳನ್ನು ಅಂದರೆ ಕಾಫಿಯಲ್ಲಿರುವಂತಹ ವೆರೈಟಿಗಳನ್ನು ನಾವು ಟ್ರೈ ಮಾಡೇ ಇಲ್ಲ. ಏಕೆಂದರೆ ನಮಗೆ ಫಿಲ್ಟರ್ ಕಾಫಿನೇ ಅತ್ಯಂತ ಅಚ್ಚುಮೆಚ್ಚಿನದ್ದು, ಇಷ್ಟವಾದದ್ದು. ಏಕೆಂದರೆ ಬೇರೆ ಕಾಫಿ ವೆರೈಟಿಗಳಿದೆಯಲ್ಲ, ಒಂದು ನಮಗೆ ಹೆಸರುಗಳು ಬರೋದಿಲ್ಲ ಸಲೀಸಾಗಿ, ಇನ್ನೊಂದು ಆ ರುಚಿಗಳು ಕೂಡ ಅಷ್ಟು ಸೇರೋದಿಲ್ಲ, ಏನೇನೋ ವಿಚಿತ್ರವಾಗಿರುತ್ತೆ ನೋಡೋದಕ್ಕೆ ಅಂಥೇಳಿ ಅದನ್ನು ಟ್ರೈ ಕೂಡ ಮಾಡಲಿಕ್ಕೆ ಹೋಗಿರೋದಿಲ್ಲ. ಏನೇ ಆಗಲಿ ನಮ್ಮ ಸ್ಥಳೀಯವಾದ ಲೋಕಲ್ ವಾಯ್ಸ್ ಫಾರ್ ಲೋಕಲ್ ಅಂತ ಇದೆಯಲ್ಲ, ವೋಕಲ್ ಫಾರ್ ಲೋಕಲ್, ಎಸ್, ಈ ನಮ್ಮ ಫಿಲ್ಟರ್ ಕಾಫಿನೇ ಅತ್ಯಂತ ಹೆಚ್ಚು ಜನಪ್ರಿಯ.

ಎಸ್, ಇನ್ ಹ್ಯಾಪಿ ಇಂಟರ್ನ್ಯಾಷನಲ್ ಕಾಫಿ ಡೇ. ಕಾಫಿ ಇಲ್ಲದೆ ನಮ್ಮ ದಿನನೇ ಶುರುವಾಗೋದಿಲ್ಲ. ಗಾಡಿಗೆ ಹೇಗೆ ಪೆಟ್ರೋಲ್ ಬೇಕೋ, ಈ ನಮ್ಮ ಬಾಡಿಗೆ ಈ ಕಾಫಿ ಬೇಕು ಅನ್ನೋರು ಎಲ್ರಿಗೂ ಎಸ್, ಮತ್ತೊಮ್ಮೆ ಕಾಫಿ ದಿವಸದ ಶುಭಾಶಯಗಳು.

0: ಇದಾಗಿತ್ತು ಇಂದಿನ ವಿಶೇಷ ಇಂಟರ್ನ್ಯಾಷನಲ್ ಕಾಫಿ ದಿನಾಚರಣೆ. ಅಂತಾರಾಷ್ಟ್ರೀಯ ಕಾಫಿ ದಿನಾಚರಣೆ ಬಗ್ಗೆ ಮಾತು ಮಾಹಿತಿ ಹಾಡುಗಳನ್ನು ಕೇಳಿದ್ರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಇಂದು ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದ್ದು, ಹಾಲಿನ ದರ ಹೆಚ್ಚಳ ಸೇರಿದಂತೆ ಹಲವು ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವ ಸಾಧ್ಯತೆ ಇದೆ. ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳ ದಾಖಲೆಗಳ ಪರಿಶೀಲನೆಗೆ ಇನ್ನು 15 ದಿನ ಅವಧಿ ವಿಸ್ತರಿಸುವಂತೆ ಕೋರಿ ಬೆಸ್ಕಾಂ ಇಂಧನ ಇಲಾಖೆಗೆ ಮನವಿ ಸಲ್ಲಿಸಿದೆ. ಈಗಾಗಲೇ 98% ಕಾರ್ಯ ಪೂರ್ಣಗೊಂಡಿದ್ದು, ಇನ್ನುಳಿದ ಪರಿಶೀಲನಾ ಕಾರ್ಯ ಪೂರ್ಣಗೊಳಿಸಲು ಸಮಯ ಕೋರಲಾಗಿದೆ. ಮಲ್ಟಿಪ್ಲೆಕ್ಸ್ಗಳಲ್ಲಿನ ಸಿನಿಮಾ ಟಿಕೆಟ್ ದರದ ಮೇಲೆ 2% ಉಪಕರ ಸಂಗ್ರಹಣೆ ವಿಚಾರದಲ್ಲಿ ಆತುರದ ಕ್ರಮ ಕೈಗೊಳ್ಳುವುದಿಲ್ಲ ಎಂದು ರಾಜ್ಯ ಸರ್ಕಾರ ಹೈಕೋರ್ಟ್ಗೆ ತಿಳಿಸಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ತೀವ್ರ ವಿಶೇಷ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ನ್ಯೂನ್ಯತೆಗಳಿವೆ ಎಂದು ಆರೋಪಿಸಿ ಎಸ್ಐಆರ್ ವಿರೋಧಿ ಒಕ್ಕೂಟವು ಕ್ಷೇತ್ರ ಅಧ್ಯಯನದ ಮೂಲಕ ಸಿದ್ದಪಡಿಸಿದ ವರದಿಯನ್ನು ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲಗೌಡ ನಿನ್ನೆ ಬಿಡುಗಡೆ ಮಾಡಿದರು. ನಂತರ ಒಕ್ಕೂಟದ ಪ್ರತಿನಿಧಿಗಳು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ವರದಿಯನ್ನು ಸಲ್ಲಿಸಿದರು. ಮುಂದಿನ 2 ದಿನಗಳಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದ 12 ಜಿಲ್ಲೆಗಳಲ್ಲಿ ಗುಡುಗು ಸಿಡಿಲು ಸಹಿತ ಭಾರೀ ಮಳೆಯಾಗುವ ಮುನ್ಸೂಚನೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದ್ದು, ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ದೇಶಾದ್ಯಂತ ರೈತರ ಆದಾಯ ವೃದ್ಧಿಸುವ ನಿಟ್ಟಿನಲ್ಲಿ ಶ್ರಮಿಸುವ ಜತೆ ಜತೆಗೆ ಅವರ ಹಿತಾಸಕ್ತಿಗಳನ್ನು ರಕ್ಷಿಸಲು ಸರ್ಕಾರವು ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ವೈಪರೀತ್ಯ ಸಚಿವ ಭೂಪೇಂದ್ರ ಯಾದವ್ ನವದೆಹಲಿಯಲ್ಲಿ ನಿನ್ನೆ ರಾಷ್ಟ್ರೀಯ ಕರಾವಳಿ ಅಭಿಯಾನ 2.0 ಅನುಷ್ಠಾನಕ್ಕಾಗಿ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದರು. ಗಣಿ ಸಚಿವಾಲಯವು ಇಂದು ಕಡಲಾಚೆಯ ಖನಿಜ ನಿಕ್ಷೇಪಗಳ ಹರಾಜನ್ನು ಆರಂಭಿಸಲಿದೆ. ಭಾರತದ ಕಡಲಾಚೆಯ ಖನಿಜ ಸಾಮರ್ಥ್ಯವನ್ನು ಸಮರ್ಪಕವಾಗಿ ಬಳಕೆ ಮಾಡುವ ಮತ್ತು ದೇಶದ ದೀರ್ಘಕಾಲೀನ ಖನಿಜ ಸಂಪನ್ಮೂಲ ಭದ್ರತೆ ಬಲಪಡಿಸುವ ನಿಟ್ಟಿನಲ್ಲಿ ಇದು ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸ್ನೇಹಿತರೆ, ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡೀಸ್ ಗೋಲ್ಡ್ಗೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಂದು ವಿಶ್ವ ಹಿರಿಯ ನಾಗರಿಕರ ದಿವಸ ಕೂಡ, ಹಿರಿಯರ ದಿವಸ ಕೂಡ. ಹಾಗಾಗಿ ಇಂದಿನ ಈ ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಿರಿಯರ ಬಗ್ಗೆ ಇರುವಂತಹ ಹಾಡುಗಳು, ತಾಯಿ ತಂದೆ ಅನ್ನುವಂಥ ಹಾಡುಗಳು, ಅಜ್ಜಿ ಕೋಪವೇಕೆ ಅಜ್ಜಿ ಅನ್ನುವಂಥ ಹಾಡು ಕೂಡ ಇದೆ ನಮ್ಮ ಪ್ಲೇಲಿಸ್ಟ್ನಲ್ಲಿ. ನೀವು ಕೂಡ ಈ ಹಾಡುಗಳನ್ನು ಕೇಳಿ ಎಂಜಾಯ್ ಮಾಡ್ತೀರಾ ಅಂತ ಭಾವಿಸ್ತಾ ಕಾರ್ಯಕ್ರಮದ ಆರಂಭದಲ್ಲಿ ಪ್ರಸಾರ ಮಾಡ್ತಾ ಇದ್ದೇನೆ. ಸನಾದಿ ಅಪ್ಪಣ್ಣ ಚಿತ್ರದ ಹಾಡು, ಪಿ ವಿ ಶ್ರೀನಿವಾಸ್ ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇದೆ.

ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್ ಅವರು ಹಾಡಿದ ಕಾಳಿಂಗ ಚಿತ್ರದ ಹಾಡನ್ನು ಕೇಳಿದ್ರಿ. ಚಿವುದಯಶಂಕರ್ ಅವರ ರಚನೆ, ಸತ್ಯಂ ಅವರ ಸಂಗೀತ ಇತ್ತು. ಘಂಟಸಾಲ ಅವರು ಹಾಡಿರುವಂತಹ ಒಂದು ಹಾಡು ಹರಿಭಕ್ತ ಚಿತ್ರದ್ದು. ಕುರ ಸೀತಾರಾಮ ಶಾಸ್ತ್ರಿಗಳು ಹಾಗೂ ಪಿ ಗುಂಡೂರಾವ್ ಅವರು ಬರೆದಿರುವಂತಹ ಗೀತೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇದೆ.

ಜಯಸಿಂಹ ಚಿತ್ರದ ಹಾಡು ಮತ್ತೊಮ್ಮೆ ಕೇಳಿ. ತಾಯಿ ತಂದೆ ಚಿತ್ರದ ಹಾಡಿದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ರಮಣ ಅವರ ಧ್ವನಿಗಳಿವೆ. ಚಿಯುದೇಶಂಕರ್ ಅವರ ರಚನೆ, ಟಿ ಚಲಪತಿರಾವ್ ಅವರ ಸಂಗೀತ ಇದೆ.

0: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಇದು 10:30
1: ಮನೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
4: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಹಿರಿಯರ ದೇಸ, ಹಾಗಾಗಿ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ತಾಯಿ ತಂದೆ ಇಬ್ಬರು ಇರುವಂತಹ ಹಾಡುಗಳನ್ನು ಜೊತೆಗೆ ಈಗಷ್ಟೇ ಪ್ರಸಾರವಾಯ್ತಲ್ಲ ಈ ಹಾಡಿನಲ್ಲಿ ಅಜ್ಜಿ ಇರುವಂತಹ ಹಾಡು ಕೂಡ ಕೇಳಿದ್ರಿ. ಹಿರಿಯರ ದಿವಸ ಇಂದು, ಹಾಗಾಗಿ ಪತಿಯೇ ದೈವ ಚಿತ್ರದ ಹಾಡಿದು ಅಂಜಲಿ ಹಾಗೂ ಲತಾ ಹಾಡಿದ್ರು. ಅರಿಂಜಯ್ ಗೋಪಾಲ್ ಅವರು ಬರೆದಂಥ ಹಾಡಿಗೆ ವಿಜಯ ಭಾಸ್ಕರ್ ಅವರ ಸಂಗೀತ ಇತ್ತು.

0: ನಾ ಮೆಚ್ಚಿದ ಹುಡುಗ ಚಿತ್ರದ ಹಾಡು ಪ್ರಸಾರವಾಗ್ತಾ ಇದೆ ಬಿ ಕೆ ಸುಮಿತ್ರಾ ಹಾಗೂ ಎಲ್ ಆರ್ ಅಂಜಲಿ ಅವರ ಧ್ವನಿಗಳಲ್ಲಿ, ಜೊತೆಗೆ ವಾದಿರಾಜ್ ಅವರ ಧ್ವನಿ ಕೂಡ ಇದೆ, ಆರ್ ಎನ್ ಜೆ ಗೋಪಾಲ್ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ ಇದೆ.
1: ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯ್ತು.

ಭಾಗ್ಯವಂತರು ಚಿತ್ರದ ಶೀರ್ಷಿಕೆ ಗೀತೆಯನ್ನು ಕೇಳಿದ್ರಿ. ಪಿ ಬಿ ಶ್ರೀನಿವಾಸ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಇಂದುಮತಿ ಹಾಡಿದರು. ಚಿವುದೇಶಂಕರ್ ಗೀತೆಯನ್ನು ಬರೆದಿದ್ರೆ ರಾಜನಾಗೇಂದ್ರ ಅವರ ಸಂಗೀತ ಇತ್ತು. ಪೂರ್ಣಚಂದ್ರ ಹಾಗೂ ಮಾಸ್ಟರ್ ಲೋಹಿತ್ ಅವರ ಧ್ವನಿಗಳಲ್ಲಿ ಭಾಗ್ಯವಂತ ಚಿತ್ರದ ಹಾಡು ಪ್ರಸಾರವಾಗ್ತಾ ಇದೆ. ಗೀತೆಯನ್ನು ಬರೆದಿದ್ದಾರೆ ಚಿವುದಯಶಂಕರ್, ಸಂಗೀತ ಟಿ ಜಿ ಲಿಂಗಪ್ಪ ಅವರದು.

ಪಿ ವಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಗಂಧದ ಗುಡಿ ಚಿತ್ರದ ಹಾಡು. ಎಸ್ ಜಾನಕಿಯವರ ಧ್ವನಿ ಕೂಡ ಇದೆ. ಚಿ ಉದಯಶಂಕರ್ ಗೀತೆಯನ್ನು ಬರೆದಿದ್ದಾರೆ. ರಾಜನಾಗೇಂದ್ರ ಅವರ ಸಂಗೀತ ಇದೆ.

ತಾಯಿಗೆ ತಕ್ಕ ಮಗ ಚಿತ್ರದ ಹಾಡನ್ನು ಕೇಳಿದ್ರೆ ಡಾಕ್ಟರ್ ರಾಜ್ ಅವರ ಧ್ವನಿಯಲ್ಲಿ ಜಿ ಉದಯಶಂಕರ್ ಅವರ ರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಇತ್ತು. ನಾಮೆಚ್ಚಿದ ಹುಡುಗ ಚಿತ್ರದ ಹಾಡು ಪ್ರಸಾರವಾಗ್ತಿದೆ, ಜಾನಕಿ ಹಾಡಿದ್ದಾರೆ, ಆರ್ ಎನ್ ಜೆ ಗೋಪಾಲ್ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ ಇದೆ.

0: ಹಿರಿಯರ ದಿವಸ ಎಂದು ಹಾಗಾಗಿ ತಂದೆ ತಾಯಿ ಇಬ್ಬರು ಇರುವಂತಹ ಹಾಡುಗಳನ್ನು ಪ್ರಸಾರ ಮಾಡಿದ್ವಿ. ಎಷ್ಟೋ ಹಳೆಯ ಹಾಡುಗಳನ್ನು ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು, ಅದ್ಭುತವಾಗಿದ್ದವು ಹಾಡುಗಳು ಅನ್ನೋಂಥ ಸಂದೇಶಗಳನ್ನು ರವಾನಿಸಿದ್ದೀರಿ, ಧನ್ಯವಾದಗಳು. ಮತ್ತೊಮ್ಮೆ ಈ ದಿನ ಕಾರ್ಯಕ್ರಮಗಳಲ್ಲಿ ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಾನು ನಿಮ್ಮ ಆರ್ಜೆ ರಶ್ಮಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸುಪ್ರೀಂಕೋರ್ಟ್ನ ನಿರ್ದೇಶನದಂತೆ ಕಳೆದ 5 ವರ್ಷಗಳ ವಿದ್ಯಾರ್ಥಿಗಳ ಪ್ರವೇಶ ವಿವರ, ಶುಲ್ಕ ಸಂಗ್ರಹ, ಆಡಳಿತ, ಸಿಬ್ಬಂದಿ ಹಾಗೂ ಹಣಕಾಸು ದಾಖಲೆಗಳನ್ನು ಸಲ್ಲಿಸುವಂತೆ ಉನ್ನತ ಶಿಕ್ಷಣ ಇಲಾಖೆ ರಾಜ್ಯದ ಎಲ್ಲ ಖಾಸಗಿ ವಿಶ್ವವಿದ್ಯಾಲಯಗಳಿಗೆ ಸೂಚಿಸಿದೆ. ಪರಹಿತ ಚಿಂತನೆಯ ಅಂಗಾಂಗ ದಾನದ ಪ್ರಕರಣಗಳನ್ನು ನಿರ್ವಹಿಸಲು ಸ್ಪಷ್ಟ, ಪಾರದರ್ಶಕ ಮತ್ತು ಕಾಲಮಿತಿ ಒಳಗಡೆ ಕಾರ್ಯವಿಧಾನವೊಂದನ್ನು ಜಾರಿಗೆ ತರುವಂತೆ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಸೂಚನೆ ನೀಡಿದೆ. ಬರುವ ನವೆಂಬರ್ 9 ಉರ್ದು ದಿನದ ಅಂಗವಾಗಿ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಉರ್ದು ಹಬ್ಬ ಆಯೋಜಿಸಲಾಗುವುದು ಎಂದು ಆರೋಗ್ಯ ಹಾಗೂ ಅಲ್ಪಸಂಖ್ಯಾತ ಕಲ್ಯಾಣ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ದಸರಾ ಮಹೋತ್ಸವದ ಅಂಗವಾಗಿ ಮೈಸೂರಿನಲ್ಲಿ 13-17 ಬಹುರೂಪಿ ಕವಿಗೋಷ್ಠಿಯನ್ನು ಆಯೋಜಿಸಲಾಗಿದೆ. ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯು ಆಯೋಜಿಸಿರುವ ಈ ಗೋಷ್ಠಿಯಲ್ಲಿ 5 ದಿನಗಳ ಕಾಲ 200 ಕವಿಗಳು ಭಾಗವಹಿಸಲಿದ್ದಾರೆ. ಕರ್ನಾಟಕ ಸಂಗೀತ ನಾಟಕ ಅಕಾಡೆಮಿಯು 2026-27 ಸಾಲಿನ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಗಳನ್ನು ಪ್ರಕಟಿಸಿದ್ದು, ಗೌರವ ಪ್ರಶಸ್ತಿಗೆ ಹಿಂದೂಸ್ತಾನಿ ಸಂಗೀತ ಕಲಾವಿದ ವಿಶ್ವನಾಥ್ ನಾಕೋಡ್ ಹಾಗೂ ನೃತ್ಯ ಕ್ಷೇತ್ರದಿಂದ ಶಕುಂತಲಾ ಪ್ರಭಾತ್ ಮತ್ತು ರಾಘವೇಂದ್ರ ಪ್ರಭಾತ್ ದಂಪತಿ ಆಯ್ಕೆಯಾಗಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ನವದೆಹಲಿಯಲ್ಲಿಂದು ನಡೆಯಲಿರುವ ರಕ್ಷಣಾ ಲೆಕ್ಕಪತ್ರ ಇಲಾಖೆಯ 279 ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ಈ ವೇಳೆ ಅವರು ಇಲಾಖೆಯ ವಿವಿಧ ಮಾಹಿತಿ ತಂತ್ರಜ್ಞಾನ ಉಪಕ್ರಮಗಳಿಗೆ ಚಾಲನೆ ನೀಡಲಿದ್ದಾರೆ. ನಮಸ್ತೆ ಯೋಜನೆಯು ಕೇವಲ ಸಫಾಯಿ ಕರ್ಮಚಾರಿಗಳ ಕಲ್ಯಾಣ ನೆರವಿಗೆ ಸೀಮಿತವಾಗದೆ ಕಾರ್ಮಿಕರ ಸುರಕ್ಷತೆ, ಘನತೆ ಹಾಗೂ ದೀರ್ಘಕಾಲೀನ ಸಾಮಾಜಿಕ ಮತ್ತು ಆರ್ಥಿಕ ಒಳಗೊಳ್ಳುವಿಕೆಯ ಮೇಲೆ ಗಮನಹರಿಸುತ್ತದೆ ಎಂದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾ ವೀರೇಂದ್ರ ಕುಮಾರ್ ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 215 ಅಂಕಗಳ ಇಳಿಕೆಯೊಂದಿಗೆ 72,257 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 107 ಅಂಕ ಇಳಿಕೆಯ ನಂತರ 22,519 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 3 ಇಳಿಕೆಯೊಂದಿಗೆ 95.97 ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00 PM.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸೂಪರ್ ಹಿಟ್ ಹಾಡುಗಳು ಪ್ರಸಾರವಾಗಲಿವೆ, ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ.

ಬ್ಯಾಕ್ ಟು ಬ್ಯಾಕ್ ಚಿತ್ರಗೀತೆಗಳನ್ನು ಇದುವರೆಗೆ ನೀವು ಕೇಳಿದ್ರಿ. ಎಲ್ಲಿಗೆ ಪಯಣ ಯಾವುದೋ ದಾರಿ ನೀನಿರೋ ಸಾಕು ನನ್ನ ಜೊತೆ ಈ ಹಾಡನ್ನು ಕೇಳಿದ್ರೆ ವಾಸುಕಿ ವೈಭವ್ ಹಾಗೂ ಶ್ರೀಲಕ್ಷ್ಮಿ ಬೆಳ್ಮಣ್ಣವರ ಧ್ವನಿಯಲ್ಲಿ ಪ್ರಮೋದ್ ಮರವಂತೆ ಅವರ ಸಾಹಿತ್ಯ ಇತ್ತು, ಪ್ರಣವ್ ರಾವ್ ಅವರ ಸಂಗೀತ ಸಂಯೋಜನೆ ಇತ್ತು. ಮೋಂಬತ್ತಿ ಚಿತ್ರದ ಗೀತೆಯನ್ನು ಕೇಳಿದ್ರಲ್ಲ, ಸಂತೋಷ್ ವೆಂಕಿ ಹಾಗೂ ಅನನ್ಯ ಭಟ್ ಅವರ ಧ್ವನಿ. ಜನಪದ ಅವರ ಸಾಹಿತ್ಯ, ಸತೀಶ್ ಬಾಬು ಅವರ ಸಂಗೀತ ಹಾಡಿಗಿತ್ತು.

ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. 11:32:30 ಸಮಯ ಆಗಿದೆ. ಕಲಾಭಾರತಿಯ ಪ್ರಸಾರಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಬಯಸ್ತಿರೋದು ಚಂದು ಬಾನುಲಿ ಬಂಧು. ಹೌದು, ಕಲಾಭಾರತಿ ಕಾರ್ಯಕ್ರಮ. ಕಲಾಭಾರತಿ ಕಾರ್ಯಕ್ರಮ ಅಂದರೆ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಿಸಿದವರ ವಿಚಾರಗಳ ಜೊತೆಗೆ ಹಾಡುಗಳ ಸಂಯೋಜಿತ ಕಾರ್ಯಕ್ರಮ ಇದು. ಸಿನಿಮಾ ಅಂದರೆ ನಾಯಕ, ನಾಯಕಿ, ವಿಲನ್, ಸಂಗೀತ ನಿರ್ದೇಶಕ, ಚಿತ್ರ ಕಥೆ, ಡೈಲಾಗ್ಸ್ ರೈಟರ್, ಹೀಗೆ ಬೇರೆ ಬೇರೆ ಕ್ಷೇತ್ರದವರ ಸಂಬಂಧಪಟ್ಟ ಹಾಗೆ ನಾವು ಮಾತಾಡ್ತಾ ಹೋಗ್ತೇವೆ. ಒಂದು ಸಿನಿಮಾ ಹಿಟ್ಟಾಗಬೇಕಾದ್ರೆ ಸಾಕಷ್ಟು ಜನ ಕೆಲಸ ಮಾಡ್ತಾರೆ, ಕಲಾವಿದರು, ನಿರ್ದೇಶಕರು, ಹಾಡುಗಾರರು, ಹೀಗೆ. ಅದರಲ್ಲೂ ಸಿನಿಮಾ ಯಶಸ್ವಿಯಾದರೆ ಎಲ್ಲರೂ ಕೂಡ ಅದೇ ನಿರ್ದೇಶಕರ ಬಗ್ಗೆ ಮಾತಾಡ್ತಾರೆ, ಕಲಾವಿದರ ಬಗ್ಗೆ, ಸಂಗೀತ ಸಂಯೋಜನೆ ಮಾಡಿದವರು, ಗಾಯಕರ ಬಗ್ಗೆ ಕೂಡ ಮಾತಾಡ್ತಾ ಹೋಗ್ತಾರೆ. ನಾವು ಇವತ್ತು ಸಿನಿಮಾ ನಿರ್ಮಾಪಕರ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಸಾಗೋಣ. ಯಾವುದೇ ಸಿನಿಮಾ ನಿರ್ಮಾಣ ಆಗಬೇಕಾದ್ರೆ ಸಿನಿಮಾ ನಿರ್ಮಾಪಕರು ತುಂಬ ಮುಖ್ಯ ಅನ್ನೋದು ನಮಗೆಲ್ಲ ಗೊತ್ತಿರುವಂಥ ವಿಷಯನೇ. ಅಂದರೆ ಸಿನಿಮಾಗಳಿಗೆ ಹಣವನ್ನು ಹಾಕೋದು, ಸಿನಿಮಾಕ್ಕೆ ಬಂಡವಾಳ ಹಾಕೋದು, ಜೊತೆಗೆ ಇಡೀ ಸಿನಿಮಾ ತಂಡಕ್ಕೆ ಬೆನ್ನೆಲುಬಾಗಿ ನಿಲ್ಲುವಂಥವರು ನಿರ್ಮಾಪಕರು. ಒಂದು ಸಿನಿಮಾ ಅತ್ಯಂತ ಅದ್ಭುತವಾಗಿ, ಯಶಸ್ವಿಯಾಗಿ ಮೂಡಿ ಬರೋದಕ್ಕೆ ಸಿನಿಮಾ ನಿರ್ಮಾಣ ಸಂಸ್ಥೆ ಅಥವಾ ನಿರ್ಮಾಪಕರ ಪಾತ್ರ ಬಹಳ ವಿಶೇಷವಾಗಿರುತ್ತೆ. ಹಾಗೆ ಈ ದಿನ ಅಂದರೆ ಪ್ರಸ್ತುತ ಇವತ್ತಿನ ಸನ್ನಿವೇಶದಲ್ಲಿ ದೇಶದಾದ್ಯಂತ ಮನೆ ಮಾತಾಗಿರುವಂಥವರು, ಮಹತ್ವಾಕಾಂಕ್ಷಿ ನಿರ್ಮಾಪಕ ಅಂತ ಕೂಡ ಹೇಳಿಸ್ಕೊಂಡಿದ್ದಾರೆ, ಬಹಳಷ್ಟು ನಿರ್ದೇಶಕರ ಹಾಟ್ ಫೇವರೇಟ್ ನಿರ್ಮಾಪಕ ಅಂತ ಕೂಡ ಹೆಸರಾಗಿದ್ದಾರೆ. ತಾವು ಹಣವನ್ನು ಹಾಕಿದ ಸಿನಿಮಾದ ಮೇಕಿಂಗ್, ಕಲಾವಿದರ ಆಯ್ಕೆ, ಸಿನಿಮಾಕ್ಕಾಗಿ ಕೆಲಸ ಮಾಡುವಂಥ ತಂತ್ರಜ್ಞರಿರಬಹುದು, ಕೆಲಸಗಾರರು, ಎಷ್ಟು ಸಮಯ ಶೂಟಿಂಗ್ ನಡೆಯುತ್ತೆ, ಅಷ್ಟೂ ದಿನಗಳ ಕಾಲ ಎಲ್ಲರ ಯೋಗಕ್ಷೇಮವನ್ನು ವಿಚಾರಿಸ್ತಾ ತಮ್ಮದೇ ಆದಂಥ ಒಂದು ವಿಶೇಷ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿರುವಂಥ, ದೇಶದಲ್ಲೇ ಅತ್ಯಂತ ಹೆಸರಾಗಿರುವಂಥ ನಿರ್ಮಾಪಕರೊಬ್ಬರ ಬಗ್ಗೆ ನಮ್ಮ ಇವತ್ತಿನ ಕಲಾಭಾರತಿ ಕಾರ್ಯಕ್ರಮ ಸಾಗ್ತಾ ಇದೆ. ಗೆಸ್ ಮಾಡಿ ಸಾಧ್ಯ ಆದರೆ ಯಾರಿರಬಹುದು ಇವತ್ತಿನ ಕಲಾಭಾರತಿಯ ಸಿನಿಮಾ ನಿರ್ಮಾಪಕರು ಅಂತ. ರಾಜಕುಮಾರ ಚಿತ್ರದ ಗೀತೆ ಇದು. ಶಶಾಂಕ್ ಶೇಷಗಿರಿ ಮತ್ತು ಸಂಗಡಿಗರು ಹಾಡಿದ್ದಾರೆ. ಸಂತೋಷ್ ಆನಂದರಾಮ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಇದೆ.

ಯಾಕೆ ಚಪ್ಪಾಳೆ ಅಂತ ಹೇಳಿದ್ರೆ ನೀವೆಲ್ಲರೂ ಬಹಳ ಚೆನ್ನಾಗಿ ಗೆಸ್ ಮಾಡಿ ತುಂಬಾ ಜನ ಸಂದೇಶ ಕಳಿಸ್ಕೊಟ್ಟಿದ್ರಿ. ಹೌದು, ನಮ್ಮ ಇವತ್ತಿನ ಕಲಾ ಭಾರತೀಯ ತಾರೆ ಅಂದರೆ ಸಿನಿಮಾ ನಿರ್ಮಾಪಕ ವಿಜಯ್ ಕಿರಗಂದೂರು ಅವರು. ಸಿನಿಮಾ ನಿರ್ಮಾಪಕರಾಗಿ ದೊಡ್ಡ ಹೆಸರನ್ನು ಮಾಡಿದ್ದಾರೆ. KGF 1 ಮತ್ತು 2 ಈ ಸಿನಿಮಾಗಳು ಇಡೀ ಜಗತ್ತಿನಾದ್ಯಂತ ಹಿಟ್ ಸೂಪರ್ ಹಿಟ್ ಆಗಿದೆ. ಯಶ್ ಅವರು ನಾಯಕರಾಗಿ ನಟಿಸಿದ ಈ ಸರಣಿ ಸಿನಿಮಾಗಳು ಇಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಖಂಡಿತವಾಗಲೂ ವಿಜಯ್ ಅವರ ಕೊಡುಗೆ ಇದ್ದೇ ಇದೆ. KGF ಸಿನಿಮಾದಲ್ಲಿ ಕೆಲಸ ಮಾಡಿದ್ರು. ರಿಷಭ್ ಶೆಟ್ಟಿ ಅವರ ನಿರ್ದೇಶನದ ಕಾಂತಾರ 1 ಮತ್ತು 2 ಸಿನಿಮಾಗಳು ಕೂಡ ಸಾಕಷ್ಟು ಹೆಸರನ್ನು ತಂದುಕೊಟ್ವು. ಹಾಗೆಯೇ ವಿಜಯ್ ಕಿರಗಂದೂರು ಅವರು ನಿರ್ಮಾಪಕರಾಗಿ ಬೆಳೆಯೋದಕ್ಕೆ ಅವರ ಒಂದು ಶ್ರಮ, ಆಮೇಲೆ ಅವರ ಸಿನಿಮಾಗಳಲ್ಲಿ ಸಾಕಷ್ಟು ಆಸಕ್ತಿಯನ್ನು ವಹಿಸಿ ಮಾಡುವಂತಹ ಕೆಲಸಗಳು ಅವರಿಗೆ ಯಶಸ್ಸನ್ನು ತಂದುಕೊಟ್ಟಿದೆ. ವಿಜಯ್ ಕಿರಗಂದೂರು ಅವರ ನಿರ್ಮಾಣ ಸಂಸ್ಥೆ ಕನ್ನಡ ಚಿತ್ರರಂಗದ ಒಂದು ಹೆಮ್ಮೆಯ ಸಂಸ್ಥೆ ಅಂತಲೇ ಗುರುತಿಸಲ್ಪಡುತ್ತೆ. KGF ಸಿನಿಮಾದ ಮೂಲಕ ಇಡೀ ಭಾರತೀಯ ಚಿತ್ರರಂಗ ಮಾತ್ರ ಅಲ್ಲ, ಇಡೀ ಜಗತ್ತಿನಾದ್ಯಂತ ವಿಶ್ವದಾದ್ಯಂತ ಸಿನಿಮಾ ಪ್ರಿಯರು, ಸಿನಿಮಾ ತಯಾರಕರು ಕನ್ನಡ ಸಿನಿಮಾ ಕ್ಷೇತ್ರದ ಕಡೆಗೆ ತಿರುಗಿ ನೋಡುವ ಹಾಗೆ ಮಾಡಿದ್ರು. ಅಂದರೆ ಇದಕ್ಕಿಂತ ಮುಂಚೆ ಸಾಕಷ್ಟು ಒಳ್ಳೊಳ್ಳೆಯ ಸಿನಿಮಾಗಳು ಭಾರತೀಯ ಚಿತ್ರರಂಗದ ಗಮನ ಸೆಳೆದಿದ್ರೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ KGF ಸಿನಿಮಾ, ಕಾಂತಾರ ಇವೆಲ್ಲ ಮಾಡಿದಂತಹ ಮೋಡಿ, ಆ ಸಿನಿಮಾಗಳ ಒಂದು ಅದ್ಧೂರಿ ಮೇಕಿಂಗ್ ಇರಬಹುದು, ಆ ಸಿನಿಮಾಗಳಲ್ಲಿ ಬಳಸಿಕೊಂಡಂತಹ ಕತೆ, ಪ್ರಾದೇಶಿಕತೆ, ಹೀಗೆ ಎಲ್ಲವೂ ಕೂಡ ತಮ್ಮದೇ ಆದಂತಹ ಒಂದು ವಿಶೇಷತೆಯನ್ನು ಒಳಗೊಂಡು ವಿಜಯ್ ಕಿರಗಂದೂರು ಅವರು ಜಗತ್ತಿನಾದ್ಯಂತ ಮನೆ ಮಾತಾದರು ಅಂತ ಹೇಳಿದ್ರೆ ಖಂಡಿತ ಅದು ಉತ್ಪ್ರೇಕ್ಷೆ ಆಗೋದಿಲ್ಲ.

11:45 ಸಮಯ ಆಗಿದೆ. ವಿವಿಧ ಭಾರತಿಯಲ್ಲಿ ಕಲಾ ಭಾರತೀಯ ತಾರೆ ಸಿನಿಮಾ ನಿರ್ಮಾಪಕ ವಿಜಯ್ ಕಿರಗಂದೂರು, ಮೂಲತಃ ಮಂಡ್ಯ ಜಿಲ್ಲೆಯ ಕಿರಗಂದೂರು ಅನ್ನುವ ಊರಿನವರು, ತಮ್ಮ ಹೆಸರಿನ ಜೊತೆಗೆ ಹುಟ್ಟಿದ ಊರಿನ ಹೆಸರನ್ನು ಕೂಡ ಇಟ್ಟುಕೊಂಡು ಸಾಕ್ತಾ ಇದ್ದಾರೆ. ವಿಜಯ್ ಕಿರಗಂದೂರು ದೊಡ್ಡ ಜಮೀನ್ದಾರರ ಮನೆತನ. ಚಿಕ್ಕಂದಿನಿಂದನೂ ಕೂಡ ಹಣಕಾಸಿನ ವಿಷಯದಲ್ಲಿ ತುಂಬ ಶಿಸ್ತು. ಶಿಕ್ಷಣ ಮುಗಿಸಿದ್ದು ಹುಟ್ಟೂರಿನಲ್ಲಿ, ಆನಂತರ ಬೆಂಗಳೂರಿಗೆ ಬರ್ತಾರೆ. ಬದುಕಿನಲ್ಲಿ ಏನಾದರೂ ಸಾಧನೆ ಮಾಡಬೇಕು, ದುಡಿಬೇಕು ಅಂತ ಹೇಳಿ ಬಂದಂಥ ವಿಜಯ್ ಅವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಶುರು ಮಾಡ್ತಾರೆ, ಅದರಲ್ಲಿ ಯಶಸ್ವಿ ಆಗ್ತಾರೆ. ಆಮೇಲೆ 2012 ಸಿನಿಮಾ ನಿರ್ಮಾಣ ಸಂಸ್ಥೆಯನ್ನು ಶುರು ಮಾಡ್ತಾರೆ. ಆದರೆ ಅದಕ್ಕಿಂತ ಮೊದಲೇ ತಮ್ಮದೇ ಆದಂಥ ಸಿನಿಮಾ ನಿರ್ಮಾಣ ಸಂಸ್ಥೆ ಶುರು ಮಾಡುವ ಮೊದಲೇ ಸಿನಿಮಾ ಕ್ಷೇತ್ರಕ್ಕೆ, ಅಂದರೆ ಜೊತೆ ಜೊತೆಯಲ್ಲಿ ಸಿನಿಮಾಕ್ಕೆ, ರಮ್ಯಾ ಮತ್ತು ಪ್ರೇಮ್ ಅಭಿನಯದ ಈ ಸಿನಿಮಾಕ್ಕೆ ಇವರು ಹಣ

ವನ್ನ ಹಾಕಿರ್ತಾರೆ. ಅವರ ಸಿನಿಮಾ ಜೊತೆ ಜೊತೆಯಲ್ಲಿ 2006 ಬಂತು. ಅದಾದಮೇಲೆ ಯಾವ ಸಿನಿಮಾ ಮಾಡ್ತಾರೆ ಅಂತ ಹೇಳಿದ್ರೆ ಮತ್ತೊಂದು ನವಗ್ರಹ ಸಿನಿಮಾ ಕೂಡ ಅದರಲ್ಲಿ ಪ್ರೊಡಕ್ಷನ್ನಲ್ಲಿ ತೊಡಗಿಸ್ಕೊಂಡು ಅದಕ್ಕೆ ಹಣವನ್ನು ಹಾಕ್ತಾರೆ. ನವಗ್ರಹ ಮತ್ತು ಜೊತೆ ಜೊತೆಯಲ್ಲಿ ಎರಡೂ ಸಿನಿಮಾಗಳಲ್ಲಿ ಅವರು ಏನು ಕನಸು ಕಟ್ಕೊಂಡಿದ್ರು ಆ ಕನಸು ನನಸಾಗುತ್ತೆ, ಅವರ ಸಿನಿಮಾ ಯಶಸ್ವಿ ಆಗುತ್ತೆ. ತಾವು ಮಾಡಿದಂಥ ಕೆಲಸ ಯಶಸ್ವಿ ಆದ ನಂತರ ಅವರಿಗೆ ಆತ್ಮವಿಶ್ವಾಸದಿಂದ ಅವರು 2012 ತಮ್ಮದೇ ಆದಂಥ ಒಂದು ಸಂಸ್ಥೆಯನ್ನು ಶುರು ಮಾಡಿಕೊಳ್ತಾರೆ, ಸಿನಿಮಾ ನಿರ್ಮಾಣ ಸಂಸ್ಥೆ. ಅದಾದಮೇಲೆ ಅವರು ಪುನೀತ್ ರಾಜ್ಕುಮಾರ್ ಅವರ ನಿನ್ನಿಂದಲೇ ಸಿನಿಮಾಕ್ಕೆ ಹಣ ಹೂಡಿಕೆ ಮಾಡ್ತಾರೆ. ಸಿನಿಮಾ ಅಷ್ಟೇನು ಯಶಸ್ಸನ್ನು ಇವರಿಗೆ ತಂದು ಕೊಡಲಿಲ್ಲ. ಆಮೇಲೆ ಏನು ಮಾಡೋದು ಹೀಗೆ ಆದರೆ ಸಿನಿಮಾ ನಿರ್ಮಾಣ ಮಾಡಬೇಕಾ ಬೇಡವಾ ಅನ್ನುವಂಥ ಒಂದು ಗೊಂದಲದಲ್ಲಿದ್ದಾಗಲೇ ಇರಲಿ ಪರವಾಗಿಲ್ಲ ಅಂತ ಅಂದ್ಕೊಂಡು ಇವರು ಈ ಒಂದು ಸಿನಿಮಾ ರಾಜಕುಮಾರ ಅನ್ನುವಂಥ ಸಿನಿಮಾಕ್ಕೆ ಹಣವನ್ನು ಹೂಡಿಕೆ ಮಾಡ್ತಾರೆ. ರಾಜಕುಮಾರ ಸಿನಿಮಾ ವಿಜಯ್ ಕಿರಗಂದೂರು ಅವರ ಅದೃಷ್ಟವನ್ನು ಬದಲಾಯಿಸಿದಂಥ ಸಿನಿಮಾ ಅಂತಲೇ ಸಿನಿಮಾ ಕ್ಷೇತ್ರದಲ್ಲಿ ಹೇಳ್ತಾರೆ. ಸಂತೋಷ ಆನಂದರಾಮ್ ಅವರ ನಿರ್ದೇಶನದ ಈ ಸಿನಿಮಾದಿಂದ ವಿಜಯ್ ಅವರಿಗೆ ಸಾಕಷ್ಟು ಹೆಸರು ಬರುತ್ತೆ. ಸಿನಿಮಾವನ್ನು ಜನ ಬಹಳಷ್ಟು ಇಷ್ಟಪಟ್ಟು ನೋಡ್ತಾರೆ. ಅದಾದ ನಂತರ ಅವರು KGF 1 ಅನ್ನುವಂಥ ಬಹು ದೊಡ್ಡ ಒಂದು ಪ್ಲ್ಯಾನ್ ಅಂತಲೇ ಹೇಳಬೇಕು, ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಈ ಸಿನಿಮಾ ಮಾಡಬೇಕು ಅಂತ ಹೇಳಿ ಅದ್ದೂರಿಯ ಒಂದು ಪ್ರೊಡಕ್ಷನ್ನಲ್ಲಿ KGF 1 ಸಿನಿಮಾವನ್ನು ಮಾಡ್ತಾರೆ. ಈ ಸಿನಿಮಾ ಮಾಡಿ ಸಾಕಷ್ಟು ಹೆಸರನ್ನು ಪಡ್ಕೊಳ್ತಾರೆ. ಅವರ ಅದೃಷ್ಟ ಕೈ ಹಿಡಿಯುತ್ತೆ ಅವ್ರಿಗೆ ಅದೃಷ್ಟ. ಹೀಗಾಗಿ ಸಿನಿಮಾ ಕ್ಷೇತ್ರದಲ್ಲಿ ದೇಶದಲ್ಲಿ ಮಾತ್ರ ಅಲ್ಲ ವಿದೇಶಗಳಲ್ಲಿ ಕೂಡ KGF ಸಿನಿಮಾ ಕನ್ನಡ ಚಿತ್ರರಂಗದ ಕಡೆಗೆ ನೋಡುವ ಹಾಗೆ ಮಾಡುವಂತಹ ಸಿನಿಮಾ ನಿರ್ಮಾಣ ಮಾಡ್ತಾರೆ. ಅದಾದ ನಂತರ ಕಾಂತಾರ ಸಿನಿಮಾ ಆರಿಸ್ಕೊಳ್ತಾರೆ. ರೇಷಬ್ ಶೆಟ್ಟಿ ಅವರ ಮೇಲೆ ಒಂದು ನಂಬಿಕೆ ಇಟ್ಟು ಸಿನಿಮಾಕ್ಕಾಗಿ ಹೂಡಿಕೆ ಮಾಡ್ತಾರೆ. ಇದೊಂದು ಅದ್ಭುತವಾದ ಸಿನಿಮಾ ಅಂತಲೇ ಹೆಸರಾಗುತ್ತೆ ಕಾಂತಾರ. ಕಾಂತಾರ ಸಿನಿಮಾದ ಬಹಳಷ್ಟು ವಿಶೇಷತೆಗಳು, ಸಿನಿಮಾ ಸ್ಟೋರಿ, ಲೋಕಲ್ ಒಂದು ಆಧ್ಯಾತ್ಮ ಭಾವ, ಸಿನಿಮಾದಲ್ಲಿ ಬೇರೆ ಬೇರೆ ವಿಚಾರಗಳು ಎಲ್ಲವನ್ನೂ ಕೂಡ ಜನ ಮೆಚ್ಚಿಕೊಳ್ತಾರೆ. ಕಾಂತಾರ ಸಿನಿಮಾ, KGF ಹೀಗೆ ಬೇರೆ ಬೇರೆ ಸಿನಿಮಾಗಳ ಮೂಲಕ ವಿಜಯ್ ಕಿರಗಂದೂರು ಮತ್ತು ಅವರ ಒಂದು ಸಿನಿಮಾ ನಿರ್ಮಾಣ ಸಂಸ್ಥೆಯ ಕಡೆಗೆ ಜನರು ಬೆಕ್ಕಸ ಬೆರಗಾಗಿ ನೋಡೋದಕ್ಕೆ ಶುರು ಮಾಡ್ತಾರೆ. ಅಷ್ಟರ ಮಟ್ಟಿಗೆ ಕನ್ನಡ ಚಿತ್ರರಂಗವನ್ನು ಜಗತ್ತಿನಾದ್ಯಂತ ಮೆಚ್ಚುವ ಹಾಗೆ ಮಾಡಿದಂಥ ಮೋಡಿಗಾರರಲ್ಲಿ ವಿಜಯ್ ಅವರು ಕೂಡ ಒಬ್ಬರಾಗಿದ್ದಾರೆ.

0: ನವಗ್ರಹ ಚಿತ್ರದ ಹಾಡು, ಸೋನು ನಿಗಮ್ ಅವರ ಧ್ವನಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು. ವಿಜಯ್ ಕಿರಗಂದೂರು ರಾಷ್ಟ್ರ ಪ್ರಶಸ್ತಿಗಳ ಗೌರವ ಇವರು ನಿರ್ಮಿಸಿದ ಸಿನಿಮಾಗಳಿಗೆ, KGF ಚಾಪ್ಟರ್ 2 ಮತ್ತು ಕಾಂತಾರ ಸಿನಿಮಾಗಳಿಗೆ ಅತ್ಯುತ್ತಮ ಜನಪ್ರಿಯ ಸಿನಿಮಾಗಳು ಅನ್ನುವಂಥ ಒಂದು ಪ್ರಶಸ್ತಿ ಕೂಡ ಬಂದಿದೆ. ಕನ್ನಡ ಸಿನಿಮಾ ಬಿಡುಗಡೆಯ ಇತಿಹಾಸವನ್ನೇ ಬದಲಾಯಿಸಿದವರು ಅಂತ ಕೂಡ ಹೆಸರಾಗಿದ್ದಾರೆ. ಕನ್ನಡ ಮಾತ್ರ ಅಲ್ಲ, ತಮಿಳು, ತೆಲುಗು, ಮಲಯಾಳಂ ಭಾಷೆಯಲ್ಲೂ ಕೂಡ ದೊಡ್ಡ ದೊಡ್ಡ ಮಟ್ಟದ ಸಿನಿಮಾಗಳ ನಿರ್ಮಾಣದಲ್ಲಿ ತೊಡಗಿದ್ದಾರೆ ವಿಜಯ್ ಕಿರಗಂದೂರು. ಅವರು ಈಗಾಗಲೇ ಹೇಳಿದ ಹಾಗೆ ನೇರವಾಗಿ ಸಿನಿಮಾ ರಂಗಕ್ಕೆ ಬಂದವರಲ್ಲ. ಮೂಲತಃ ಮೂಲಸೌಕರ್ಯ ಅಭಿವೃದ್ಧಿ, ರಿಯಲ್ ಎಸ್ಟೇಟ್, ಬೇರೆ ಬೇರೆ ಕ್ಷೇತ್ರದಲ್ಲಿ ಉದ್ಯಮಿಯಾಗಿದ್ದವರು. ಇವರು ಸಿನಿಮಾ ಮೇಲಿನ ಪ್ರೀತಿಗಾಗಿ ಸಿನಿಮಾ ಕ್ಷೇತ್ರಕ್ಕೆ ಬಂದರು ಅಂತ ಹೇಳ್ತಾರೆ. ಅಂದರೆ ಇವರು ಬರೀ ಸ್ಟಾರ್ ನಟರು ಮಾತ್ರ ಅಲ್ಲ, ಕಥೆಗಾರರಿಗೆ ನಮ್ಮ ಹಳೆಯ ಪೌರಾಣಿಕ ಸಿನಿಮಾಗಳಿಗೆ ಕೂಡ ಒತ್ತು ಕೊಡುವಂಥ ಒಂದು ಮನೋಭಾವ. ಈಗ ಕೇವಲ ಕರ್ನಾಟಕಕ್ಕೆ ಮಾತ್ರ ಇವರು ಸೀಮಿತವಾಗಿಲ್ಲ, ಇಡೀ ಭಾರತೀಯ ಜಾಗತಿಕ ಸಿನಿಮಾ ಮಟ್ಟದಲ್ಲಿ ಅತ್ಯಂತ ಗೌರವದಿಂದ ಕೇಳಿಬರುವಂಥ ಹೆಸರು ಇವರ ಸಿನಿಮಾ ನಿರ್ಮಾಣ ಸಂಸ್ಥೆಯದ್ದಾಗಿದೆ. ಅಂದರೆ ಇವರು ಹೇಗೆ ಇಷ್ಟೊಂದು ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಅಂತ ಕೇಳಿದ್ರೆ, ಪ್ರಾದೇಶಿಕತೆಯಿಂದ ಜಾಗತಿಕ ಮಟ್ಟಕ್ಕೆ. ಒಂದು ಕಾಲದಲ್ಲಿ ಕನ್ನಡ ಸಿನಿಮಾಗಳು ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತ, ಅಂದರೆ ಒಂದಷ್ಟು ಸಿನಿಮಾಗಳನ್ನು ಹೊರತುಪಡಿಸಿ, ಆ ನಂಬಿಕೆಯನ್ನು ಮುರಿದು, ಗಡಿಯನ್ನು ಮುರಿದು ಕನ್ನಡ ಸಿನಿಮಾ ಇಡೀ ಜಗತ್ತಿನಾದ್ಯಂತ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನು ತೋರಿಸ್ಕೊಡ್ತಾರೆ. ಬರೀ ಭಾರೀ ಬಜೆಟ್ ಹಾಕೋದಷ್ಟೇ ಅಲ್ಲ, ಪ್ರಾದೇಶಿಕ ಸೊಗಡಿನ ಕಥೆಗಳಿಗೆ ಜಾಗತಿಕ ಮನ್ನಣೆಯನ್ನು ತಂದುಕೊಡಬಹುದು ಅನ್ನೋದನ್ನು ನಮ್ಮ ಕಾಂತಾರ ಸಿನಿಮಾದ ಮೂಲಕ ಪ್ರಸ್ತುತ ಪಡಿಸ್ತಾರೆ. ಕನ್ನಡದಲ್ಲಿ ಒಂದು ಭದ್ರ ನೆಲೆಯನ್ನು ಕಂಡುಕೊಂಡ ನಂತರ ತೆಲುಗಿನಲ್ಲಿ, ಮಲಯಾಳಂನಲ್ಲಿ ಕೂಡ ಸಿನಿಮಾ ನಿರ್ಮಾಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ವಿಜಯ್ ಕಿರಗಂದೂರು. ಬರೀ ಹಣ ಗಳಿಸೋದಷ್ಟೇ ಅಲ್ಲ, ಒಂದು ರೀತಿಯ ಬೇರೆ ಬೇರೆ ಪೌರಾಣಿಕ ಕಥೆಗಳನ್ನು ಆಧರಿಸಿದ ಸಿನಿಮಾಗಳನ್ನು ಮಾಡಬೇಕು ಅನ್ನೋದು ಅವರ ಒಂದು ಮುಂದಿನ ದಿನಗಳಲ್ಲಿದೆ. ಮತ್ತು ಬಹಳಷ್ಟು ಸ್ಟಾರ್ ಆ್ಯಕ್ಟರ್ಗಳ ಬೆನ್ನು ಹತ್ತದೆ, ಹೊಸ ಹೊಸ ನಿರ್ದೇಶಕರು, ತಾಂತ್ರಿಕ ತಜ್ಞರು, ಬರಹಗಾರರಿಗೆ ಕೂಡ ಒಂದಷ್ಟು ಆರ್ಥಿಕ ಬೆಂಬಲವನ್ನು ನೀಡ್ತಾ ಎಲ್ಲರಿಗೂ ಕೂಡ ಅವಕಾಶವನ್ನು ಒದಗಿಸ್ತಾ ಇದೆ. ಹಾಗಾಗಿ ವಿಜಯ್ ಕಿರಗಂದೂರು, ಸಿನಿಮಾ ಲೋಕದ ಇವರ ಒಂದು ಸಂಬಂಧ ಬರೀ ವ್ಯಾವಹಾರಿಕ ಮಾತ್ರ ಅಲ್ಲ, ಭಾರತೀಯ ಚಿತ್ರರಂಗದ ಒಂದು ದಿಕ್ಸೂಚಿಯಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಅಂತ ಕೂಡ ಹೇಳಲಾಗಿದೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಯಶಸ್ವಿಯಾಗಿದ್ದರೂ ಕೂಡ ಸಿನಿಮಾದ ಮೇಲಿನ ಅಪಾರ ಪ್ರೀತಿಯಿಂದಾಗಿ ಸಿನಿಮಾ ನಿರ್ಮಾಣಕ್ಕಾಗಿಯೇ ತಮ್ಮದೇ ಆದಂಥ ಸಂಸ್ಥೆಯನ್ನು ಕಟ್ಟಿ ಅದನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ವಿಜಯ್ ಕಿರಗಂದೂರು ಅವರು. ಅವರ ಈ ಕನಸು ಇನ್ನಷ್ಟು ಮತ್ತಷ್ಟು ಯಶಸ್ವಿಯಾಗಿ ಮುನ್ನುಗ್ಲಿ ಅನ್ನೋದು ಎಲ್ಲ ಕನ್ನಡ ಚಿತ್ರಪ್ರೇಮಿಗಳ ಆಶಯ.
1: ಬತ ತೊಳು ಕೈಗೆ ಮಣಿ ಮುಳೆತ್ತಿದ ಮದಿ ಹೋದಣ್ಣ ಬರ್ತಿಲ್ಲ, ಮದಿ ಹೋದಣ್ಣ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಆಲಮಟ್ಟಿ ಜಲಾಶಯದ ನೀರಿನ ಮಟ್ಟವನ್ನು 519.60 ಮೀಟರ್ನಿಂದ 524.256 ಮೀಟರ್ಗೆ ಹೆಚ್ಚಿಸುವ ಹಿನ್ನೆಲೆಯಲ್ಲಿ ವಿಜಯಪುರ ಬಾಗಲಕೋಟೆ ಜಿಲ್ಲೆಗಳ 184 ಗ್ರಾಮಗಳ 75,563 ಎಕರೆ ಭೂಮಿ ಮುಳುಗಡೆಯಾಗಲಿದೆ. ಈ ಹಿನ್ನೆಲೆಯಲ್ಲಿ ಭೂಸ್ವಾಧೀನ ಹಾಗೂ ಪರಿಹಾರ ಪ್ರಕ್ರಿಯೆಗಳನ್ನು ತ್ವರಿತಗೊಳಿಸುವುದು ಅಗತ್ಯ. ಈ ನಿಟ್ಟನಲ್ಲಿ ಜಲಸಂಪನ್ಮೂಲ ಖಾತೆ ಸಚಿವ ಚಲುವರಾಯಸ್ವಾಮಿ ಅವರಿಗೆ ಪತ್ರ ಬರೆದು ಮುಳುಗಡೆಗೆ ಒಳಗಾಗುವ ರೈತರಿಗೆ ಶೀಘ್ರವಾಗಿ ಪರಿಹಾರ ಬಿಡುಗಡೆ ಮಾಡುವಂತೆ ಮನವಿ ಮಾಡಲಾಗಿದೆ ಎಂದು ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಪ್ರಸ್ತಾವಿತ 3,000 ಕೋಟಿ ಪರಿಹಾರ ಪಾವತಿ ಸಂದರ್ಭದಲ್ಲಿ ಬಬಲೇಶ್ವರ ತಾಲೂಕಿನ ಕನಿಷ್ಠ 1,000 ಎಕರೆಗೆ ಸರಾಸರಿ 500 ಕೋಟಿ ರೂಪಾಯಿ ಪರಿಹಾರ ಕಾಯ್ದಿರಿಸಬೇಕು. ಶಿರೂರು, ಕಣಬೂರು, ಚಿಕ್ಕಗಲಗಲಿ ಮತ್ತು ಹೊಸೂರು ಗ್ರಾಮಗಳಿಗೆ 2026-27 ಆರ್ಥಿಕ ವರ್ಷದಲ್ಲೇ ಪರಿಹಾರ ಒದಗಿಸಲು ಹಾಗೂ ಬಾಕಿ ಉಳಿದ 10 ಗ್ರಾಮಗಳಿಗೂ ತುರ್ತು ಕ್ರಮ ಕೈಗೊಳ್ಳಲು ಕೋರಲಾಗಿದೆ ಎಂದು ತಿಳಿಸಿದ್ದಾರೆ. ವಿಶ್ವ ಹಿರಿಯ ನಾಗರಿಕರ ದಿನದ ಅಂಗವಾಗಿ ಇಂದು ರಾಜ್ಯಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಇಂದು ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಜಿಲ್ಲಾ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಹಿರಿಯ ನಾಗರಿಕರಿಗೆ ಆಯೋಜಿಸಲಾಗಿದ್ದ ಕ್ರೀಡೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಸನ್ಮಾನಿಸಲಾಗುವುದು. ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದ ಖಾಸಗಿ ಹೋಟೆಲ್ನ ಸಭಾಂಗಣದಲ್ಲಿ ಇಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಪೂರ್ವಭಾವಿಯಾಗಿ ನಡೆದ ಕ್ರೀಡಾಕೂಟ ಮತ್ತು ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಸನ್ಮಾನಿಸಲಾಗುವುದು ಎಂದು ವಿಶೇಷ ಚೇತನ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ಅಧಿಕಾರಿ ಅನುಪಮ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ಈಗಾಗಲೇ ಕ್ರೀಡೆಗಳನ್ನು ಆಯೋಜನೆ ಮಾಡಲಾಗಿದ್ದು ಅವರಿಗೆ ಆರೋಗ್ಯ ತಪಾಸಣೆಯನ್ನು ಸಹ ಮಾಡಲಾಗಿದೆ. ಹಿರಿಯ ನಾಗರಿಕರಿಗೆ ಪ್ರಶಸ್ತಿ ಪ್ರದಾನವನ್ನ ಮಾಡ್ತಾ ಇದ್ದೀವಿ. ಮುಖ್ಯವಾದ ಉದ್ದೇಶ ಏನು ಅಂತಂದ್ರೆ, ಹಿರಿಯ ನಾಗರಿಕರನ್ನು ರಾಷ್ಟ್ರದ ಅಮೂಲ್ಯ ಸಂಪತ್ತು ಎಂದು ಗುರುತಿಸುವುದು, ಅವರ ಆರೋಗ್ಯ, ಆರ್ಥಿಕ ಭದ್ರತೆ, ಚಿಂತನೆ, ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವುದು. ಜಿಲ್ಲೆಯಲ್ಲಿ ಹೊಸದಾಗಿ ಏಪ್ರಿಲ್ ತಿಂಗಳಿಂದ ನಾವು ಹಿರಿಯರಿಗೆ ಸಹಾಯವಾಣಿಯನ್ನ ಪ್ರಾರಂಭ ಮಾಡಲಾಗಿದೆ. ಇಲ್ಲಿ ಸಹ ಅವರು ಏನಾದರೂ ಅವರಲ್ಲಿ ಮನೆ ಸಮಸ್ಯೆಗಳಿರಬಹುದು ಅಂತವರಿಗೆ ನಾವು ಈ ಒಂದು ಸಹಾಯವಾಣಿ ಮೂಲಕ ಬಗೆಹರಿಸುವಂತ ಕಾರ್ಯಕ್ರಮಗಳು ಕೂಡ ಆಗ್ತಾ ಇದೆ. ಈ ಎಲ್ಲಾ ಸೌಲಭ್ಯಗಳನ್ನು ಪಡೆದು ಆರೋಗ್ಯಕರ ಜೀವನ ನಡೆಸಬೇಕು ಅಂತೇಳಿ ನಾನು ಕೇಳ್ಕೊಂತಾ ಇದ್ದೀನಿ.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳು ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. 2014ರಲ್ಲಿ ಪ್ರಾರಂಭವಾದ ಸ್ವಚ್ಛ ಭಾರತ್ ಅಭಿಯಾನದಡಿ ಸ್ವಚ್ಛತೆಯ ಪರಿಕಲ್ಪನೆ, ನಿರ್ಲಕ್ಷ್ಯಕ್ಕೊಳಗಾದ ಸಾರ್ವಜನಿಕ ಆರೋಗ್ಯ ಸಮಸ್ಯೆಯನ್ನು ದೇಶಾದ್ಯಂತ ಜನ ಆಂದೋಲನವಾಗಿ ಪರಿವರ್ತಿಸಿತು. ಜನಾಂದೋಲನವಾಗಿ ಪರಿವರ್ತನೆಗೊಂಡ ಸ್ವಚ್ಛ ಭಾರತ ಅಭಿಯಾನವು ಸ್ವಚ್ಛತೆಯನ್ನು ಮೂಲಭೂತ ಅವಶ್ಯಕತೆಯನ್ನಾಗಿ ಮಾಡಿತು. ಶೌಚಾಲಯಗಳನ್ನು ಆರೋಗ್ಯ ಮತ್ತು ಮಾನವ ಅಭಿವೃದ್ಧಿಯ ಸಾಧನಗಳಾಗಿ ಪರಿವರ್ತಿಸಿತು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಿಂದ ಬೃಹತ್ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ನಾಳೆ October 2ರಂದು ತೋಳನಕೆರೆಯಲ್ಲಿ ಬೆಳಗ್ಗೆ 7 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ತಿಳಿಸಿದ್ದಾರೆ.
2: ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಎಲ್ಲಾ ಸಾರ್ವಜನಿಕರಿಗೆ ಒಂದು ವಿಶೇಷ ಸೂಚನೆ. ಇದೇ October 2ರಂದು ಸ್ವಚ್ಛತಾ ಹಿ ಸೇವಾ ಈ ಕಾರ್ಯಕ್ರಮದ ಅಡಿಯಲ್ಲಿ ತೋಳನಕೆರೆಯಲ್ಲಿ ನಾವು ಒಂದು ಪ್ಲಾಗಿಂಗ್ ಆಕ್ಟಿವಿಟಿ ಹಾಗೂ ಸ್ವಚ್ಛತಾ ಕಾರ್ಯಕ್ರಮವನ್ನ ಆಯೋಜಿಸಿದ್ದೇವೆ. HDMC ವತಿಯಿಂದ ಆಯೋಜಿಸ್ತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ನಾನು ಹಾಗೂ ಜಿಲ್ಲಾಡಳಿತದ ಎಲ್ಲಾ ಅಧಿಕಾರಿಗಳು, HDMC ಯ ಎಲ್ಲಾ ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ. ನಾವೆಲ್ಲರೂ ಸೇರಿಕೊಂಡು ನಮ್ಮ ಊರನ್ನ ಸ್ವಚ್ಛ ಇಡೋದಕ್ಕೆ ಕೈ ಜೋಡಿಸೋಣ.
0: ವಿಜಯಪುರ ಮತ್ತು ತಿರುಪತಿ ನಡುವೆ ಹೊಸ ರೈಲು ಸೇವೆ ಆರಂಭಿಸುವ ಕುರಿತು ತಾವು ಸಲ್ಲಿಸಿದ್ದ ಮನವಿಗೆ ದಕ್ಷಿಣ ಕರಾವಳಿ ರೈಲ್ವೆ ವಿಭಾಗದಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ದೊರೆತಿದೆ. ತಮ್ಮ ಮನವಿಯನ್ನು ಪರಿಗಣಿಸಿರುವ ದಕ್ಷಿಣ ಕರಾವಳಿ ರೈಲ್ವೆ ವಿಜಯಪುರ ತಿರುಪತಿ ನಡುವೆ ಹೊಸ ರೈಲು ಸೇವೆ ಪರಿಚಯಿಸುವ ಪ್ರಸ್ತಾವವನ್ನು ರೈಲ್ವೆಯ ಕಾರ್ಯಾಚರಣೆಯ ದೃಷ್ಟಿಯಿಂದ ಸಾಧ್ಯವಿದೆ ಎಂದು ಅಧಿಕೃತವಾಗಿ ತಿಳಿಸಿದೆ ಎಂದು ರಾಜ್ಯಸಭಾ ಸದಸ್ಯ ನಾರಾಯಣ ಸಾ ಕೆ ಭಾಂಡ್ಗೆ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ವಿಜಯಪುರ ಸೇರಿದಂತೆ ಉತ್ತರ ಕರ್ನಾಟಕದ ಪ್ರಯಾಣಿಕರಿಗೆ ತಿರುಪತಿ ಕ್ಷೇತ್ರಕ್ಕೆ ಸುಗಮ ಹಾಗೂ ಅನುಕೂಲಕರ ರೈಲು ಸಂಪರ್ಕ ಕಲ್ಪಿಸುವ ನಿಟ್ಟನಲ್ಲಿ ಇದು ಮಹತ್ವದ ಮುನ್ನಡೆಯಾಗಿದೆ ಎಂದಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

ಎಲ್ಲರ ಪ್ರೇಮದ ನಾದವನ್ನ ಹೊಮಿಸುವಂತಹ ವಿವಿಧ ಭಾರತಿ ನಿಮ್ಮ ನಿತ್ಯದ ಸಂಗಾತಿಯಾಗಿದೆ. ಸಮಯ ಕೂಡ 12:06:45 ವಿವಿಧ ಭಾರತಿಯಲ್ಲಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈಗ ಕರೆಗೊಂದು ಹಾಡು ಕಾರ್ಯಕ್ರಮ. ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬಹುದು, ಮಾತಾಡಬಹುದು, ನಿಮ್ಮಿಷ್ಟದ ಹಾಡುಗಳನ್ನು ವಿವಿಧ ಭಾರತಿಯಿಂದ ನೀವು ಕೇಳಬಹುದು. ನಮ್ಮ ಸಂಖ್ಯೆ 0802216257. ಹೌದು, 0802216257. ಹಾಗೆಯೇ ನಮ್ಮ ಇನ್ನೊಂದು ಸಂಖ್ಯೆ 0802226927. 0802226397. ಈ ಎರಡು ಸಂಖ್ಯೆಗಳನ್ನು ಬಳಸಿ ನೀವು ನಮಗೆ ಕರೆ ಮಾಡಿ. ಕರೆ ಮಾಡಿ ನಿಮ್ಮಿಷ್ಟದ ಹಾಡು ಯಾವುದು ಅಂತ ನಮಗೆ ಹೇಳಿದ್ರೆ ಆ ಹಾಡು ವಿವಿಧ ಭಾರತಿಯಲ್ಲಿ ನಿಮ್ಮಿಂದಾಗಿ ಎಲ್ಲರಿಗೂ ಕೇಳಿಸುತ್ತೆ.

0: ವಿವಿಧ ಭಾರತಿ ಕೇಳ್ತಾ ಕೇಳ್ತಾ ಕಲಾಭಾರತಿ ಕಾರ್ಯಕ್ರಮ ಬಹಳ ಸೊಗಸಾಗಿತ್ತು. ಭಾರತೀಯ ಸಿನಿಮಾ ರಂಗದ ಯಶಸ್ವಿ ನಿರ್ಮಾಪಕ ವಿಜಯ್ ಕಿರ್ಗೊಂದೂರು ಅವ್ರ ಬಗ್ಗೆ ಮಾಹಿತಿ ಮತ್ತು ಪ್ರಸಾರವಾದ ಮಧುರವಾದ ಹಾಡುಗಳು ಎಲ್ಲವೂ ಕೂಡ ಬಹಳ ಸೊಗಸಾಗಿತ್ತು ಅಂತ ನೀವೆಲ್ಲ ಮೆಸೇಜ್ ಮಾಡಿದಿರಿ. ಎಲ್ಲರ ಸಂದೇಶಕ್ಕೆ ಧನ್ಯವಾದಗಳು. ಈಗ ತಾನೇ ಒಂದು ಹಾಡು ಕೇಳಿದ್ರಲ್ಲ, ನಿಂತು ನೋಡಲೇನು ಅಂತ, ಶಿಕಾರಿ ಚಿತ್ರದ ಗೀತೆ ಚೇತನ್ ಮತ್ತು ಸುಮಾ ಶಾಸ್ತ್ರಿ ಅವರ ಧ್ವನಿಯಲ್ಲಿತ್ತು. ಜಯಂತ್ ಕಾಯ್ಕಿಣಿಯವರು ಬರೆದ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು. ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಯಾರು ಮಾತಾಡ್ತಾರೆ? ನಮಸ್ತೆ.
1: ನಮಸ್ತೆ ಮೇಡಮ್.
0: ಯಾರು
1: ಮೇಡಮ್? ಬೆಂಗಳೂರಿಂದ, ಮಹದೇಶ್ವರ ನಗರದಿಂದ.
0: ಯಾವ ನಗರ?
1: ಮಹದೇಶ್ವರ ನಗರ.
0: ಎಲ್ಲಿದೆ ಅದು
1: ಮೇಡಮ್? ತುಂಗುಸ್ಕಟ್ಟೆ ಹತ್ರ ಇದೆ.
0: ಹೇಳಿ, ನಿಮ್ಮ ಹೆಸರು ಏನಂತ ಹೇಳಿದ್ರಿ
1: ಮೇಡಮ್? ನನ್ನ ಹೆಸರು ಮೀನಾಕ್ಷಿ.
0: ಮೀನಾಕ್ಷಿ, ಮೀನಿನಂತಹ ಕಣ್ಣು.
1: ಮೇಡಮ್ ನೀವು ಚೆನ್ನಾಗಿ ಮಾತಾಡ್ತೀರಾ, ನಿಮ್ ಕನ್ನಡ ತುಂಬಾ ಚೆನ್ನಾಗಿದೆ.
0: ಥ್ಯಾಂಕ್ ಯು ಮೀನಾಕ್ಷಿ.
1: ಮೇಡಮ್ ನಮ್ಗೆ ಪುನೀತ್ ರಾಜ್ಕುಮಾರ್ ಅಂದ್ರೆ ತುಂಬಾ ಇಷ್ಟ, ತುಂಬಾ ತುಂಬಾ ತುಂಬಾ ಇಷ್ಟ ಮೇಡಮ್.
0: ಓಹೋ, ನೋಡಿ ಎಷ್ಟೊಂದ್ ಮೆಸೇಜ್ ಬಂತು ನಮ್ಗೆ ಪುನೀತ್ ರಾಜ್ಕುಮಾರ್ ಇಷ್ಟ ಅಂತ.
1: ಮೇಡಮ್ ಮತ್ತೆ ನನ್ ಫ್ರೆಂಡ್ ಇದ್ದಾಳೆ ಸುಚಿತ್ರ ಅಂತ. ಮೇಡಮ್ ಅವಳು ಗುಲ್ಬರ್ಗದವಳು. ಮೇಡಮ್ ಅವಳಿಗೆ ಪುನೀತ್ ಅಂದ್ರೆ ಪ್ರಾಣ ಮೇಡಮ್.
0: ಅಯ್ಯೋ ರಮಾ.
1: ಅವಳಿಗೋಸ್ಕರ ಪರಮಾತ್ಮ ಫಿಲಂ ಇಂದ ಹೆಸರು ಪೂರ್ತಿ ಹೇಳಲಿ ಆ ಸಾಂಗ್ ಹಾಕಿ ಮೇಡಮ್.
0: ಓ, ಆ ಹಾಡ್ಬೇಕಾ
1: ಮೇಡಮ್?
0: ಹೆಸರು ಪೂರ್ತಿ, ಹೆಸರು ಪೂರ್ತಿ, ಆ ಹಾಡು ಬೇಕು.
1: ಪರಮಾತ್ಮ ಫಿಲಂ ಇಂದ.
0: ಗೊತ್ತಾಯ್ತು ಗೊತ್ತಾಯ್ತು. ಆ ಹಾಡು ನಿಮಗೋಸ್ಕರ, ನಿಮ್ಮ ಫ್ರೆಂಡ್ ಗುಲ್ಬರ್ಗಾದಲ್ಲಿರುವಂತಹ ಸುಚಿತ್ರ ಅವರಿಗೋಸ್ಕರ ಹೆಸರು ಪೂರ್ತಿ ಹೇಳ್ತಾ ಇದಾರೆ, ಕೇಳಿಸ್ಕೊಡಿ. ಧನ್ಯವಾದ, ನಮಸ್ತೆ.
1: ಹಲೋ ಮೇಡಮ್.
0: ಹೇಳಿ.
1: ಮತ್ತೆ ನಿಮ್ ಹೆಸರು?
0: ಚಂದು ಬಾನುಲಿ ಬಂಧು.
1: ಮೇಡಮ್ ನಾನು ಫೋನ್ ಮಾಡಿ ಒಂದ್ ತಿಂಗ್ಳಾಯ್ತು, ಒಂದ್ ತಿಂಗ್ಳಿಗೆ ಒಂದೇ ಸಲ ಫೋನ್ ಮಾಡೋದು. ಬಟ್ ನಮ್ ತರ ಎಲ್ಲ ಫೋನ್ ಮಾಡ್ತಾ ಇರ್ತಾರಲ್ಲ, ಅವ್ರಿಗೂ ಲೈನ್ ಸಿಗ್ಲಿ ಅಂದ್ಬಿಟ್ಟು ನಾನು ಫೋನ್ ಮಾಡಕ್ ಹೋಗಲ್ಲ ಮೇಡಮ್. ಒಂದ್ ತಿಂಗ್ಳಿಗೆ ಒಂದೇ ಸಲ ಇಲ್ಲ, ಒಂದ್ ತಿಂಗ್ಳು ಒಂದೇ ಸಲ ಆಗುತ್ತೆ.
0: ನಾನದು ಒಂದ್ ಮೂರ್ ತಿಂಗ್ಳಾದ್ರೂ ಬಿಟ್ಟು ಫೋನ್ ಮಾಡಿ ಬೇರೆಯವ್ರಿಗೆ ಅವಕಾಶ ಕೊಡಿ ಅಂತ.
1: ಆಗಲ್ಲ ಮೇಡಮ್, ನಮ್ಗೆ ಎಫ್ ಎಂ ಬಂದು ಮಾತಾಡ್ಲೇಬೇಕು, ಸಾಂಗ್ ಕೇಳ್ತಾನೆ ಇರ್ಬೇಕು, ಅದಕ್ಕೆ ತಿಂಗ್ಳಿಗೆ ಒಂದೇ ಒಂದ್ಸಲ ಮಾಡ್ತೀನಿ ಅಷ್ಟೇ ಮೇಡಮ್.
0: ಆಯ್ತಪ್ಪ, ಧನ್ಯವಾದ, ನಮಸ್ತೆ.
1: ಥ್ಯಾಂಕ್ ಯು ಮೇಡಮ್.

ನಮ್ಮ ವಿವಿಧ ಭಾರತಿಗೆ ಕರೆ ಮಾಡಬೇಕು, ನಿಮ್ಮ ಇಷ್ಟದ ಹಾಡನ್ನು ಕೇಳಬೇಕು ಅಂದರೆ ನೀವು ನಮಗೆ ಡಯಲ್ ಮಾಡಬೇಕಾಗಿರುವ ಸಂಖ್ಯೆ 0800-22-26-1257 0800-22-26-1257 ಮತ್ತೊಂದು ಸಂಖ್ಯೆ 0800-22-26-3927

0: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ, ಟ್ಯೂನ್ ಮಾಡಿರೋದು 102.9 FM ಕರೆಗೊಂದು ಹಾಡು. ಕರೆಗೊಂದು ಹಾಡು ಅಂದರೆ ನೀವು ನಮಗೆ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡು ಯಾವುದು ಅಂತ ಹೇಳಿದ್ರೆ ಆ ಹಾಡನ್ನು ನಾವು ನಿಮಗೋಸ್ಕರ ಪ್ರಸಾರ ಮಾಡ್ತೇವೆ. ಕರೆ ಮಾಡಿದ್ದಾರೆ ಮತ್ತೊಬ್ಬರು. ನಮಸ್ತೆ. ನಮಸ್ತೆ.
1: ಹಾಂ ಮೇಡಮ್, ಕುಂದಾಪುರ ಮಂಜುನಾಥ್ ಅಂತ, ಕುಂದಾಪುರದಿಂದ
0: ಹೇಳಿ ಮಂಜುನಾಥ್.
1: ಮ್ಯಾಮ್ ನನಗೆ ಲೂಸಿಯಾ ಮೂವಿಯಿಂದ ನೀ ತೊರೆದ ಹಾಡಿನ ಹಾಡಬೇಕಿತ್ತು.
0: ಕುಂದಾಪುರದಿಂದ ಮಂಜುನಾಥ್ ಅವರಿಗೆ ನೀ ತೊರೆದ ಗಳಿಗೆಯಲ್ಲಿ ಈ ಹಾಡ್ ಬೇಕಾ? ಸಿನಿಮಾ ನೋಡ್ತಾ ಇರ್ತೀರಾ?
1: ಅಭ್ಯಾಸ ಇದೆ.
0: ಯಾವ್ದು ಇಷ್ಟ ಆಗುತ್ತೆ, ಹೊಸ ಫಿಲ್ಮಾ ಹಳೆ ಫಿಲ್ಮಾ?
1: ನನಗೆ ಪುನೀತ್ ರಾಜ್ಕುಮಾರ್ ತುಂಬಾ ಇಷ್ಟ. ಆ ಮೂವಿ ಪುನೀತ್ ರಾಜ್ಕುಮಾರ್ ಇದಾಗಿದ್ಮೇಲೆ ತುಂಬಾ ಕಡಿಮೆ ಮಾಡಿದೆ ನೋಡಕ್ಕೆ.
0: ಓ ಹಾಗೆ. ಈ ಸಿನಿಮಾದ ಹಾಡು ಯಾಕೆ ಇವಾಗ ಇಷ್ಟ ಆಗುತ್ತೆ?
1: ನನಗೆ ಆ ಸೆಂಟೆನ್ಸ್ ಒಂದು ಇಷ್ಟ, ಒಂದು ನಾವಿಕನಿಲ್ಲದ ದೋಣಿ ಇದು ಒಂಟಿಯ ಸಾಗುವ ಯಾತನೆ, ಅದು ತುಂಬಾ ಇಷ್ಟ ಲೈನ್ ಒಂದು.
0: ಓ ಹಾಗೆ. ಯಾವ್ದೋ ಒಂದ್ ಸಾಲಿಗೋಸ್ಕರ ಒಂದ್ ಹಾಡನ್ನ ಇಷ್ಟ ಪಡುವಂತದ್ದು.
1: ಎಕ್ಸಾಕ್ಟ್ಲಿ, ನಂಗೆ ಆ ವರ್ಡ್ ತುಂಬಾ ಇಷ್ಟ, ಆ ವರ್ಡ್ ಆ ಮೀನಿಂಗ್ ಫುಲ್ ಸಾಂಗ್.
0: ಅದಕ್ಕೆ ಏನಾದ್ರೂ ವಿಶೇಷವಾದ ಅರ್ಥ ಇದೆಯಾ ನಿಮ್ಗೆ?
1: ಹಾಗಿಲ್ಲ,
0: ಕವಿ ಸಾಲಿ ಇಷ್ಟ ಆಗಿದೆ.
1: ಎಕ್ಸಾಕ್ಟ್ಲಿ.
0: ಕೇಳೋಣ ಹಾಗಾದ್ರೆ.
1: ಶೋರ್ ಮೇಡಮ್.
0: ಎಸ್, ಥ್ಯಾಂಕ್ ಯು.
1: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್.

ದೇಹ ನಿನ್ನು. ಲೂಸಿಯ ಚಿತ್ರದ ಗೀತೆ, ಅನನ್ಯ ಭಟ್ ಮತ್ತು ಉದಿತ್ ಹರಿತಾಸ್ ಉದಿತ್ ಹರಿತಾಸ್ ಅವರು ಹಾಡಿರುವ ಈ ಹಾಡು ರಘು ಶಾಸ್ತ್ರಿಯವರು ಬರೆದಿದ್ದು, ಎಸ್ ವಿ ಪೂರ್ಣಚಂದ್ರ ತೇಜಸ್ವಿ ಸಂಗೀತ ಸಂಯೋಜನೆ ಮಾಡಿದ್ದಾರೆ.

0: ವನ್ಯ ಪ್ರಾಣಿಗಳಿಂದ ತುಂಬಿದ ಕಾಡು ಮೇಡುಗಳಿರುವವರಿಗೆ ಮಾತ್ರ ಮಾನವನ ಪೀಳಿಗೆಗೆ ಭೂಮಿ ಆಶ್ರಯ ನೀಡುತ್ತದೆ. ಅರಣ್ಯ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ.
1: ನಮಸ್ತೆ.
2: ನಮಸ್ಕಾರ ಮೇಡಮ್.
1: ಹೇಳಿ, ಯಾರು?
2: ಅಗ್ರಗಾಮ ತಾಲೂಕು ಅಂಪಸಾಗರದಿಂದ ಸೋಮಶೇಖರ್ ತಟ್ಟಿ ಮೇಡಮ್.
1: ಹಾ ಹೇಳಿ.
2: ನನಗೆ ಇದು ನನ್ನ ಪ್ರೀತಿಯ ಹುಡುಗಿಯಿಂದ ಮೇಡಮ್.
1: ಹಾ,
2: ಕಾರ್ ಕಾರ್ ಸಾಂಗ್ ಮೇಡಮ್.
1: ಕಾರ್ ಕಾರ್ ಸಾಂಗ್? ಹೊಸ ಕಾರ್ ತಗೊಂಡ್ರ?
2: ಇಲ್ಲ ಮೇಡಮ್.
1: ಮತ್ತೆ ಕಾರ್ ಕಾರ್ ಹಾಡ್ ಕೇಳ್ತಾ ಇದ್ದೀರಾ? ಏನೋ ಕಾರ್ ತಗೋಬಿಟ್ರೆ ಅನ್ಕೊಂಡೆ.
2: ಇಲ್ಲ ಮೇಡಮ್, ತಗೋಬೇಕು.
1: ಇನ್ಮೇಲೆ ತಗೋಬೇಕಲ್ಲ. ಮಕ್ಕಳು ಚೆನ್ನಾಗಿ ಓದಿ ಕೆಲಸ ಮಾಡಿ ಆಮೇಲೆ ಕಾರ್ ತಗೊಂಡು ಊರಿಗೆ ಬರೋದು. ಕಾರ್ ಕಾರ್ ಹಾಡ್ ಚೆನ್ನಾಗಿದೆ ಅಲ್ವಾ?
2: ಹೌದು ಮೇಡಮ್, ಮೊಟ್ಟ ಬಾಳ ಸಾಯ್ತು ಮೇಡಮ್. ಮೊಟ್ಟ ಯಾವ ಸ್ಟೇಷನ್ ಎಲ್ಲ ಹಾಕಿಲ್ಲ.
1: ಆಯ್ತು, ನಿಮ್ ಇಷ್ಟದ ಹಾಡು ಬರುತ್ತೆ ಈಗ ವಿವಿಧ ಭಾರತಿಯಲ್ಲಿ. ಕಾರ್ ಕಾರ್ ಹಾಡು ಕೇಳ್ಬಿಟ್ಟು ಬೇಗ ಆದಷ್ಟು ಕಾರ್ ತಗೊಳ್ಳಿ, ಆದಷ್ಟು ಬೇಗ ಕಾರ್ ತಗೊಳ್ಳಿ ಅಲ್ವಾ? ನಮ್ಮ ಆಶೀರ್ವಾದ ಅಲ್ಲ, ನಿಮ್ದೇ ಪ್ರಯತ್ನ ಆಗ್ಬೇಕು. ನಮಸ್ತೆ.
2: ಥ್ಯಾಂಕ್ ಯು.

0: ನನ್ನ ಪ್ರೀತಿಯ ಹುಡುಗಿ ಚಿತ್ರದ ಗೀತೆ ಸುರೇಶ್ ಪೀಟರ್ ಮತ್ತು ಬಿ ಜಯಶ್ರೀವರ ಧ್ವನಿಯಲ್ಲಿ ಕೇಳಿದ್ರಿ. ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಬರೆದ ಗೀತೆಗೆ ಮನಮೂರ್ತಿಯವರ ಸಂಗೀತವಿತ್ತು. 12:30 ಆಗಿದೆ. ವಿವಿಧ ಭಾರತಿಯಲ್ಲಿ ಕರೆಗಂದು ಹಾಡೋ ಕಾರ್ಯಕ್ರಮ ಶುರುವಾಗಿ 1/2 ಗಂಟೆ ಆಗಿದೆ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಯಾರಿದ್ದಾರೆ? ನಮಸ್ತೆ.
1: ನಮಸ್ಕಾರ ಮೇಡಮ್.
0: ಹೇಳಿ.
1: ಗೌರಿಬಿದನೂರಿಂದ ಸುರೇಶ್ ಭಟ್ ಅಂತ.
0: ಹೇಳಿ ಭಟ್ರೆ.
1: ಮೇಡಮ್, ನನಗೆ ಇವತ್ತು ಅಣ್ಣವ್ರು ಆಡಿರೋದು ಹಾವಿನ ಹೆಡೆ. ಈ ಚಿತ್ರದಿಂದ ಬೇರೆ ಏನೋ ಬೇಡ ಎಂದಿಗೂ ಅಂತ ಒಂದು ಹಾಡಿದೆ ಮೇಡಮ್. ಈ ಹಾಡು ಪ್ರಸಾರ ಮಾಡಿ.
0: ಹಾಡು ಇತ್ತೀಚೆಗೆ ಮಾತಾಡಿಲ್ವಾ ವಿವಿಧ ಭಾರತಿಲಿ?
1: ಇಲ್ಲ ಮೇಡಮ್, August 4 ಮಾತಾಡಿದ್ದು. ನೋಡಿ, ಏನೋ ಮೆಸೇಜ್ ಏನೋ ಬರ್ತಾ ಇದೆಯಾ?
0: ಡೇಟ್ ಎಲ್ಲ ನೆನ್ಪಿಟ್ಕೊಂಡ್ ಬಿಟ್ಟಿದ್ದೀರಾ.
1: ಹೌದು ಮೇಡಮ್, ನಾವು ನೀವ್ ಹೇಳಿದ್ಮೇಲೆ ಮಾತು ಬೆಲೆ ಕೊಟ್ಬಿಡ್ತೀನಿ ಮೇಡಮ್.
0: ಥ್ಯಾಂಕ್ ಯು ವೆರಿ ಮಚ್. ಕೇಳಿ, ನಿಮ್ಮಿಷ್ಟದ ಹಾಡು ಹಾವಿನ ಹೆಡೆ ಸಿನಿಮಾದ್ದು, ರಾಜ್ಕುಮಾರ್ ಮತ್ತೆ ವಾಣಿಜ್ಯರಮ್ಮ ಅವರ ಧ್ವನಿಯಲ್ಲಿದೆ. ನಮಸ್ಕಾರ, ಧನ್ಯವಾದ.
1: ಧನ್ಯವಾದ. ನಮಸ್ಕಾರ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಹೌದು, ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಗೆ 12:05 ಒಂದು ಗಂಟೆವರೆಗೂ ನೀವು ಕರೆ ಮಾಡಬಹುದು, ಮಾತಾಡಬಹುದು, ನಿಮ್ಮ ಮೆಚ್ಚಿನ ಹಾಡುಗಳನ್ನು ಕೂಡ ಇಲ್ಲಿ ಕೇಳಬಹುದು. ನಮ್ಮ ಸಂಖ್ಯೆಗಳು 0820226125 0802226125 ಹಾಗೆ ಇನ್ನೊಂದು ಸಂಖ್ಯೆ 0802226927 0802226397 ಈ ಎರಡು ಸಂಖ್ಯೆಗಳಿಗೆ ನೀವು ಕರೆ ಮಾಡಬಹುದು, ಮಾತಾಡಬಹುದು. ನಿಮ್ಮ ಮೆಚ್ಚಿನ ಹಾಡನ್ನು ವಿವಿಧ ಭಾರತಿಯಿಂದ ನೀವು ಕೂಡ ಕೇಳಿ ಎಲ್ಲರಿಗೂ ಕೂಡ ಕೇಳಿಸಬಹುದು. 12:36:30

0: ಸಮಯ ಆಗಿದೆ. ಈಗ ನಮ್ಮ ಜೊತೆಗೆ ಯಾರು ಮಾತಾಡ್ತಾರೆ ಕೇಳೋಣ, ಬನ್ನಿ. ನಮಸ್ತೆ.
1: ಹಾಯ್, ಗುಡ್ ಆಫ್ಟರ್ನೂನ್ ಚಂದ್ರಜಿ, ನಾನು ಎನ್ ಆರ್ ಪ್ರಸಾದ್ ಮಾತಾಡ್ತೀನಿ, ರಾಜಾಜಿನಗರದಿಂದ.
0: ನಮಸ್ತೆ ಪ್ರಸಾದ್ ಅವರೇ, ಹೇಗಿದ್ರಿ, ಏನ್ ಸಮಾಚಾರ?
1: ರಿಯಲಿ ಇವತ್ತಂತೂ ಬಹಳ ಖುಷಿ ಆಯ್ತು ರೀ, ನಿಜವಾಗ ನನ್ನ ಖುಷಿನೂ ನಿಮ್ಮ ಜೊತೆಗೆ ನಮ್ಮ ಎಲ್ಲಾ ಶ್ರೋತೃ ಬಾಂಧವರಿಗೆ, ಎಲ್ಲಾ ನಮ್ಮ ಭಾರತೀಯರ ಜೊತೆಗೆ ಹಂಚ್ಕೊಂಬೋಣ ಅನಿಸ್ತು ನಿಜವಾಗ್ಲು.
0: ಏನ್ ವಿಶೇಷ?
1: ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ಅದೇ ಥೀಮ್ ಇವತ್ತು. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಯು ಅಂಡ್ ಆಲ್ ವುಮೆನ್ ಇನ್ ದಿಸ್ ವರ್ಲ್ಡ್, ಎಸ್ಪೆಷಲಿ ದ ಇಂಡಿಯನ್ ವುಮೆನ್. ನಿಜವಾಗ್ಲೂ ಏನು ಸಾಧನೆ ಇದೆ ನಿಜವಾಗ್ಲೂ. ಇವತ್ತು ನೋಡಿ, ಆಸ್ ಆಫ್ ಅಷ್ಟೇ, ಇವತ್ತು ಬೆಳಗ್ಗೆ ಕತೆ ಗೊತ್ತಿಲ್ಲ, ಆಸ್ ಆಫ್ ಟುಡೇ 10 ಗೋಲ್ಡ್ ಇಂಡಿಯಾ ತಗೊಂಡಿದ್ದಾರೆ, ಅದರಲ್ಲಿ ಹೆಣ್ಮಕ್ಳದ ಕಾಂಟ್ರಿಬ್ಯೂಷನ್ 8 ಗೋಲ್ಡ್. 8 ಗೋಲ್ಡ್, ಒಂದು ಕಬಡ್ಡಿ ಒಂದ್ ಗೆದ್ರು, ಇನ್ನೊಂದ್ರಲ್ಲಿ ಯಾವ್ದೋ ಒಂದಿದ್ರಲ್ಲ ಮೆನ್ ಗೆದ್ದಿರೋದಷ್ಟೇ, ಆದ್ರೆ 10 ಗೋಲ್ಡ್ ಅಲ್ಲಿ 8 ಗೋಲ್ಡ್ ತಂದಿರೋದೇ ನಮ್ಮ ಭಾರತದ ವೀರ ಮಹಿಳೆಯರು ಅಂತ ಹೇಳ್ಬೋದು. ನಿಜವಾಗ್ಲು ಬಹಳ ಖುಷಿ ಆಗತ್ತಾರೆ ನಿಜವಾಗ್ಲು.
0: ಹೌದು ಹೌದು ಹೌದು.
1: ಅದರಲ್ಲಿ ಇನ್ನೊಂದು ಬಹಳ ವಿಶೇಷತೆ ಹೇಳೋದು ಅಂತ ಹೇಳ್ತೀನಿ ನೋಡಿ, ಇನ್ ದ ಹಿಸ್ಟ್ರಿ ಆಫ್ ಏಷ್ಯನ್ ಗೇಮ್ಸ್ ಅಲ್ಲಿ ಇಂಡಿಯನ್ ವುಮೆನ್ ಪೋಲ್ ವಾಲ್ಟ್ ಅಲ್ಲಿ ಗೆದ್ದಿರೋದು, ಪೋಲ್ ವಾಲ್ಟ್ ಅಲ್ಲಿ ಬ್ರಾನ್ಸ್ ಮೆಡಲ್ ಗೆದ್ದಿರೋದು ಓನ್ಲಿ ವಾಸ್ ದ ಫಸ್ಟ್ ವುಮೆನ್ ಬಲನಿಕಾ ಎಲಂಗೋವನ್ ಅಂತ ಹೇಳ್ಬಿಟ್ಟು ತಮಿಳ್ನಾಡು ಹೆಣ್ಮಗಳು ಪೋಲ್ ವಾಲ್ಟ್ ಅಲ್ಲಿ ಬ್ರಾನ್ಸ್ ತಗೊಂಬಂದ್ರಿ, ಫಸ್ಟ್ ಅವರ್ ಏಷ್ಯನ್ ಗೇಮ್ಸ್ ಅಲ್ಲಿ ಇಂಡಿಯಾಗೆ ಮೆಡಲ್ ತಗೊಂಡ್ರಿ. ಹ್ಯಾಟ್ಸ್ ಆಫ್. ಇನ್ನೊಂದು ಇಂಪಾರ್ಟೆಂಟ್ ಹೇಳ ಅನ್ಕೊಂಡೆ ಅಂತ ಹೇಳಿ, ಇನ್ನೊಂದು ಕ್ರಿಕೆಟ್ ಕದ, ಯಾಕಂದ್ರೆ ಫಸ್ಟ್ ಬಂದಿದ್ದೆ ಕ್ರಿಕೆಟ್ ಇಂದ ಗೋಲ್ಡ್ ಬಂದಿದ್ದದು ಸ್ಮೃತಿ ಮಂದಾನ ಅಂಡ್ ಹರ್ಮನ್ಪ್ರೀತ್ ಕೌರ್ ಟೀಮ್ ಬೀಟ್ ಅಗೇನ್ ಶ್ರೀಲಂಕಾ ಅಂಡ್ ಒನ್ ದ ಫಸ್ಟ್ ಅವರ್ ಗೋಲ್ಡ್. ಇನ್ನೊಂದು ನೆನ್ನೆ ಮೊನ್ನೆದಾಗಿರೋದು ವಿಶೇಷತೆ, ಇದು ಕ್ರಾಂತಿ ಗೌಡ್ ಅಂತ ಹೇಳ್ಬಿಟ್ಟು ಒಬ್ರು ಕ್ರಿಕೆಟ್ ಆಡಿದ್ದಾರೆ, ಏಷ್ಯನ್ ಗೇಮ್ಸ್ ಅಲ್ಲಿ. ಶಿ ಕಮ್ಸ್ ಫ್ರಮ್ ದ ಟ್ರೈಬಲ್ ಬ್ಯಾಕ್ ಗ್ರೌಂಡ್. ಫಸ್ಟ್ ಅವರ್ ಟೈಮ್ ಹರ್ ನೇಮ್ ಸ್ಕ್ರಿಬಲ್ಡ್ ಆನ್ ದ ಲಾಸ್ಟ್ ಕ್ರಿಕೆಟ್ ಗ್ರೌಂಡ್, ಎಲ್ಲರೂ ಆಡಿರೋದು ಮತ್ತೆ ಇದು ಮಾಡಿ ಪರ್ಫಾರ್ಮೆನ್ಸ್ ಮಾಡಿರೋದು ಆ ಲಿಸ್ಟಿಂಗ್ ನಲ್ಲಿ. ಫಸ್ಟ್ ಅವರ್ ಇಂಡಿಯನ್ ವುಮೆನ್ ಕ್ರಿಕೆಟ್ ನಡೆದಿರೋ 45 ವರ್ಷ ನಡೆದಿರೋದ್ರಲ್ಲಿ ಅವ್ರ ಹೆಸರನ್ನ ಅಲ್ಲಿ ಸ್ಕ್ರಿಪಲ್ ಮಾಡಿ ಅಲ್ಲಿ ಪೇಸ್ಟ್ ಮಾಡಿದಾರೆ ಅವ್ರ ಹೆಸರನ್ನ. ಫಸ್ಟ್ ಅವರ್ ವುಮೆನ್ ಕ್ರಾಂತಿ ಗೌಡ್, ನಿಜವಾಗ್ಲು ಎಷ್ಟು ಖುಷಿ ಆಗತ್ತೆ ನಿಜವಾಗ್ಲು.
0: ತುಂಬಾ ಖುಷಿ ಆಗ್ತಾ ಇದೆ. ನೀವ್ ಇದನ್ನೆಲ್ಲ ಗಮನಿಸಿ ಗುರುತಿಸಿ ರೇಡಿಯೋದ ಮೂಲಕ ಎಲ್ಲಾ ಹೆಣ್ಮಕ್ಳಿಗೆ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀರಾ. ವಿಶೇಷವಾಗಿ ಒಂದ್ ರೀತಿ ಸೆಲೆಬ್ರೇಷನ್ ಅಂತಾನೆ ಹೇಳ್ಬೇಕು ನಾವು, ಎಲ್ಲ ಇಡೀ ದೇಶಕ್ಕೆ ದೇಶನೇ ಸೆಲೆಬ್ರೇಟ್ ಮಾಡುವಂತ ಅಭಿನಂದನೆ ಮಾಡುವಂತ ಒಂದು ವಿಶೇಷವಾದ ಕೆಲಸ ಈ ಹೆಣ್ಮಕ್ಳು. ಅದರಲ್ಲೂ ಭಾರತೀಯ ಹೆಣ್ಮಕ್ಳು ಯಾವತ್ತೂ ಕೂಡ ಯಾವ್ದ್ರಲ್ಲೂ ಹಿಂದೆ ಇಲ್ಲ. ನೀವು ಸಣ್ಣದೊಂದು ಅಡಿಗೆ ಮಾಡುವಂತ ಕೆಲಸದಿಂದ ಹಿಡಿದು ಇಡೀ ದೇಶವನ್ನ ಆಳುವಂತ ಕೆಲಸ ಇರಲಿ, ಟಫ್ ರಫ್ ಅಂಡ್ ಟಫ್ ಇರಲಿ, ಸಾಫ್ಟ್ ಇರಲಿ, ಎಲ್ಲದಕ್ಕೂ ಸೈ.
1: ಅದಕ್ಕೆ ಖುಷಿ ಆಗ್ಬಿಟ್ಟು ನಾನು ಫೋನ್ ಮಾಡಿದೆ,
0: ಯಾವ ಹಾಡ್ಬೇಕು
1: ಅದಕ್ಕೆ. ಅವ್ರಿಗೆಲ್ಲ ಒಂದು ಚಪ್ಪಾಳೆ ಹೊಡೆಯೋಣ, ಸಾಧನೆ ಚಪ್ಪಾಳೆ, ಅವ್ರಿಗೆಲ್ಲರಿಗೂ ಚಪ್ಪಾಳೆ ಮಾಡ್ತಾ ಇದ್ದೀನಿ.
0: ಖಂಡಿತವಾಗ್ಲು ನಿಮ್ಮಿಂದಾಗಿ ನಾವು ಕೂಡ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಹೇಳ್ತೀವಿ. ಚಪ್ಪಾಳೆ ಸಿನಿಮಾದ ಈ ಹಾಡು ನಮ್ಮೆಲ್ಲ ಹೆಣ್ಮಕ್ಳಿಗೋಸ್ಕರ. ಧನ್ಯವಾದಗಳು.
1: ಥ್ಯಾಂಕ್ ಯು. ಪ್ಲೆಷರ್ ಟಾಕಿಂಗ್ ಟು ಯು ಚಂದ್ರ.
0: ನಮಸ್ತೆ. ಚಪ್ಪಾಳೆ ಚಿತ್ರದ ಈ ಗೀತೆ ವೃಂದಗಾನದಲ್ಲಿದೆ, ಕವಿರಾಜ್ ಅವರು ಬರೆದ ಗೀತೆ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತ ಇದೆ.

0: ವಿಶ್ವದ ಜೀವ ವೈವಿಧ್ಯದ ಕುರಿತು ನಾವು ನಮ್ಮ ಅರಿವು ಮತ್ತು ಗೌರವವನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ.
1: ಭೂಮಿ, ಆಕಾಶ ಮತ್ತು ನೀರು, ಈ ಮೂರು ನೆಲೆಗಳನ್ನು ಆಶ್ರಯಿಸಿ ಬದುಕುವ ಜೀವಕೋಟಿಯ ಸಂರಕ್ಷಣೆ ಮನುಕುಲದ ಕರ್ತವ್ಯ.
0: ಈ ಭೂಮಿಯ ಮೇಲೆ ಗೌರವದಿಂದ ಬದುಕುವ ಯಾವ ಜೀವಿಯ ಹಕ್ಕನ್ನು ನಾವು ಕಸಿದುಕೊಳ್ಳಲಾರೆವು. ಕ್ರಿಮಿಕೀಟಗಳು, ಪಕ್ಷಿ, ಉರಗ ಸಂತತಿ, ಪ್ರಾಣಿ ಸಂಕುಲ, ಹೀಗೆ ಎಲ್ಲ ಜೀವವರ್ಗಕ್ಕೂ ಈ ಭೂಮಿಯ ಮೇಲೆ ಬದುಕುವ ಹಕ್ಕಿದೆ.
1: ಸಸ್ಯ ಸಂಕುಲದ ನಾಶವೆಂದರೆ ಅದು ಜೀವ ಸಂಕುಲದ ನಾಶ.
2: ನಮಸ್ತೆ.

0: ಹಲೋ
1: ಹಲೋ
0: ನಮಸ್ತೆ ಹೇಳಿ.
1: ನಮಸ್ತೆ ಮೇಡಮ್, ನನ್ನ ಹೆಸರು ನಾಗರಾಜು ಅಂತ ಹೇಳಿ, ಶಂಪುರದಿಂದ. ಆ ಸಾಹಸ ಸಿಂಹ ಚಿತ್ರದಿಂದ ವಿಷ್ಣುವರ್ಧನ್ ಅವ್ರದ್ದು ಒಂದು ಸಾಂಗ್ ಬೇಕಾಗಿತ್ತು.
0: ಯಾವುದು
1: ಮೇಡಮ್? ಇಂದು ಎಂದು ನಿನ್ನ ಬಿಟ್ಟು ಅಂತ ಸಾಂಗ್ ಸ್ಟಾರ್ಟ್ ಆಗುತ್ತೆ. ಅದು ಬೈಕ್ ಮೇಲೆ ಎಲ್ಲ ಆಡ್ತಾರೆ. ಆಕ್ಚುಲಿ
0: ಎಲ್ಲಿಂದ ಮಾತಾಡ್ತಾರ ನೀವು
1: ಮೇಡಮ್? ನಾನು ಯಶವಂತಪುರದಿಂದ.
0: ಯಶವಂತಪುರ?
1: ಹೌದು.
0: ಏನ್ ಕೆಲಸ ಮಾಡ್ತೀರಿ? ಮಾತಾಡಿದ್ದೀರಾ ವಿವಿಧ ಭಾರತೀಯ ಸಾಕಷ್ಟು ಸಲ?
1: ಇಲ್ಲ ಮೇಡಮ್, ಅದೇ ಒಂದು ವರ್ಷದಲ್ಲಿ ಒಂದ್ ಎರಡ್ ಸರಿ ಮೂರ್ ಸರಿ ಮಾಡಿರ್ತೀನಿ ಅಷ್ಟೇ. ನಮ್ದು ಅಕ್ವೇರಿಯಂ ವರ್ಕ್ ಇದೆ, ಅದ್ ಮಾಡ್ತೀವಿ ಮೇಡಮ್.
0: ಹೇಗೆ ಕಲರ್ ಕಲರ್ ಮೀನುಗಳೆಲ್ಲ ಎಷ್ಟು ದಿನ ಇರುತ್ತೆ ಏನಾದ್ರೂ ಒಂದು ಸ್ವಲ್ಪ ಟಿಪ್ಸ್ ಕೊಡಿ. ಯಾರಾದರೂ ನಮ್ಮಲ್ಲಿ ಅಕ್ವೇರಿಯಂ ಇಟ್ಕೊಂಡಿರೋರಿಗೆ ಹೇಗೆ ಮೇಂಟೈನ್ ಮಾಡಬೇಕು, ಫಿಶ್ಗಳನ್ನ ಹೇಗೆ ನೋಡ್ಕೋಬೇಕು, ಅಕ್ವೇರಿಯಂನ ಯಾವಾಗೆಲ್ಲ ವಾಶ್ ಮಾಡಬೇಕು, ಅದ್ರ ಬಗ್ಗೆ ಒಂದು ಸ್ವಲ್ಪ ಏನಾದರೂ ಒಂದೆರಡು ವಿಷಯ
1: ಹೇಳ್ತೀನಿ ಮೇಡಮ್. ಏನಿಲ್ಲ, ಅದು ಒಂದು ಡಿಪೆಂಡ್ ಅಪಾನ್ ವಾಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಯಾವ ಏರಿಯಾದಲ್ಲಿ ಕೆಲವು ಜಾಗದಲ್ಲಿ ವಾಟರ್ ಹಾರ್ಡ್ನೆಸ್ ಇರೋ ಜಾಗದಲ್ಲಿ ಮೀನುಗಳು ಸ್ವಲ್ಪ ಬದುಕುಳಿಯೋದು ಸ್ವಲ್ಪ ಕಮ್ಮಿ ಸಾಧ್ಯತೆ. ಸ್ವೀಟ್ ವಾಟರ್ ಸ್ವಲ್ಪ ಪ್ಯೂರಿಟಿ ಇರೋ ಜಾಗದಲ್ಲಿ ಮೀನುಗಳು ಬದುಕುಳಿಯುತ್ತೆ. ಮತ್ತೆ ಅದೇ ಈ ವಾಟರ್ ಎಲ್ಲ ಚೇಂಜ್ ಮಾಡ್ತಾರೆ, ಅದಕ್ಕೆ ಆಕ್ಚುಲಿ ಮೆಡಿಸನ್ ಎಲ್ಲ ಸ್ವಲ್ಪ ಯೂಸ್ ಮಾಡ್ತಾರೆ. ಮೆಡಿಸನ್ಸ್ ಆಕ್ಚುಲಿ ಯೂಸ್ ಮಾಡೋ ಅದು ಅಡಿಕ್ಟ್ ಆಗುತ್ತೆ. ಮೆಡಿಸನ್ ಯೂಸ್ ಮಾಡೋದು
0: ನಾರ್ಮಲ್ ವಾಟರ್ ಯೂಸ್ ಮಾಡಬೇಕು.
1: ಮಾಡಿಲ್ಲ ಅಂದ್ರೆ ಒಳ್ಳೇದು ಮೇಡಮ್.
0: ಅಲ್ಲ ಅಂದ್ರೆ ನೀವು ಹೇಳೋದು ನಾರ್ಮಲ್ ವಾಟರ್ ಯೂಸ್ ಮಾಡಬೇಕು, ಜಾಸ್ತಿ ಏನು ಮೆಡಿಸಿನ್ ಇರುವಂತ.

0: ನೀರು ಹಾಕ್ಬಾರ್ದು.
1: ಹೌದು, ಮೆಡಿಸನ್ ಇರೋಂತ ನೀರ್ ಹಾಕ್ಬಾರ್ದು. ಆಮೇಲೆ ಹಾರ್ಡ್ ವಾಟರ್ ಇರುತ್ತೆ, ಸಾಲ್ಟ್ ಕಂಟೆಂಟ್ ಕಟ್ಟುವಂತ ವಾಟರ್ಗಳು ಇರ್ತವೆ, ಅದೆಲ್ಲ ಜಾಸ್ತಿ ಹಾಕ್ಬಾರ್ದು. ಆದಷ್ಟು ವಾಟರ್ ಸಾಫ್ಟ್ನೆಸ್ ಇರ್ಬೇಕು. ಸಾಫ್ಟ್ ಆಗಿದ್ರೆ ವಾಟರ್ ನಿಮ್ಗೆ, ಇದು ಸ್ವೀಟ್ ವಾಟರ್ ಫಿಶ್ ಆಗಿರೋದ್ರಿಂದ ನಿಮ್ಗೆ ಅದು ಅದೇ ಬಾಳಿಕೆ ಜಾಸ್ತಿ ಬರುತ್ತೆ, ಜಾಸ್ತಿ ದಿನ ಬದುಕೊಳಿಯೋ ಸಾಧ್ಯತೆ ಇರುತ್ತೆ.
0: ಅಂದ್ರೆ ಈಗ ದೊಡ್ಡ ದೊಡ್ಡ ಮೀನುಗಳೆಲ್ಲ ಬೇರೆ ಬೇರೆ ಚಿಕ್ಕ ಚಿಕ್ಕ ಮೀನುಗಳನ್ನೆಲ್ಲ ಹೊಡೆದಾಕತ್ತೆ ಅಂತ ಹೇಳ್ತಾರಲ್ಲ, ಹೌದಾ?
1: ಹೌದು ಮೇಡಮ್, ಅದರಲ್ಲೂ ಈ ಕ್ಯಾಟಗರೀಸ್ ಇರೋದ್ರಿಂದ ಒಂದೊಂದು ಜಾತಿ ಮೀನು ಇನ್ನೊಂದು ಜಾತಿ ಮೀನ್ ಜೊತೆ ಹೊಂದಾಣಿಕೆ ಆಗಲ್ಲ, ಆ ತರನು ಇದೆ. ನೀವು ಅಕ್ವೇರಿಯಂ ಅಂಗಡಿಯಲ್ಲಿ, ಅಕ್ವೇರಿಯಂ ಶಾಪ್ ಅಲ್ಲಿ ನೀವು ಪರ್ಚೇಸ್ ಮಾಡ್ಬೇಕಾದ್ರೆ ಅವ್ರನ್ನ ಕೇಳ್ಬಿಟ್ಟು ನಿಮ್ ಹತ್ರ ಯಾವ ಮೀನ್ ಇದೆ ಅದ್ರ ಜೊತೆಗೆ ಯಾವ ಮೀನ್ ಬಿಡ್ಬೋದು ಅಂತ ಕೇಳಿ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಇನ್ನೂ ಡೀಟೇಲ್ಸ್ ಬೇಕಂದ್ರೆ ಇನ್ ಕೇಸ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಸಿಗುತ್ತೆ. ಆ ಗೂಗಲ್ ಅಲ್ಲಿ ಸರ್ಚ್ ಮಾಡೋಕ್ಕಿಂತ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ರೆ ಅದರಲ್ಲಿ ನಮ್ಗೆ ಸ್ವಲ್ಪ ಒಳ್ಳೇದು ಅಂತ ನನ್ನ ಅನಿಸಿಕೆ.
0: ಹೌದು ಹೌದು, ಖಂಡಿತ ನಿಮ್ ಮಾತು ನಿಜ. ಹಾಗೆ ಮಾತಿಗೆ ಸಿಕ್ಕಿದ್ರಲ್ಲ ಅದಕ್ಕೆ ಕೇಳಿದೆ ಅಷ್ಟೇ. ಗೂಗಲ್ ಅಲ್ಲಿ ಎಲ್ಲಾನು ಸಿಗುತ್ತೆ ನಿಜ.
1: ಹೌದು ಸಿಗುತ್ತೆ, ಆದ್ರೆ ಗೂಗಲ್ ಅಲ್ಲಿಕ್ಕಿಂತ ನಾವು ಸೆಲ್ಫ್ ಎಕ್ಸ್ಪೀರಿಯನ್ಸ್ ಆದ್ರೆ ಒಳ್ಳೇದು, ಯಾವ ಕೆಲಸದಲ್ಲಾದ್ರೂ ಸರಿ.
0: ಕರೆಕ್ಟ್ ಕರೆಕ್ಟ್. ಕೇಳೋಣ ನಿಮ್ ಇಷ್ಟದ ಹಾಡು ಇವಾಗ.
1: ಸರಿ ಮೇಡಮ್,
0: ಸಾಹಸ ಸಿಂಹ ಚಿತ್ರದ ಹಾಡು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರ ಧ್ವನಿ, ಜಿ ಉದಯಶಂಕರ್ ಅವರ ರಚನೆ, ಸತ್ಯಂ ಅವರ ಸಂಗೀತ.

0: ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಶಮಿತಾ ಮಲ್ನಾಡ್. ನಾನ್ ಕೇಳ್ತಾ ಇರ್ತೀನಿ ಯಾವಾಗ್ಲೂ ಬೆಂಗಳೂರು ವಿವಿಧ ಭಾರತಿ 102.9 FM. ನನ್ಗಿಷ್ಟ ಆಗೋದು ಇಲ್ಲಿ ನಡ್ಸ್ಕೊಡುವಂತಹ ಪ್ರತಿಯೊಬ್ಬ ಆರ್ ಜೆ ಬಹಳ ಸ್ಪಷ್ಟವಾಗಿ ಕನ್ನಡನ ಮಾತಾಡ್ತಾರೆ. ಜೊತೆನಲ್ಲಿ ಯಾವ ಹಾಡು, ಯಾವ ಸಿನಿಮಾ ಅದು, ಯಾರು ಬರ್ದಿರೋದು, ಯಾರು ಹಾಡಿರೋದು, ಇವೆಲ್ಲವನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರ್ತಾರೆ. ನಾನ್ ಯಾವಾಗ್ಲೂ ಕೇಳ್ತಾ ಇರ್ತೀನಿ ವಿವಿಧ ಭಾರತಿ, ನೀವು ಕೇಳಿ ವಿವಿಧ ಭಾರತಿ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಕರಗೊಂದು ಹಾಡೋ ಕಾರ್ಯಕ್ರಮವನ್ನು ಇಷ್ಟು ಹೊತ್ತು ನೀವು ಕೇಳಿದ್ರಿ. ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಸಮಯ 1 ಗಂಟೆ. ಇನ್ನೀಗ ಕೇಳಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದ ಸಾರಿಗೆ ನಿಗಮಗಳ ಬಸ್ ದರ ಹೆಚ್ಚಿಸುವ ಸಾಧ್ಯತೆ ಇದೆ ಎಂದು ಸಾರಿಗೆ ಸಚಿವ ಭೈರತಿ ಸುರೇಶ್ ಸುಳಿವು ನೀಡಿದ್ದಾರೆ. ಡೀಸೆಲ್ ಬೆಲೆ ಏರಿಕೆಯ ಆಧಾರದ ಮೇಲೆ ಪ್ರಸ್ತಾವಿತ ದರ ಹೆಚ್ಚಳದ ಪ್ರಮಾಣವನ್ನು ಸರ್ಕಾರ ಪರಿಶೀಲಿಸಲಿದೆ ಎಂದು ಹೇಳಿದ್ದಾರೆ. ತುಳು ಭಾಷೆ ಮತ್ತು ಅದರ ಸಾಂಸ್ಕೃತಿಕ ಪರಂಪರೆಗೆ ಸಾಂವಿಧಾನಿಕ ಮಾನ್ಯತೆ, ಸಂರಕ್ಷಣೆ, ಡಿಜಿಟಲೀಕರಣ ಕುರಿತಂತೆ ತುಳು ಭಾಷಾ ರಾಷ್ಟ್ರೀಯ ಮಾನ್ಯತೆ ಮತ್ತು ಅಭಿವೃದ್ಧಿ ಮಿಷನ್ 2026-35 ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಸಲ್ಲಿಸಿದೆ. ಸೌಜನ್ಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಇಂದಿನಿಂದ ತನಿಖೆ ಆರಂಭಿಸಲಿದೆ. ಎಸ್ಐಟಿ ಅಧಿಕಾರಿಗಳು ಮಂಗಳೂರಿಗೆ ಆಗಮಿಸಿದ್ದು ಮುಂದಿನ ಕಾರ್ಯಯೋಜನೆ ಕುರಿತು ಚರ್ಚಿಸಲು ಪೊಲೀಸ್ ಆಯುಕ್ತ ಸಿಎಚ್ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನು ಭೇಟಿಯಾಗಲಿದ್ದಾರೆ. 100 ವರ್ಷಗಳಲ್ಲಿ ಪೀಳಿಗೆಗಳು ಬದಲಾಗಿವೆ, ಸರ್ಕಾರಗಳು ಬದಲಾಗಿವೆ, ಪಠ್ಯಕ್ರಮಗಳು ಪರಿಷ್ಕರಣೆಯಾಗಿವೆ, ಆದರೆ ಯುಪಿಎಸ್ಸಿ ಮೇಲಿನ ನಂಬಿಕೆ ಮಾತ್ರ ಅಚಲವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಿಳಿಸಿದ್ದಾರೆ. ದುಬೈನಿಂದ ಇಸ್ರೇಲ್ಗೆ ಹೊರಟಿದ್ದ ಫ್ಲೈ ದುಬೈ ವಿಮಾನದ ಪತನವನ್ನು ತಡೆದು 100 ಮಂದಿಯ ಪ್ರಾಣ ಉಳಿಸಿದ ಭಾರತೀಯ ಮೂಲದ ಪೈಲಟ್ ಸ್ಮಿತ್ ಮಚ್ಚರ್ ಅವರ ಕಾರ್ಯವನ್ನು ರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಹಲವು ಗಣ್ಯರು ಶ್ಲಾಘಿಸಿದ್ದಾರೆ. ಇಂದು ರಾಷ್ಟೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನ. ಈ ಸಂದರ್ಭದಲ್ಲಿ ಎಲ್ಲ ಸ್ವಯಂ ಪ್ರೇರಿತ ರಕ್ತದಾನಿಗಳ ಅಮೂಲ್ಯ ಕೊಡುಗೆಯನ್ನು ಸ್ಮರಿಸಿರುವ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ, ಸಕಾಲದಲ್ಲಿ ಸುರಕ್ಷಿತ ರಕ್ತ ಪೂರೈಕೆಯನ್ನು ಖಾತರಿಪಡಿಸಿಕೊಳ್ಳಲು ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸೋಣ ಎಂದು ಕರೆ ನೀಡಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಜಿ20 ವಾಣಿಜ್ಯ ಸಚಿವರ ಸಭೆಯ ನೇಪಥ್ಯದಲ್ಲಿ ಅಮೆರಿಕದ ವಾಣಿಜ್ಯ ಪ್ರತಿನಿಧಿ ಜೆಮಿಸನ್ ಗ್ರೀರ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತದ ಮನು ಫ್ರಾನ್ಸಿಸ್ ಮತ್ತು ಪ್ರಿನ್ಸ್ ಕುರಿಸಿಂತಲ್ ಜೋಡಿ ದೋಣಿ ಸ್ಪರ್ಧೆಯಲ್ಲಿ ಬೆಳ್ಳಿ ಗೆದ್ದಿದೆ. ಸ್ಕ್ವಾಷ್ನಲ್ಲಿ ಮಹಿಳೆಯರ ತಂಡ ಸೆಮಿಫೈನಲ್ನಲ್ಲಿ ಹಾಂಕಾಂಗ್ ಎದುರು 1-2 ಪರಾಭವಗೊಂಡು ಕಂಚಿನ ಪದಕಕ್ಕೆ ತೃಪ್ತಿಪಟ್ಟುಕೊಂಡಿದೆ. ಪುರುಷರ ವೈಯಕ್ತಿಕ ಕಾಂಪೌಂಡ್ ಬಿಲ್ಲುಗಾರಿಕೆಯಲ್ಲಿ ಗಣೇಶ್ ಮಣಿರತ್ನಂ ಕಂಚಿನ ಪದಕ ಗೆದ್ದಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.

0: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ ಅರೇ ವಾ
1: ಸಿಕ್ಕಿಬಿದ್ರು
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ ಆರ್ಬಿಐ ಹೇಳುತ್ತೆ
3: ಜಾಣರಾಗಿರಿ ಜಾಗರೂಕರಾಗಿರಿ
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ ಸಂಪರ್ಕಿಸಿ cbsvlr@gmail.com ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ

0: ಸಿದ್ಲಿಂಗು ಚಿತ್ರದಾಗಿದೆ ಎನ್ನ ನೀವು ಕೇಳಿದ್ರೆ ಅನುರಾಧ ಭಟ್ ಅವರು ಹಾಡಿದ್ರು. ಅರಸು ಅಂತಾರಿಯವರ ಸಾಹಿತ್ಯ ಅನೂಪ್ ಸಿಲಿನ್ ಅವರ ಸಂಗೀತ ಸಂಯೋಜನೆ ಹಾಡಿಗಿತ್ತು. 102.9 FM ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಇನ್ನು ಮುಂದೆ ಸರಿಯಾಗಿ 1:10 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಕೇಳ್ತೀರಿ. 1:20 ಇಂದಿನ ವಿಶೇಷ ಕಾರ್ಯಕ್ರಮ ನಮ್ಮ ನಾಡು ಪ್ರಸಾರವಾಗಲಿದೆ.
1: ನಗು ಮನುಷ್ಯನ ಬದುಕನ್ನು ಅರಳಿಸುವ ದಿವ್ಯೌಷಧ. ನಗು ಜೀವರಸವನ್ನು ಉದ್ದೀಪಿಸುವ ಸಂಜೀವಿನಿ. ಮನುಷ್ಯನಿಗೆ ನಿಸರ್ಗ ನೀಡಿರುವ ವರ.

0: ನಗು. ಹೃದಯವನ್ನ ಅರಳಿಸುವುದು ನಗು, ಮನಸ್ಸನ್ನ ಬೆಸೆಯುವುದು ನಗು. 108 ಒತ್ತಡಗಳ ಸುಳಿಯಲ್ಲಿ ನಲಗುತ್ತ ಬಾಳನ್ನ ಯಾಂತ್ರಿಕಗೊಳಿಸಿರುವ ಮನುಷ್ಯನಿಗೆ ಕಲ್ಮಶವಿಲ್ಲದ ನಗು ಬದುಕನ್ನ ಹಗರಾಗಿಸಬಲ್ಲದು.
1: ನಗುತ್ತಿರು ಎಂದೆಂದು ಮಲ್ಲಿಗೆ ಹೂವಂತೆ ಸೂಸುತ್ತಿರು ಪ್ರೀತಿ.
0: ನಮ್ಮೆಲ್ಲ ಅಹಂ ಒತ್ತಡ ಜಂಜಡಗಳನ್ನ ಬದಿಗಿಟ್ಟು ನಗುವುದನ್ನು ಕಲಿಯೋಣ, ಇನ್ನೊಬ್ಬರ ನಗುವಿಗೂ ಕಾರಣರಾಗೋಣ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಹಲವು ಪೀಳಿಗೆ ಸರ್ಕಾರ ತಂತ್ರಜ್ಞಾನ ಮತ್ತು ಪಠ್ಯಕ್ರಮ ಬದಲಾದರೂ ಕೇಂದ್ರ ಲೋಕಸೇವಾ ಆಯೋಗದ ಮೇಲಿನ ವಿಶ್ವಾಸ ಅಚಲ, ಪ್ರಧಾನಿ ನರೇಂದ್ರ ಮೋದಿ. ಸ್ವಚ್ಛತೆ ಒಂದು ದಿನದ ಅಭಿಯಾನವಾಗಬಾರದು, ಪ್ರತಿದಿನದ ಕರ್ತವ್ಯವಾಗಬೇಕು, ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್. ಇಂದು ರಾಷ್ಟೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನ. ಸಕಾಲದಲ್ಲಿ ರಕ್ತ ಪೂರೈಕೆ ಖಾತ್ರಿಗೆ ಬದ್ಧತೆ ಪುನರುಚ್ಚರಿಸಲು ಸಚಿವ ಜೆಪಿ ನಡ್ಡಾ ಕರೆ. ವಿಮಾನ ಪತನವಾಗುವುದನ್ನು ತಡೆದು ನೂರಾರು ಜನರ ಪ್ರಾಣ ಉಳಿಸಿದ ಭಾರತದ ಪೈಲಟ್ ಸ್ಮಿತ್ ಮಚ್ಚರ್ ಕಾರ್ಯಕ್ಕೆ ಗಣ್ಯರ ಶ್ಲಾಘನೆ. ಏಷ್ಯನ್ ಕ್ರೀಡಾಕೂಟ. ಇಂದು ಬೆಳಗ್ಗೆ ಒಂದು ಬೆಳ್ಳಿ ಎರಡು ಕಂಚಿನೊಂದಿಗೆ ಪದಕ ಭೇಟಿ ಮುಂದುವರೆಸಿದ ಭಾರತೀಯ ಆಟಗಾರರು. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ದೆಹಲಿಯ ಭಾರತ್ ಮಂಟಪ್ನಲ್ಲಿ ನಡೆದಂತಹ ಕೇಂದ್ರ ಲೋಕಸೇವಾ ಆಯೋಗ ಯುಪಿಎಸ್ಸಿ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗಿಯಾಗಿ ಮಾತನಾಡಿದರು. ಯುಪಿಎಸ್ಸಿ 100 ವರ್ಷಗಳನ್ನು ಪೂರೈಸಿರುವುದು ಒಂದು ವೈಭವವಷ್ಟೇ ಅಲ್ಲ, ಇದು ಪ್ರತಿ ವರ್ಷ ಲಕ್ಷಾಂತರ ಯುವಕರ ಆಶೋತ್ತರಗಳ ಸಂಭ್ರಮವೂ ಆಗಿದೆ. ಜೊತೆಗೆ ಪ್ರತಿಯೊಬ್ಬ ಭಾರತೀಯರು ಈ ಸಂಸ್ಥೆಯ ಮೇಲಿಟ್ಟಿರುವಂತಹ ವಿಶ್ವಾಸದ ಆಚರಣೆಯೂ ಕೂಡ ಆಗಿದೆ. ನೂರಾರು ವರ್ಷಗಳಲ್ಲಿ ಪೀಳಿಗೆಗಳು ಬದಲಾಗಿವೆ, ಸರ್ಕಾರಗಳು ಬದಲಾಗಿವೆ, ತಂತ್ರಜ್ಞಾನ ಬೆಳವಣಿಗೆಯಾಗಿವೆ, ಪಠ್ಯಕ್ರಮಗಳು ಪರಿಷ್ಕರಣೆಯಾಗಿವೆ, ಆದರೆ ಯುಪಿಎಸ್ಸಿ ಮೇಲಿನ ನಂಬಿಕೆ ಮಾತ್ರ ಅಚಲವಾಗಿದೆ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ.
1: ಹಮಾರಿ ಸಿವಿಲ್ ಸರ್ವಿಸಸ್ ಭಿ ನಯೆ ಬದಲಾವ್ ಕಿ ಮಾಂಗ್ ಕರ್ತಿ ಹೈ, ಇಸ್ಲಿಯೆ ಹಮೆ ಅಪ್ನೆ ಸಿಲೆಕ್ಷನ್ ಪ್ಯಾರಾಮೀಟರ್ಸ್ ಔರ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಕೋ ಭಿ ಭವಿಷ್ಯ ಕಿ ಜರೂರತೋ ಕೆ ಅನುರೂಪ ಬನಾನಾ ಹೋಗಾ. ಹಮೆ ಐಸೆ ಯುವಾವೋ ಕೋ ಪಬ್ಲಿಕ್ ಸರ್ವಿಸ್ ಮೇ ಲಾನಾ ಹೋಗಾ ಜೊ ಪಬ್ಲಿಕ್ ಆಫೀಸ್ ಸೆ ನಹೀ ಪಬ್ಲಿಕ್ ಸರ್ವಿಸ್ ಸೆ ಆಕರ್ಷಿತ ಹೋ. ಇಸ್ಲಿಯೆ ಜರೂರಿ ಹೈ ಕಿ ರಿಕ್ರೂಟ್ಮೆಂಟ್ ಕಿ ಪರೀಕ್ಷಾ ಸಿರ್ಫ್ ಯಹ ನಾ ಪರಖೆ ಕ್ಯಾಂಡಿಡೇಟ್ ಕಿತನಾ ಜಾನ್ತಾ ಹೈ ಬಲ್ಕಿ ವೋ ಯಹ ಭಿ ದೇಖೆ ಕಿ ವಹ ಯುವಾ ಸಿವಿಲ್ ಸರ್ವಿಸಸ್ ಮೇ ಆನಾ ಕ್ಯೋ ಚಾಹತಾ ಹೈ.
0: ಸಾರ್ವಜನಿಕ ಸೇವೆಗೆ ಮತ್ತಷ್ಟು ಯುವ ಜನರನ್ನು ತರುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ ಪ್ರಧಾನಿ, 21ನೇ ಶತಮಾನದಲ್ಲಿ ಭಾರತ ಹೊಸ ದುಡಿಯುವ ಸಂಸ್ಕೃತಿಯತ್ತ ಸಾಗುತ್ತಿದ್ದು ಅದರಲ್ಲಿ ಜನಸ್ನೇಹಿ, ಸಕ್ರಿಯ ಮತ್ತು ಉತ್ತಮ ಆಡಳಿತ ಮೂಲತತ್ವಗಳಾಗಿವೆ ಎಂದು ಹೇಳಿದ್ದಾರೆ. ಸಂಸ್ಥೆಯ ಈ 100 ವರ್ಷಗಳ ಪಯಣದಲ್ಲಿ ಶ್ರಮಿಸಿದ ಎಲ್ಲರಿಗೂ ಗೌರವ ಸಲ್ಲಿಸುವುದಾಗಿ ತಿಳಿಸಿದ ಪ್ರಧಾನಿ ನರೇಂದ್ರ ಮೋದಿಯವರು ಇದೇ ವೇಳೆ ಶತಮಾನೋತ್ಸವದ ಸ್ಮರಣಾರ್ಥ ಅಂಚೆ ಚೀಟಿ ಮತ್ತು ನಾಣ್ಯವನ್ನು ಬಿಡುಗಡೆ ಮಾಡಿದರು ಮತ್ತು ಯುಪಿಎಸ್ಸಿಗೆ ಸಂಬಂಧಿಸಿದ 100 ಕಾನೂನು ಬದಲಾವಣೆಗಳ ಕೈಪಿಡಿಯನ್ನು ಕೂಡ ಅವರು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದರು. ಶತಮಾನೋತ್ಸವ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಸೇವೆ ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್, ಯುಪಿಎಸ್ಸಿ ಹಲವು ಮಹತ್ವದ ಮೈಲಿಗಲ್ಲುಗಳನ್ನು ದಾಟಿದೆ ಮತ್ತು ಕಳೆದ 12 ವರ್ಷಗಳಲ್ಲಿ ನೇಮಕಾತಿಯಲ್ಲಿ ನೂತನ ಆಯಾಮಗಳನ್ನು ಸೇರ್ಪಡೆ ಮಾಡಿದೆ. ನೇಮಕಾತಿ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತಂದಿರುವುದರಿಂದ ಸಾರ್ವಜನಿಕ ವಿಶ್ವಾಸ ವೃದ್ಧಿಸಿದೆ. ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 65,000 ನೇಮಕಾತಿಗಳನ್ನು ಯುಪಿಎಸ್ಸಿ ಮೂಲಕ ನಡೆಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಸ್ವಚ್ಛತಾ ಹಿ ಸೇವಾ ಅಭಿಯಾನದ ಭಾಗವಾಗಿ ದೆಹಲಿಯ ಸಫ್ತಾರ್ ಜಂಗ್ ಗೋಪುರದ ಬಳಿ ಇಂದು ಬೆಳಗ್ಗೆ ನಡೆದ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಭಾಗಿಯಾಗಿದ್ದರು. ಇದೇ ವೇಳೆ ಅವರು ಸ್ವಚ್ಛತೆ ಕೇವಲ ಒಂದು ದಿನದ ಅಭಿಯಾನವಾಗಬಾರದು, ಅದು ಪ್ರತಿದಿನದ ಕರ್ತವ್ಯವಾಗಬೇಕು, ಸ್ವಚ್ಛತೆ ಪ್ರತಿಯೊಬ್ಬರ ಮನೆಯಿಂದ ಆರಂಭವಾಗಬೇಕು, ನೆರೆಹೊರೆ ಮತ್ತು ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ಮೂಲಕ ಇಡೀ ರಾಷ್ಟ್ರದಲ್ಲಿ ಸ್ವಚ್ಛತೆ ಕಾಯ್ದುಕೊಳ್ಳಬೇಕು ಎಂದು ಹೇಳಿದರು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಸ್ವಚ್ಛತೆಗೆ ಆದ್ಯತೆ ನೀಡಿದ್ದರು. ಅದರಂತೆ ದೇಶದಾದ್ಯಂತ ಸ್ವಚ್ಛತೆಗಾಗಿ ವಿಶೇಷ ಅಭಿಯಾನಗಳನ್ನು ಕೈಗೊಳ್ಳಲಾಗುತ್ತಿದೆ. ಸಾರ್ವಜನಿಕರು ಸ್ವತಃ ತಾವೇ ಎಲ್ಲೆಡೆ ಸ್ವಚ್ಛತೆ ಕಾಯ್ದುಕೊಳ್ಳುವ ಸಂಕಲ್ಪವನ್ನು ಮಾಡಬೇಕಿದೆ ಎಂದು ಅವರು ಕರೆ ನೀಡಿದರು. ಇಂದು ರಾಷ್ಟೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನ. ಈ ಸಂದರ್ಭದಲ್ಲಿ ಎಲ್ಲಾ ಸ್ವಯಂ ಪ್ರೇರಿತ ರಕ್ತದಾನಿಗಳ ಅಮೂಲ್ಯ ಕೊಡುಗೆಯನ್ನು ಸ್ಮರಿಸಿರುವ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ, ಸಕಾಲದಲ್ಲಿ ಸುರಕ್ಷಿತ ರಕ್ತ ಪೂರೈಕೆಯನ್ನು ಖಾತರಿಪಡಿಸಿಕೊಳ್ಳಲು ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸೋಣ ಎಂದು ಕರೆ ನೀಡಿದ್ದಾರೆ. ಅವರು ತಮ್ಮ ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ಈ ವರ್ಷದ ಘೋಷವಾಕ್ಯ ಮಾನವೀಯತೆಯ ಒಂದು ಹನಿ, ರಕ್ತದಾನ ಮಾಡಿ ಜೀವ ಉಳಿಸಿ ಎಂಬುದಾಗಿದ್ದು, ಅದರಂತೆ ಯುವ ಜನತೆ ಸೇರಿದಂತೆ ಎಲ್ಲ ಅರ್ಹ ನಾಗರಿಕರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಲು ಮುಂದಾಗಬೇಕು ಎಂದು ಹೇಳಿದ್ದಾರೆ. ಸಾಕಷ್ಟು ಮತ್ತು ಸುರಕ್ಷಿತ ರಕ್ತದ ಲಭ್ಯತೆಯನ್ನು ಕಾಯ್ದುಕೊಳ್ಳಲು ಸ್ವಯಂ ಪ್ರೇರಿತ ರಕ್ತದಾನವನ್ನು ಪ್ರೋತ್ಸಾಹಿಸೋಣ ಮತ್ತು ನಮ್ಮ ಸಮುದಾಯಿಕ ಪ್ರಯತ್ನಗಳನ್ನು ಮತ್ತಷ್ಟು ಬಲಪಡಿಸೋಣ ಎಂದು ಅವರು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದುಬೈನಿಂದ ಇಸ್ರೇಲ್ಗೆ ಹೊರಟಿದಂತಹ ಫ್ಲೈ ದುಬೈ ವಿಮಾನದ ಪತನವನ್ನು ತಡೆದು 100 ಮಂದಿಯ ಪ್ರಾಣ ಉಳಿಸಿದ ಭಾರತೀಯನೋರ್ವ ಪೈಲಟ್ ಸ್ಮಿತ್ ಮಚ್ಚರ್ ಅವರ ಕಾರ್ಯವನ್ನು ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಹಲವು ಗಣ್ಯರು ಶ್ಲಾಘಿಸಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ತಮ್ಮ ಸಂದೇಶದಲ್ಲಿ ಸ್ಮಿತ್ ಅವರ ಬಗ್ಗೆ ರಾಷ್ಟ್ರ ಹೆಮ್ಮೆ ಪಡುತ್ತದೆ, ಅವರ ಶೌರ್ಯ ಮತ್ತು ಅಪ್ರತಿಮ ಧೈರ್ಯಕ್ಕೆ ಎಲ್ಲರೂ ತಲೆಬಾಗಲೇಬೇಕು, ತಾವು ಗಾಯಗೊಂಡಿದ್ದರೂ ಸಹ ಇತರರ ಅಮೂಲ್ಯ ಜೀವವನ್ನು ಉಳಿಸುವ ಮೂಲಕ ಸ್ಮಿತ್ ಕಾರ್ಯವನ್ನು ನಿರ್ವಹಿಸಿದ್ದಾರೆ, ಅವರು ಶೀಘ್ರ ಗುಣಮುಖರಾಗಲಿ ಎಂದು ಆಶಿಸಿದ್ದಾರೆ. ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಒಬ್ಬ ಸಾಹಸಿ, ಅತ್ಯಂತ ಗಂಭೀರ ಅಪಾಯದ ನಡುವೆಯೂ ಮತ್ತು ತೀವ್ರವಾಗಿ ಗಾಯಗೊಂಡಿದ್ದರೂ ಸಹ ಅವರು ಇತರರ ಪ್ರಾಣ ಉಳಿಸಲು ಅಪಾರ ಧೈರ್ಯ ಮತ್ತು ದೃಢ ಸಂಕಲ್ಪ ಪ್ರದರ್ಶಿಸಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಭಾರತಕ್ಕೆ ಕ್ಯಾಪ್ಟನ್ ಮಚ್ಚರ್ ಅವರ ಬಗ್ಗೆ ಹೆಮ್ಮೆ ಇದೆ, ಅವರು ಶೀಘ್ರ ಚೇತರಿಸಿಕೊಳ್ಳಲಿ ಮತ್ತು ಉತ್ತಮ ಆರೋಗ್ಯ ಹೊಂದಲಿ ಎಂದು ಪ್ರಾರ್ಥನೆ ಮಾಡುವುದಾಗಿ ಪ್ರಧಾನಿ ತಮ್ಮ ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ತಿಳಿಸಿದ್ದಾರೆ. ಈ ಮಧ್ಯೆ ಪ್ರಧಾನಿಯವರು ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಅವರ ಪೋಷಕರು ಹಾಗೂ ಪತ್ನಿಯೊಂದಿಗೆ ದೂರವಾಣಿ ಮೂಲಕ ಸಮಾಲೋಚನೆಯನ್ನು ನಡೆಸಿ 100 ಮಂದಿಯ ಪ್ರಾಣ ಉಳಿಸಿದ ಸ್ಮಿತ್ ಕಾರ್ಯವನ್ನು ಶ್ಲಾಘಿಸಿದ್ದಾರೆ. ಅಲ್ಲದೆ ಸ್ಮಿತ್ ಕುಟುಂಬಕ್ಕೆ ಸಾಧ್ಯವಿರುವಂತಹ ಎಲ್ಲಾ ನೆರವನ್ನು ನೀಡುವುದಾಗಿ ಭರವಸೆ ನೀಡಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಸಹ ಸ್ಮಿತ್ ಮಚ್ಚರ್ ಅವರ ಧೈರ್ಯವನ್ನು ಶ್ಲಾಘಿಸಿ ಅವರಿಂದಾಗಿ ಫ್ಲೈ ದುಬೈ ವಿಮಾನ ಪತನ ತಪ್ಪಿದೆ, ಅಪಾಯದಲ್ಲಿದ್ದಂತಹ 100 ಮಂದಿಯ ಜೀವ ಉಳಿಸಿದ್ದಾರೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಜರುಗುತ್ತಿದೆ. ಜನ ಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ವೋಕಲ್ ಫಾರ್ ಲೋಕಲ್ ಅಂದರೆ ಸ್ಥಳೀಯ ಉತ್ಪನ್ನಗಳಿಗೆ ಧ್ವನಿಗೂಡಿಸಿ ಎಂಬುದರ ಕುರಿತಾದಂತಹ ವರದಿ ಮೂಡಿಬರಲಿದೆ. ದೇಶದಲ್ಲಿ ಗ್ರಾಹಕರ ಆಯ್ಕೆಗಳು ಬದಲಾಗುತ್ತಿದೆ. ಮೊದಲು ಆಮದು ಮಾಡಿಕೊಂಡ ಮತ್ತು ಬಹುದೊಡ್ಡ ಬ್ರ್ಯಾಂಡ್ಗಳ ವಸ್ತುಗಳನ್ನು ಬಯಸುತ್ತಿದ್ದಂತಹ ಜನರು ಇದೀಗ ದೇಶೀಯ ಉತ್ಪನ್ನಗಳತ್ತ ಒಲವು ತೋರುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ದೇಶೀಯ ಉತ್ಪನ್ನಗಳಿಗೆ ಮಾರುಕಟ್ಟೆ ಬೇಡಿಕೆ ಹೆಚ್ಚಾಗಿದ್ದರಿಂದ ನಮ್ಮ ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗೂ ಕರಕುಶಲಕರ್ಮಿಗಳಿಗೆ ಹೆಚ್ಚಿನ ಕೆಲಸ ದೊರಕುತ್ತಿದೆ. ಸ್ಥಳೀಯ ಉತ್ಪನ್ನಗಳಿಗೆ ಬೆಂಬಲ ನೀಡಬೇಕೆಂಬ ಪ್ರಧಾನಿ ನರೇಂದ್ರ ಮೋದಿಯವರ ಕರೆಯ ಮೇರೆಗೆ ದೇಶದ ಬಹುಪಾಲು ಜನರು ವಿದೇಶಿ ವಸ್ತುಗಳಿಗಿಂತ ಹೆಚ್ಚಾಗಿ ದೇಶೀಯ ಉತ್ಪನ್ನಗಳ ಖರೀದಿ ಮತ್ತು ಬಳಕೆಗೆ ಮುಂದಾಗಿದ್ದಾರೆ. ಹಾಗಾಗಿ ದೇಶೀಯ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಾಗಿ ವ್ಯಾಪಾರ ವಹಿವಾಟು ವೃದ್ಧಿಯಾಗಿರುವುದಲ್ಲದೆ ಸ್ಥಳೀಯ ಕುಶಲಕರ್ಮಿಗಳಿಗೂ ಉತ್ತಮ ಆದಾಯ ದೊರಕುತ್ತಿದ್ದು ಅವರ ಜೀವನದ ಮಟ್ಟ ಸುಧಾರಣೆಯಾಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಕರೆಯಿಂದಾಗಿ ಸಾಕಷ್ಟು ಬದಲಾವಣೆಗಳು ಆಗುತ್ತಿದ್ದು ಸ್ಥಳೀಯ ಉತ್ಪನ್ನಗಳಿಗೆ ಹಾಗೂ ಕರಕುಶಲಕರ್ಮಿಗಳಿಗೆ ಒತ್ತು ನೀಡಲು ವಿಶ್ವಕರ್ಮ ಯೋಜನೆಯನ್ನು ಆರಂಭ ಮಾಡಲಾಗಿದ್ದು ಅದರ ಅಡಿ 19 ಬಗೆಯ ಕಸುಬುಗಳಿಗೆ ಆರ್ಥಿಕ ನೆರವು ನೀಡುತ್ತಿರುವುದರಿಂದ ಸಾಕಷ್ಟು ಉದ್ಯೋಗಗಳು ಸೃಷ್ಟಿಯಾಗುತ್ತಿವೆ. ಜನರು ದಿನ ಬಳಕೆಗೆ ಹೆಚ್ಚಾಗಿ ದೇಶೀಯ ವಸ್ತುಗಳನ್ನು ಬಳಕೆ ಮಾಡುತ್ತಿರುವುದು ಗಮನಾರ್ಹ ಬೆಳವಣಿಗೆಯಾಗಿದೆ. ಜಪಾನ್ನಲ್ಲಿ ನಡೆಯುತ್ತಿರುವಂತಹ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತೀಯ ಕ್ರೀಡಾಪಟುಗಳು ಇಂದು ಸಹ ತಮ್ಮ ಪದಕದ ಭೇಟಿಯನ್ನು ಭರ್ಜರಿಯಾಗಿ ಮುಂದುವರೆಸಿದ್ದಾರೆ. ಭಾರತದ ಮನು ಫ್ರಾನ್ಸಿಸ್ ಮತ್ತು ಪ್ರಿನ್ಸ್ ಕುರಿಸಿಂತಲ್ ಜೋಡಿ ದೋಣಿ ಸ್ಪರ್ಧೆಯಲ್ಲಿ ಆಕರ್ಷಕ ಬೆಳ್ಳಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಅಲ್ಲದೆ ಸ್ಕ್ವಾಷ್ನಲ್ಲಿ ಮಹಿಳೆಯರ ತಂಡ ಸೆಮಿಫೈನಲ್ನಲ್ಲಿ ಹಾಂಕಾಂಗ್ ಎದುರು 1-2 ಪರಾಭವಗೊಂಡು ಕಂಚಿನ ಪದಕಕ್ಕೆ ತೃಪ್ತಿಪಟ್ಟುಕೊಂಡಿದೆ. ಪುರುಷರ ವೈಯಕ್ತಿಕ ಕಾಂಪೌಂಡ್ ಬೀಲುಗಾರಿಕೆಯಲ್ಲಿ ಗಣೇಶ್ ಮಣಿರತ್ನಂ ಕಂಚಿನ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಇದೇ ವೇಳೆ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ಭಾರತದ ಪುರುಷರ ತಂಡ ಶ್ರೀಲಂಕಾ ವಿರುದ್ಧ 124 ರನ್ಗಳಿಂದ ಗೆಲುವು ಸಾಧಿಸುವ ಮೂಲಕ ಫೈನಲ್ ಪ್ರವೇಶಿಸಿ ಪದಕ ಖಚಿತಪಡಿಸಿಕೊಂಡಿದ್ದಾರೆ. ಪುರುಷರ ಹಾಕಿ ವಿಭಾಗದ ಸೆಮಿಫೈನಲ್ನಲ್ಲಿ ಭಾರತ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ. ಉಳಿದಂತೆ ಅಥ್ಲೆಟಿಕ್ಸ್, ಶೂಟಿಂಗ್, ಜೋಡೋ, ವಾಲಿಬಾಲ್ ಸೇರಿದಂತೆ ಹಲವು ಸ್ಪರ್ಧೆಗಳಲ್ಲಿ ಭಾರತೀಯ ಪಟುಗಳು ಸೆಣಸಾಟ ನಡೆಸಲಿದ್ದಾರೆ. ಈವರೆಗೆ ಭಾರತ ಒಟ್ಟು 10 ಚಿನ್ನ, 22 ಬೆಳ್ಳಿ ಮತ್ತು 31 ಕಂಚಿನ ಪದಕ ಸೇರಿ 63 ಪದಕಗಳೊಂದಿಗೆ 8ನೆಯ ಸ್ಥಾನದಲ್ಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಲವು ಪೀಳಿಗೆ ಸರ್ಕಾರ ತಂತ್ರಜ್ಞಾನ ಮತ್ತು ಪಠ್ಯಕ್ರಮ ಬದಲಾದರೂ ಕೇಂದ್ರ ಲೋಕಸೇವಾ ಆಯೋಗದ ಮೇಲಿನ ವಿಶ್ವಾಸ ಅಚಲ, ಪ್ರಧಾನಿ ನರೇಂದ್ರ ಮೋದಿ. ಸ್ವಚ್ಛತೆ ಒಂದು ದಿನದ ಅಭಿಯಾನವಾಗಬಾರದು, ಪ್ರತಿದಿನದ ಕರ್ತವ್ಯವಾಗಬೇಕು, ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್. ಇಂದು ರಾಷ್ಟೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನ. ಸಕಾಲದಲ್ಲಿ ರಕ್ತ ಪೂರೈಕೆ ಖಾತ್ರಿಗೆ ಬದ್ದತೆ ಪುನರುಚ್ಚರಿಸಲು ಸಚಿವ ಜೆಪಿ ನಡ್ಡಾ ಕರೆ. ವಿಮಾನ ಪತನವಾಗುವುದನ್ನು ತಡೆದು 100 ಜನರ ಪ್ರಾಣ ಉಳಿಸಿದ ಭಾರತದ ಪೈಲಟ್ ಸ್ಮಿತ್ ಮಚ್ಚರ್ ಕಾರ್ಯಕ್ಕೆ ಗಣ್ಯರ ಶ್ಲಾಘನೆ. ಏಷ್ಯನ್ ಕ್ರೀಡಾಕೂಟ. ಇಂದು ಬೆಳಗ್ಗೆ 1 ಬೆಳ್ಳಿ 2 ಕಂಚಿನೊಂದಿಗೆ ಪದಕ ಭೇಟಿ ಮುಂದುವರೆಸಿದ ಭಾರತೀಯ ಆಟಗಾರರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

ನಮಸ್ಕಾರ, ಕೇಳ್ತಾ ಇದ್ದೀರಾ ವಿವಿಧ ಭಾರತಿ 102.9 FM. ಮಧ್ಯಾಹ್ನ 1:21:25 ಸಮಯ ಆಗಿದೆ. ಗುರುವಾರದ ಮಧ್ಯಾಹ್ನದ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತೇ ಇದೆ. ನಮ್ಮ ನಾಡು, ನಮ್ಮ ನಾಡು, ನಮ್ಮ ನುಡಿ, ನಮ್ಮ ಸ್ಥಳೀಯ ವಸ್ತುಗಳು, ವಿಷಯಗಳಿಗೆ ಸಂಬಂಧಿಸಿದ ಹಾಗೆ ನಾವು ನೀವು ಮಾತಾಡ್ತಾ ಸಾಕ್ತೇವೆ ನಮ್ಮ ನಾಡು ಕಾರ್ಯಕ್ರಮದಲ್ಲಿ. ಈ ದಿನ ಯಾವುದೇ ವಿಶೇಷವಾದಂಥ ವಿಷಯವನ್ನು ನಾವು ಇಟ್ಕೊಂಡಿಲ್ಲ. ನೀವು ಕರೆ ಮಾಡಬಹುದು, ಕರೆ ಮಾಡಿ ನಿಮ್ಮ ಊರಿನ, ನಿಮ್ಮ ತಾಲೂಕಿನ, ನಿಮ್ಮ ಜಿಲ್ಲೆಯ ಒಂದಿಷ್ಟು ವಿಶೇಷತೆಗಳು, ಈಗಾಗಲೇ ಹೇಳಿರುವಂಥ ವಿಷಯಗಳನ್ನು ಬಿಟ್ಟು ಮತ್ತೆ ಬೇರೆ ಏನಾದರೂ ವಿಶೇಷಗಳು ಇದ್ದರೆ ಖಂಡಿತವಾಗ್ಲೂ ನೀವು ಹೇಳಬಹುದು. ಈಗ ಎಲ್ಲ ಕಡೆಗಳಲ್ಲಿ ಸುದ್ದಿ ಆಗ್ತಾ ಇರೋದು ಅಂತ ಹೇಳಿದ್ರೆ ಮಳೆ. ಮಳೆ ಬಗ್ಗೆನೇ ಜಾಸ್ತಿ ವಿಚಾರಗಳು ಬರ್ತಾ ಇದೆ. ಮಳೆ ಆಗ್ತಾ ಇದೆ,

ಮಳೆ ಬರುತ್ತೆ, ಮಳೆ ಬರ್ತಾ ಇಲ್ಲ, ಹೀಗೆ ಇಂಥ ವಿಷಯಗಳಿದೆ. ಆಮೇಲೆ ಬೆಳೆ, ಮಳೆ ಮತ್ತು ಬೆಳೆ, ಏನೆಲ್ಲ ಬೆಳೆಗಳಿದೆ, ಈ ಒಂದು ಅಕಾಲಿಕ ಮಳೆ ಬಂದು ನಿಮ್ಮ ಕಡೆ ಏನೆಲ್ಲ ಲಾಸ್ ಆಗಿದೆಯಾ, ಅಥವಾ ಮಳೆನೇ ಬಂದಿಲ್ವಾ, ಅಥವಾ ಬಂದಿದ್ದು ಪ್ರಯೋಜನ ಆಗಿದೆಯಾ, ಹೀಗೆ ಮಳೆಗೆ ಸಂಬಂಧಪಟ್ಟಂಥ ವಿಚಾರ ಮಾತಾಡ್ಬೋದು. ಅಥವಾ ಬೇರೆ ಯಾವುದೇ ವಿಷಯ ಇದ್ದರೂ ಕೂಡ ಇವತ್ತಿನ ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನಮ್ಮ ಸ್ಥಳೀಯ, ನಮ್ಮ ಜಿಲ್ಲೆಯನ್ನು, ನಮ್ಮ ಜಿಲ್ಲೆಯ ಒಳಗೆ ಇರುವಂಥ ವಿಷಯಗಳನ್ನು ಮಾತ್ರ ನಾವು ಮಾತಾಡ್ತಾ ಹೋಗೋಣ. ಬೇರೆ ಜಿಲ್ಲೆಯ ವಿಷಯಗಳು ಬೇಡ. ಆಯಾ ಜಿಲ್ಲೆಯವರು ಕರೆ ಮಾಡಿದ್ರೆ ಅವ್ರು ಮಾತಾಡ್ತಾರೆ. ಹಾಗಾಗಿ ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು, ನಿಮ್ಮ ಊರಿನ ವಿಷಯಗಳನ್ನು ಮಾತ್ರ ನಮ್ಮ ಜೊತೆಗೆ ಹಂಚಿಕೊಳ್ಳಿ. ನಮ್ಮ ಸಂಖ್ಯೆ ನಿಮಗೆ ಗೊತ್ತೇ ಇದೆ, 0802225627. ಮತ್ತು 0802226927. ಈಗಾಗಲೇ ಬಹಳಷ್ಟು ಜನ ನಾವು ಕರೆ ಮಾಡಿದ್ವಿ, ನಮ್ಮ ಕರೆ ಸಿಗಲಿಲ್ಲ ಅಂತೆಲ್ಲ ಹೇಳ್ತಾ ಇದ್ರೆ, ಈ ಕಾರ್ಯಕ್ರಮದಲ್ಲೂ ಕೂಡ ನೀವು ಭಾಗವಹಿಸಬಹುದು, ಮಾತಾಡಬಹುದು. ನಿಮ್ಮದೇ ವಾಣಿ, ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ.

0: ರೋಮಿಯೋ ಚಿತ್ರದ ಗೀತೆಯನ್ನ ಕೇಳಿದ್ರೆ ಕಾರ್ತಿಕ್ ಅವರ ಧ್ವನಿಯಲ್ಲಿ ಸಂತೋರ ಸಾಹಿತ್ಯ ಅರ್ಜುನ್ ಚನ್ನಿ ಅವರ ಸಂಗೀತ ಇತ್ತು. ಒಂದು ಕರೆ ಬರ್ತಾ ಇದೆ, ಯಾರು ಮಾತಾಡ್ತಾರೆ, ಏನು ಮಾತಾಡ್ತಾರೆ? ನಮಸ್ತೆ ನಮಸ್ತೆ. ಹಲೋ ಹಲೋ ಹಲೋ
1: ಹಲೋ
0: ನಮಸ್ತೆ.
1: ನಮಸ್ತೆ.
0: ಯಾರು ಮಾತಾಡ್ತಾ ಇದ್ದೀರಿ?
1: ನಾವು ದಾವಣಗೆರೆ ಜಿಲ್ಲೆ ತಣೀರಿ ತಾಲೂಕು, ಉಡುಗಿರಿ ಕ್ಷೇತ್ರ ಅಂತ ಇದೆ ಮೇಡಮ್ ನಮ್ಮೂರು. ಅಲ್ಲಿ ಉಡುವಿನ ವೇಷದಲ್ಲಿ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಕಾಣಿಸ್ಕೊಂಡ್ರದು. ಉಡುವಿನ ಬೇಟೆಗಾಡಕ್ ಬಂದು ಬೇಟೆಗಾರರಿಗೆ ಕೈ ಸಿಗದಂಗೆ ಬೆಟ್ಟ ಹೋಗಿ ಸೇರ್ಕೊಂಡ್ತು. ನೂತದಲ್ಲಿ ಬೇಟೆಗಾರರು ಆ ಉತ್ತ ಬಗ್ದಾಗ ಡಂಡ್ ಡಂಡ್ ಅಂತ ಸೌಂಡ್ ಬಂದುತ್ತೆ ಮೇಡಮ್. ಆವಾಗ ಒಂದು ಅಶರೀರವಾಣಿ ಹೇಳುತ್ತೆ, ನನ್ನನ್ನ ಹಿಡಿಯಕ್ ಪ್ರಯತ್ನ ಮಾಡ್ಬೇಡ್ರಿ, ನಾನು ಇಲ್ಲೇ ಒಂದು ದೇವರ ರೂಪದಲ್ಲಿ ನಾನು ನೆಲೆಗೊಳ್ತೀನಿ ಅಂತ ಹೇಳಿ. ಅದಕ್ಕೆ ಉಡುಗಿರಿ ಕ್ಷೇತ್ರ ಅಂತ ನಮ್ಮೂರಿಗೆ ಹೆಸರಾಗಿದೆ ಮೇಡಮ್.
0: ಯಾವ ದೇವ್ರ ಅದು?
1: ಲಕ್ಷ್ಮೀ ರಂಗನಾಥ, ಉಡುಗಿರಿ ಲಕ್ಷ್ಮೀ ರಂಗನಾಥ.
0: ಉಡುಗಿರಿ ಲಕ್ಷ್ಮೀ ರಂಗನಾಥ ಸ್ವಾಮಿ ನಿಮ್ಮೂರಿನ ಪ್ರಸಿದ್ಧ ದೇವರು. ಅಶರೀರವಾಣಿ ಬಂದು ನುಡಿದಿದ್ದಕ್ಕೋಸ್ಕರ ಅಲ್ಲಿ ದೇವಸ್ಥಾನ ಆಯ್ತು. ಜನ ಎಲ್ಲ ಬಹಳ ಭಕ್ತಿ ಭಾವದಿಂದ ನಡ್ಕೊಳ್ತಾರೆ ಅಲ್ಲಿಗೆ ಅಲ್ವಾ?
1: ಒಂದು ಸಾರಿ ಚಿತ್ರದುರ್ಗ ಬರಗಾಲ ಬಂದಿತ್ತು, ಎಲ್ಲ ಹೊಲಗಳಿಗೆ ಕಂದಾಯ ಕಟ್ಟಕ್ಕು ಶಕ್ತಿ ಇರಲಿಲ್ಲ ರೈತರಿಗೆ. ಇದು ಸ್ಟೇಷನ್ ಜೈಲ್ ಸೂಪರಿಂಟೆಂಡೆಂಟ್ರು ಬಂದು ಅವ್ರನ್ನೆಲ್ಲ ಕಂದಾಯ ಕಟ್ಟಲಿಕ್ಕೆ ಕರ್ಕೊಂಡೋಗಿ ಚಿತ್ರದುರ್ಗ ಜೈಲಿಗೆ ಹಾಕಿದ್ರು. ಅವಾಗ ಎಂತ ಪರಿಸ್ಥಿತಿ ಕೊಟ್ಟಪ್ಪ ಮಳೆ ರಂಗ ಗೋವಿಂದ ಅನ್ನಕ್ಕೆ ಅದನ್ನೆಲ್ಲ ಕೇಳಿಸ್ಕೊಂಡು ಜೈಲ್ ಸೂಪರಿಂಟೆಂಡೆಂಟ್ರು ಇವತ್ತು ನಿಮ್ ದೇವರು ಈಗ ಇರೋದ್ ನಿಜವಾದ್ರೆ ಇವತ್ ಮಳೆ ಬರ್ಲಿ ಅಂತ ಕೇಳ್ಕೊಡೋ ಅಂತ ಹೇಳಿದಾರೆ ಜೈಲ್ ಸೂಪರಿಂಟೆಂಡೆಂಟ್ರು. ಅವಾಗ ಎಲ್ಲರೂ ಕೈ ಮುಗಿದು ನಮಸ್ಕಾರ ಮಾಡಿದಾಗ ಒಂದು ಸ್ವಲ್ಪ ಕರಿ ಮೋಡ ಇತ್ತಂತ ಮೇಡಮ್. ಕರಿ ಮೋಡ ಇದ್ದಾಗ ಒಂದು ಅರ್ಧ ಗಂಟೆ ಒಳಗೆ ಮೋಡ ಎಲ್ಲ ಆವರಿಸ್ಕೊಂಡು ಸಿಕ್ಕಾಪಟ್ಟೆ ಮಳೆ ಬಂತು ಮೇಡಮ್.
0: ನಿಜ, ನೀವ್ ಹೇಳೋ ಮಾತು ತುಂಬಾ ಕಡೆಗಳಲ್ಲಿ ನಾವು ಕೇಳಿದೀವಿ ಈ ತರದ ವಿಷಯಗಳು. ಎಲ್ಲೋ ಒಂದು ಕಡೆ ಮಳೆ ಬರದೇ ಇದ್ದಂತ ಸಂದರ್ಭದಲ್ಲಿ ಜನ ಎಲ್ಲ ಪ್ರಾರ್ಥನೆ ಮಾಡ್ಕೊಂಡಾಗ ಇದ್ದಕ್ಕಿದ್ದ ಹಾಗೆ ಮಳೆ ಬರುವುದು, ಅವ್ರು ಏನ್ ಅನ್ಕೊಳ್ತಾರೆ ಅದೆಲ್ಲಾನು ಕೂಡ ಆಗುವಂತದ್ದು. ಬೇಕಾದಷ್ಟು ಘಟನೆಗಳು ನಮ್ಮ ನಾಡಿನ ಎಲ್ಲ ಕಡೆಗಳಲ್ಲೂ ನಡೆಯುತ್ತೆ. ಅಂಥದ್ದೇ ಒಂದು ಘಟನೆ ನಿಮ್ಮೂರಲ್ಲೂ ನಡೆದಿದೆ ಅಂತ ಹೇಳಿದ್ರೆ. ನಮಸ್ಕಾರ, ಧನ್ಯವಾದ ನಿಮ್ಮ ಮಾತುಗಳಿಗಾಗಿ. ಇಲ್ಲ ಇಲ್ಲ, ನೀವು ಅಷ್ಟೊಂದು ಹೇಳ್ತಾ ಕುತ್ಕೊಂಡ್ರೆ ಆಗೋದಿಲ್ಲ, ಸಮಯ ಅಷ್ಟೊಂದು ಹೇಳಕ್ಕಾಗಲ್ಲ. ಧನ್ಯವಾದ, ನಮಸ್ತೆ.

0: Interesting.
1: ಹಲೋ.
2: ಹಲೋ,
1: ನಮಸ್ತೆ.
2: ನಮಸ್ತೆ ಮೇಡಮ್.
1: ಹೇಳಿ, ಯಾರು?
2: ಮೇಡಮ್, ಪಾವಗಡದಿಂದ ಮಣಿ ಅಂತ. ಮೇಡಮ್
1: ಹೇಳಿ. ಮಣಿಯವರೇ.
2: ಮೇಡಮ್, ನಮ್ಮ ಪಾವಗಡದಲ್ಲಿ ಶನಿ ಮಹಾತ್ಮ ಮಹಾತ್ಮನ ದೇವಸ್ಥಾನ ಇದೆ ಮೇಡಮ್. ಅದು ಅದನ್ನ ನಿರ್ಮಾಣ ಮಾಡಿ ಒಂದು 400 ವರ್ಷ ಆಗಿದೆ ಮೇಡಮ್. ಅದು ತುಂಬಾ ಹಳೆ ಕಾಲದ್ದು ಮೇಡಮ್ ದೇವಸ್ಥಾನ.
1: ಹೌದು, ಪಾವಗಡದ ಶನಿ ಮಹಾತ್ಮ ಬಹಳ ಪ್ರಸಿದ್ಧಿ.
2: ಹೌದು ಮೇಡಮ್, ಅಲ್ಲಿ ಬಹಳ ಜನ ಬರ್ತಾ ಇರ್ತಾರೆ ಮೇಡಮ್. ಅಲ್ಲಿ ಶ್ರಾವಣ ಬಂದ್ರೆ ಹಬ್ಬನೇ ಮಾಡ್ತಾರ ಮೇಡಮ್ ಇಲ್ಲಿ.
1: ಹೌದು ಹೌದು.
2: ಮತ್ತೆ ಇನ್ನ ಒಂದು ನಾಗಲ ಮಡಕೆ ಅಂತ ಇದೆ ಮೇಡಮ್, ಇಲ್ಲಿಂದ ಒಂದು 15 ಕಿಲೋಮೀಟರ್ ಆಗುತ್ತೆ.
1: ಹೌದು ಹೌದು,
2: ಅಲ್ಲೂ ಅಷ್ಟೇ ಮೇಡಮ್. ಅದು ನಾಗಲ ಮಡಕೆ ಅಂತಂದ್ ಹೇಳ್ಬಿಟ್ಟು ನೇಗಲ್ ಮಾಡ್ಬೇಕಾದ್ರೆ ನೇಗಲ್ಗೆ ಸಿಗಾಕೊಂಡು ಸುಬ್ರಹ್ಮಣ್ಯಂ ಸ್ವಾಮಿ ಹೊರಗಡೆ ಬಿದ್ದಿರೋದ್ ಮೇಡಮ್. ಅಲ್ಲೂ ಅಷ್ಟೇ ಮೇಡಮ್, ಚೆನ್ನಾಗಿದೆ ಮೇಡಮ್. ಅದು
1: ಈ ಶನಿ ಮಹಾತ್ಮ ಹೌದು, ನಾಗಲ ಮಡಿಕೇನೋ ಹೌದು, ಅದು ಬಿಟ್ಟು ಬೇರೆ ಯಾವ್ದಕ್ಕೆ ಪ್ರಸಿದ್ಧಿಯಾಗಿದೆ ನಿಮ್ಮ ಪಾವಗಡ
2: ಮೇಡಮ್? ಎರಡೇ ಮೇಡಮ್ ಈ ಕಡೆ ಇರೋದು.
1: ನಿಮ್ಮ ಪಾವಗಡದ ಪ್ರಸಿದ್ಧ ವ್ಯಕ್ತಿಗಳು ಯಾರಾದ್ರು ಹೇಳ್ಬೋದಾ?
2: ಅದು ಅದೇನೋ ಗೊತ್ತಿಲ್ಲ ಮೇಡಮ್. ಅದು ಅದೇ ದೇವಸ್ಥಾನದ್ದು, ನಾಗಲ ಮಡಿಕೆದು, ಅವೆರಡು ಚೆನ್ನಾಗಿ ಪ್ರಸಿದ್ಧಿಯಾಗಿದೆ.

0: ಕರೆಕ್ಟ್, ಹೌದು, ಅದು ನಿಜ, ಅದು ಎಲ್ಲರಿಗೂ ಗೊತ್ತಿರುವಂತದ್ದು. ಧನ್ಯವಾದ, ನಮಸ್ತೆ.
1: ಓಕೆ ಮೇಡಮ್.
0: ನೀವು ಕೂಡ ಕರೆ ಮಾಡಿ ನಿಮ್ಮೂರಿನ ವಿಶೇಷಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿ. ದೇವಸ್ಥಾನಗಳ ಬಗ್ಗೆ ಈಗಾಗಲೇ ಸಾಕಷ್ಟು ಸಲ ನಾವು ಮಾತಾಡಿದ್ದೇವೆ, ಚರ್ಚೆ ಮಾಡಿದ್ದೇವೆ. ದೇವಸ್ಥಾನಗಳನ್ನು ಹೊರತುಪಡಿಸಿ ಬೇರೆ ಇನ್ಯಾವ ಯಾವ ಕಾರಣಗಳಿಗಾಗಿ ಪ್ರಸಿದ್ಧ ವ್ಯಕ್ತಿಗಳಿರಬಹುದು, ಪ್ರಸಿದ್ಧ ಹಣ್ಣು ಹೂವು, ಹೀಗೆ ಬೇರೆ ಬೇರೆ ವಿಚಾರಗಳಿರುತ್ತೆ. ಒಂದು ಊರು, ಒಂದು ಜಿಲ್ಲೆ, ಒಂದು ತಾಲೂಕು ಅಂತ ಹೇಳಿದಾಗ ಅಂಥ ವಿಶೇಷಗಳ ಜೊತೆಗೆ ನೀವು ನಮಗೆ ಕರೆ ಮಾಡಿ ಮಾತಾಡಿ. 0802226157 ಮತ್ತೊಂದು ಸಂಖ್ಯೆ 0802263927 ಈ ಸಂಖ್ಯೆಗೆ ನಮ್ಮ ನಾಡು ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತಾಡಿ.

0: ಅನ್ನ ಹೇಳಿ ನಮ್ ಜೊತೆ.
1: ಮುಖದ ವಿಶಿಷ್ಟ ಏನಂತಂದ್ರೆ ನಮ್ದು ಬ್ಯಾಕ್ವರ್ಡ್
0: ಸರಿಯಾಗಿ ಕೇಳಿಸ್ತಾ ಇಲ್ಲ.
1: ಲಿಂಗನಮಕ್ಕಿ ಡ್ಯಾಮ್ ಅಂತ ಗೊತ್ತಿದೆ, ಲಿಂಗನಮಕ್ಕಿ ಡ್ಯಾಮ್ ಬಗ್ಗೆ.
0: ಲಿಂಗನಮಕ್ಕಿ ಡ್ಯಾಮ್ ಇದೆ ನಿಮ್ಮಲ್ಲಿ? ಸರಿಯಾಗಿ ಸರಿಯಾಗಿ ಕೇಳಿಸಲ್ಲ, ಒಂದ್ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದ್ದಂಗಿದೆ ಚೂರು. ಶಿವಮೊಗ್ಗದವರು ಕರೆಂಟ್ ಸಪ್ಲೈ ಮಾಡ್ಲಿಕ್ಕೆ ಇಲ್ಲಿ ನಮ್ದು ಯಾವ್ದಪ್ಪ ಜಲಾಶಯ ಯಾವ್ದು ಹೇಳಿ ಅದು? ಹಾ, ಲಿಂಗನಮಕ್ಕಿ ಜಲಾಶಯದಿಂದ ಇಡೀ ಕರ್ನಾಟಕಕ್ಕೆ ಬೆಳಕನ್ನ ಕೊಟ್ರಿ.
1: ಸಿಗಂದೂರು ಮತ್ತೆ ಬ್ರಿಡ್ಜ್ ಗೊತ್ತಿದೆ ನಮ್ಮ ಸ್ಟೇಟಲ್ಲೇ, ಸೆಕೆಂಡ್ ಲಾರ್ಜೆಸ್ಟ್ ರೋಪ್ ಬ್ರಿಡ್ಜ್ ಇರೋದು ನಮ್ಮ ಸ್ಟೇಟಲ್ಲೇ.
0: ಏನ್ ಹೇಳಿ?
1: ರೋಪ್ ಬ್ರಿಡ್ಜ್, ರೋಪ್ ಬ್ರಿಡ್ಜ್ ಸೆಕೆಂಡ್ ಲಾರ್ಜೆಸ್ಟ್ ರೋಪ್ ಬ್ರಿಡ್ಜ್.
0: ಹೌದು ಹೌದು,
1: ಸಿಗಂದೂರು ರೀಸೆಂಟ್ಲಿ.
0: ಲಾಂಚ್ ತೆಗೆದು ಬಿಟ್ರ ಅದು, ಹಾಗೆ ಕಂಟಿನ್ಯೂಷನ್ ಇದೆಯಾ?
1: ಟೂರಿಸಂ ಅಲ್ಲಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಮೇಡಮ್ ಈಗ. ಹೋಟೆಲ್ ಗಳಾಗಿ, ಫೆರಿ ಹೋಟೆಲ್ ಗಳಾಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ.
0: ಓಕೆ, ಬೋಟಿಂಗ್ ಹೋಟೆಲ್.
1: ಹಾ, ಬೋಟಿಂಗ್ ಹೋಟೆಲ್ ಅಷ್ಟೇ ಟ್ರೈ ಮಾಡ್ತಾ ಇದ್ದಾರೆ ಈಗ. ನಮ್ಮ
0: ನಿಮ್ಮನೆ ನಿಮ್ಮ ಊರು ಅಲ್ಲಿಗೆ ಎಷ್ಟು ದೂರ? ಹತ್ರದಲ್ಲೇ ಇದೆಯಾ ದೂರನ? ನೀವು ಆಗಾಗ ಹೋಗ್ತಾ ಇರ್ತೀರಾ ಅಥವಾ ಏನಾದ್ರೂ ಕೆಲಸ ಇದ್ರೆ ಅಂದೇವೆ ಅಲ್ಲೇ ಹೋಗ್ಬೇಕಾ? ಹೇಗನ್ಸುತ್ತೆ ಇವಾಗ ನೀವು ಶಿವಮೊಗ್ಗದಿಂದ ಬೆಂಗಳೂರಿಗೆ ಕರೆ ಮಾಡಿದಿರಿ, ನಿಮ್ಮ ಊರಿನ ವಿಷಯ ಎಲ್ಲ ಹೇಳ್ತಾ ಇದ್ದೀರಾ ರೇಡಿಯೋದಲ್ಲಿ?
1: ತುಂಬಾ ಖುಷಿ ಆಗತ್ತೆ ಮೇಡಮ್. ನಮ್ಮ ಮಲೆನಾಡ ಬಗ್ಗೆ ಹೇಳ್ಬೇಕಂದ್ರೆ
0: ಈಗ ಮಳೆ ಹೇಗಿದೆ ಮಲೆನಾಡಲ್ಲಿ?
1: ಮಲೆನಾಡಿನ ಮಳೆ ಇಲ್ಲ ಮೇಡಮ್, ಈಗ ಬೆಳೆ ಈಗ ಕ್ರಾಪ್ ಹಾರ್ವೆಸ್ಟಿಂಗ್ ಟೈಮ್ ಈ ಟೈಮಲ್ಲಿ ಮಳೆ ಇಲ್ಲ, ಆದರೆ ಎಲ್ಲ ಬೆಳೆ ಹೋಗ್ತಾ ಇದೆ.
0: ಮಳೆ ಬರ್ಲಿಲ್ವಾ ಈಗ ನಿನ್ನೆ ಮೊನ್ನೆ ಎಲ್ಲ?
1: ರೀಸೆಂಟ್ಲಿ ಮಳೆ ಇಲ್ಲ ಮೇಡಮ್, 1 ವೀಕ್ ಬ್ಯಾಕ್ ಬಂದಿದ್ದಷ್ಟೇ. ರೀಸೆಂಟ್ಲಿ ಮಳೆ ಬಂದಿಲ್ಲ ನಮ್ಮ ಭಾಗದಲ್ಲಿ.
0: ಶಿವಮೊಗ್ಗದ ಕಾಡು ಮಳೆ ಕುವೆಂಪು ಅವ್ರು ಬರೆದ ಹಾಗೆ ಇದೆಯಾ ಅಥವಾ ಎಲ್ಲ ಕಡಿಮೆ ಆಗ್ಬಿಟ್ಟಿದ್ಯಾ?
1: ಕಾಡು ಪೂರ್ತಿ ಕಡಿಮೆ ಆಗಿದೆ ಮೇಡಮ್ ಈಗ.
0: ನಿಜ. ಆಯ್ತು, ಮತ್ತೇನ್ ಹೇಳ್ತೀರಿ ಶಿವಮೊಗ್ಗದ ಬಗ್ಗೆ? ಹೌದು, ಜೋಗದ ಜಲಪಾತ. ಹೌದು, ತುಂಬಾ ಸಿನಿಮಾ ಶೂಟಿಂಗ್ ಸ್ಪಾಟ್ ಮೊದ್ಲಿಂದಾನು.
1: ಒಂದು ದೇವಸ್ಥಾನದಲ್ಲಿ ಈ ನಮ್ಮ ಸ್ಟೇಟ್ ಅಲ್ಲಿ ಇಲ್ಲೂ ಈ ಪಿತೃಪಕ್ಷದಲ್ಲಿ ಯಾವ್ದು ಜಾತ್ರೆ ನಡೆಯ ದೇವಸ್ಥಾನಗಳಿಲ್ಲ ಅಂತ ಒಂದು ದೇವಸ್ಥಾನ ನಮ್ಮ ಊರಲ್ಲಿದೆ.
0: ಯಾವ್ದು?
1: ಅಮ್ಮನಘಟ್ಟ ಅಂತ, ಜೇನುಕಲ್ಲಮ್ಮ ಅಂತೇಳಿ.
0: ಏನು?
1: ಅಮ್ಮನಘಟ್ಟ ಜೇನುಕಲ್ಲಮ್ಮ ಅಂತೇಳಿ.
0: ಜೇನುಕಲ್ಲಮ್ಮ ಅಮ್ಮನಘಟ್ಟ.
1: ಅಮ್ಮನಘಟ್ಟ ಅಂತೇಳಿ ಈಗ ಲಾಸ್ಟ್ ಟೈಮ್ 25 ದಿನ ಸ್ಟಾರ್ಟ್ ಆಗಿದೆ, ಸೆಪ್ಟೆಂಬರ್ 25 ಸ್ಟಾರ್ಟ್ ಆದ್ರೆ ಒಂದು ತಿಂಗಳು ಜಾತ್ರೆ ನಡೆಯುತ್ತೆ ಮೇಡಮ್.
0: ಓ,
1: ದಶಮಿ ಕ್ಲೋಸ್ ಆಗತ್ತೆ, ನವರಾತ್ರಿ ಇರತ್ತಲ್ಲಿ. ಪಿತೃಪಕ್ಷ ನಡೆಯ ಏಕೈಕ ಜಾತ್ರೆ ಅದೊಂದೇ ಮೇಡಮ್ ನಮ್ಮ ಸ್ಟೇಟ್ ಅಲ್ಲಿ.
0: ಎಲ್ಲರೂ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ತಾರಾ?
1: ಕೆಲವರು ಮಂದೇವ್ರಿಗೆ, ನಮ್ಮ ಮಲೆನಾಡು ಜನ ಭಾಗದವರು ಮಂದೇವ್ರಿಗೆ ಅದು ಸಾವಿರ ಚಂದ್ರಗುತ್ತಿ ಎಲ್ಲ ಕೇಳಿರ್ತೇವೆ. ಚಂದ್ರಗುತ್ತಿ ಆಗ್ಲಿ, ಬೆನಟ ಗುತ್ತೆ ಮಾಡ್ತಿದಾರ ಅಕ್ಕಿ ಅಂತ ಕರೀತಾರೆ.
0: ಆಯ್ತು, ನಿಮ್ಮ ಶಿವಮೊಗ್ಗದ ಒಂದು ಕರೆ ಬಂದಿದ್ದು ನಮಗೆ ಖುಷಿ ಆಯ್ತು. ಧನ್ಯವಾದ, ನಮಸ್ತೆ.
1: ಓಕೆ, ಥ್ಯಾಂಕ್ ಯು.

0: ವಿಕ್ಟ್ರಿ ಚಿತ್ರದ ಗೀತೆ ಕೇಳಿದ್ರಿ ಸೋನು ನಿಗಮ್ ಹಾಗೂ ಅನುರಾಧ ಭಟ್ ಅವರ ಧ್ವನಿಯಲ್ಲಿ, ಅರ್ಜುನ್ ಜನ್ಯ ಅವರ ಸಂಗೀತ, ಜಯಂತ್ ಗಾಯಕಿಣಿಯವರ ಸಾಹಿತ್ಯ ಹಾಡಿಗಿತ್ತು. ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ತೆ,
0: ಹೇಳಿ, ಯಾರು?
1: ವಿಜಯನಗರ ಡಿಸ್ಟ್ರಿಕ್ಟ್ ಗಂಗಮ್ಮಳಿಂದ ನಾಗರಾಜ್ ಅಂತ.
0: ವಿಜಯನಗರ ಡಿಸ್ಟ್ರಿಕ್ಟ್
1: ಗಂಗಮ್ಮಳಿ ಮೇಡಮ್, ಕೊಟ್ಟೂರು ತಾಲೂಕು,
0: ಗಂಗಮ್ಮನಹಳ್ಳಿ. ಕೊಟ್ಟೂರು ತಾಲೂಕು, ಹೇಳಿ.
1: ಮೇಡಮ್, ನಮ್ಮ ವಿಜಯನಗರ ಡಿಸ್ಟ್ರಿಕ್ಟ್ ಮೊದ್ಲು ಬಳ್ಳಾರಿಯಲ್ಲಿ ಇತ್ತು ಮೇಡಮ್. 2021 ವಿಭಜನೆ ಆಯ್ತು ಮೇಡಮ್. ನಮ್ಮ ವಿಜಯನಗರ ಡಿಸ್ಟ್ರಿಕ್ಟ್ ಅಂದ್ರೆ ಫೇಮಸ್ ವಿಜಯನಗರ ಸಾಮ್ರಾಜ್ಯ ಮೇಡಮ್, ಹಂಪಿ ಸ್ಮಾರಕಕ್ಕೆ ತುಂಬಾ ಖ್ಯಾತಿ.
0: ಹೌದು,
1: ಹಾಗೇನೆ ತುಂಗಭದ್ರಾ ಡ್ಯಾಮ್ ಇದೆ ಮೇಡಮ್ ನಮ್ಮಲ್ಲಿ, ಅದಕ್ಕೆ ಪಂಪ ಸರೋವರ ಅಂತಾನು ಕರೀತಾರೆ. ನೆಕ್ಸ್ಟ್ ನಮ್ಮ ತಾಲೂಕು ಅಂದ್ರೆ ಕೊಟ್ಟೂರು ಮೇಡಮ್, ಅದು 2018 ಜಾರಿಗೆ ಬಂತು ಮೇಡಮ್. ಕೊಟ್ಟೂರಲ್ಲಿ ತುಂಬಾ ಫೇಮಸ್ ಆಗಿರ್ತಕ್ಕಂಥ ಕವಿ ಅಂದ್ರೆ ಕುಮ್ಮಿ ವೀರಭದ್ರಪ್ಪ ಅಂತ ಮೇಡಮ್, ಅವ್ರು ನಮ್ಮ ತಾಲೂಕಿನವ್ರೆ. ಹಂಗೆ ನಮ್ಮ ಊರಿಗೆ ಸ್ಪೆಷಲ್ ಅಂದ್ರೆ ಮೇಡಮ್ ಗಂಗಮ್ಮಳಿ ನಮ್ಮ ಊರ ಹೆಸರು. ಬಳ್ಳಾರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂತರ್ಜಲ ಇರೋದು ನಮ್ಮ ಊರೇ ಮೇಡಮ್. ಅದು ನಮ್ಮ ಲೆಕ್ಚರ್ ಹೇಳಿದ್ರು ಮೇಡಮ್,
0: ಹೆಚ್ಚು ಅಂತರ್ಜಲ ಇದೆಯಾ ನಿಮ್ಮೂರಲ್ಲಿ?
1: ಹೌದು ಮೇಡಮ್, ಅದಕ್ಕೋಸ್ಕರ ನಮ್ಮೂರಿಗೆ ಗಂಗಮ್ಮಳಿ ಅಂತಾನೆ ಕರೀತಾರೆ. ಇಲ್ಲಿ ಜಾಸ್ತಿ ಅಂದ್ರೆ ರೇಷ್ಮೆ ಕೃಷಿ ಇದೆ ಮೇಡಮ್ ಈ ಸದ್ಯ.
0: ಟೂರಿಸಂ ಕೂಡ ಜಾಸ್ತಿ ಅಲ್ವಾ?
1: ಟೂರಿಸಂ ಇಲ್ಲ ಮೇಡಮ್, ರೇಷ್ಮೆ ಕೃಷಿ ಇದೆ.
0: ಅಂದ್ರೆ ನೀವು ರೇಷ್ಮೆ ಎಲ್ಲ ತಗೊಂಡು ಏನ್ ರಾಮನಗರಕ್ಕೆ ಬರ್ತೀರಾ ಅಥವಾ ಅಲ್ಲೇ ನಿಮ್ದೇನಾದ್ರು ಬೇರೆ ಮಾರ್ಕೆಟ್ ಇದೆಯಾ?
1: ಇಲ್ಲ ಮೇಡಮ್, ನಾವು ಮೊದ್ಲೆಲ್ಲ ಕೂಳಿಯಲ್ಲಿ ಇತ್ತಂತ ಮೇಡಮ್, ಆಗ ಬ್ರಿಟಿಷ್ ಕಾಲದಲ್ಲಿ. ಈಗ ಅದ ಇಲ್ಲ, ಈಗ ನಾವು ರಾಮನಗರಕ್ಕೆ ಹೋಗ್ಬೇಕು ಮೇಡಮ್.
0: ಅಲ್ಲಿಂದ ಇಲ್ಲಿವರೆಗೂ ಬರ್ಬೇಕು
1: ಅಂದ್ರೆ ಮೇಡಮ್, ಇಲ್ಲೇ ನಮ್ಮೂರೆಲ್ಲ 2 ಗಾಡಿ ಇದೆ ಮೇಡಮ್, ಹಂಗಾಗಿ ಅನುಕೂಲ ಇದೆ ಮೇಡಮ್.
0: ಬೇರೆ ಏನು ಬೆಳೆಯಲ್ವಾ ರೇಷ್ಮೆ ಬಿಟ್ರೆ?
1: ವಾಣಿಜ್ಯ ಬೆಳೆ ಅಂದ್ರೆ ಜಾಸ್ತಿ ರೇಷ್ಮೆ ಮೇಡಮ್, ಆಹಾರ ಧಾನ್ಯ ಅಂದ್ರೆ ಮತ್ತೆ ರಾಗಿ, ಜೋಳ.
0: ಮತ್ತೆ
1: ಅಷ್ಟೇ ಮೇಡಮ್.
0: ಆಗ್ಲಿ, ಧನ್ಯವಾದ, ನಮಸ್ತೆ.
1: ಹಾ ಮೇಡಮ್, ಓಕೆ.

0: ಕೇಳ್ತಾ ಇದ್ರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. 2:16:35 ಸಮಯಾಗಿದೆ. ಸ್ಪಂದನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಚಂದು ಬಾನುಲಿ ಬಂದು ಜೊತೆಗಿದ್ದಾರೆ, ಜಾಂಪಣ್ಣ ಆಶಿಹಾಳ್.
1: ಓಹೋಹೋಹೋ, ಈಗ ನಮ್ಮ ಕೇಳುಗರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ.
0: ಹೌದು, ನೀವು ತುಂಬಾ ಸ್ಮಾರ್ಟ್ ಆಗಿ ರೆಡಿ ಆಗಿ ಬಂದ್ಬಿಟ್ಟಿದ್ದೀರಾ ಕಾರ್ಯಕ್ರಮದಲ್ಲಿ.
1: ಓಹೋ, ನೀವೇನು ಕಡಿಮೆ ಸ್ಮಾರ್ಟ್ ಇದ್ದೀರಾ?
0: ನಾನು ಕಡಿಮೆ ಸ್ಮಾರ್ಟ್ ಇಲ್ಲ, ನೀವು ಕಡಿಮೆ ಇಲ್ಲ, ನಮ್ಮ ಕೇಳುಗರಂತೂ ಇನ್ನೂ ಸ್ಮಾರ್ಟ್ ಅಂದ್ರೆ ಸ್ಮಾರ್ಟ್. ಯಾಕಂದ್ರೆ ಎಷ್ಟೊಂದು ಕಾರ್ಯಕ್ರಮ ಕೇಳ್ತಾರೆ, ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲ ಹೇಳ್ತಾರೆ, ಮೇಲ್ ಮಾಡ್ತಾರೆ, ಮೆಸೇಜ್ ಕಳಿಸ್ತಾರೆ, ಪತ್ರ ಬರೀತಾರೆ. ಹೀಗೆ ಸ್ಮಾರ್ಟ್ ಅಂದ್ರೆ ಸ್ಮಾರ್ಟ್.
1: ಸ್ಮಾರ್ಟ್ ಸ್ಮಾರ್ಟ್ ಸ್ಮಾರ್ಟ್, ಯಾಕೋ ಈ ಪದದ ಹಿಂದೆ ನೀವು ಏನೋ ಬೇರೆ ಉದ್ದೇಶ ಇಟ್ಕೊಂಡಂಗೆ ಕಾಣಿಸುತ್ತೆ. ಯಾಕಂದ್ರೆ ನಾವು ಸ್ಮಾರ್ಟ್ ಇರದೆ ಹೋದ್ರೂ ನಮ್ ಕೇಳುಗರಂತೂ ಸ್ಮಾರ್ಟ್ ಇದ್ದಾರೆ, ಅದು ಮಾತ್ರ ನಿಜ. ಏನು ಕಾರಣ?
0: ಆತರ ಏನು ಕಾರಣ ಇಲ್ಲಪ್ಪ, ಯಾಕಂದ್ರೆ ಈಗ ತುಂಬಾ ಸಲ ಹೇಳ್ತಾ ಇರ್ತಾರೆ ನೋಡಿ, ಎಷ್ಟೊಂದ್ಸಲ ಸ್ಮಾರ್ಟ್ ವರ್ಕ್ ಬೆಸ್ಟಾ, ಹಾರ್ಡ್ ವರ್ಕ್ ಬೆಸ್ಟಾ ಅಂತ ಹೇಳಿ, ಯಾವುದು ಸರಿ ಯಾವುದು ತಪ್ಪು ಅಂತ ಯೋಚನೆ ಮಾಡ್ತಾ ಹೋದ್ರೆ ಇದೇ ಸರಿ ಅದೇ ತಪ್ಪು ಅಂತ ಹೇಳಕ್ಕಾಗಲ್ಲ.
1: ಓಹೋಹೋ, ನಮ್ಮ ಕೇಳುಗರು ಮಾತ್ರ ನಿಜವಾಗ್ಲು ಆಕಾಶವಾಣಿಯನ್ನ, ಅದರಲ್ಲಿ ವಿಶೇಷವಾಗಿ ವಿವಿಧ

0: ಭಾರತಿಯನ್ನು ತುಂಬ ಸ್ಮಾರ್ಟ್ ಆಗಿ ಕೇಳ್ತಾರೆ. ನಮ್ಮ ಕಾರ್ಯಕ್ರಮಗಳು ತುಂಬ ಸ್ಮಾರ್ಟ್ ಇವೆ ಅಂತ ನಾವು ಅಂದ್ಕೊಳ್ತೀವಿ. ಅವರು ಸ್ಮಾರ್ಟ್ ಆಗಿ ರಿಯಾಕ್ಟ್ ಮಾಡ್ತಿರ್ತಾರಲ್ಲ, ಹಾಗಾಗಿ ತುಂಬಾನೇ ಸ್ಮಾರ್ಟ್ ವಿಚಾರಗಳು ಇವು ಅಂತ ಹೇಳ್ಬೋದು ನಾವು.
1: ಎಷ್ಟೊಂದು ಸಲ ಏನಾಗುತ್ತೆ ಅಂದರೆ ನಾವು ಬೆಳಗ್ಗೆ ಇಲ್ಲಿ ಬಂದು ಸ್ಟಾರ್ಟ್ ಮಾಡಕ್ಕೆ ಮುಂಚೆನೆ ಅವರು ನಮಗೆ ಗುಡ್ ಮಾರ್ನಿಂಗ್, ನಮಸ್ಕಾರ, ಸ್ವಾಗತ, ಸುಸ್ವಾಗತ ಅಂತೆಲ್ಲ ಮೆಸೇಜ್ ಕಳಿಸ್ಬಿಟ್ಟಿರ್ತಾರೆ.
0: ಅಲ್ಲ ಚಂದು, ಬಹುಶಃ ಅವರು ಮೊದಲೇ ಸ್ಮಾರ್ಟ್ ಆಗಿ ಥಿಂಕ್ ಮಾಡ್ತಾರೆ, ಇವತ್ತು ಚಂದು ಇದ್ದಾರೆ, ಅವರಿಗೆ ಒಂದೇನೋ ಕೇಳಬೇಕು, ಅವರಿಗೆ ವಿಶ್ ಮಾಡಬೇಕು ಅಂತೇಳಿ ಎಲ್ಲರ ಜೊತೆಗೂ ಒಂದು ಒಳ್ಳೆಯ ಒಡನಾಟವನ್ನು ಇಟ್ಕೊಂಡಂತಹ ನಮ್ಮ ಸ್ಮಾರ್ಟ್ ಕೇಳುವರು ನಿಜವಾಗ್ಲೂ ಕೂಡ ಸ್ಮಾರ್ಟೇ. ಏನಪ್ಪ ಈ ಸ್ಮಾರ್ಟ್ ಪದದ ಹಿಂದೆ ಬೆನ್ನತ್ತಿದ್ದಾರೆ ಇವರು ಅಂತ ಅವ್ರಿಗೆ ಅನಿಸ್ತಾ ಇರಬಹುದು.
1: ಏನಿಲ್ಲ, ಇವಾಗ ನಾವು ಎಷ್ಟೊಂದು ಸಲ ಅನ್ಕೊಳ್ತೀವಿ ನೋಡಿ, ಕೆಲವೊಂದು ಸಲ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇರಬೇಕಾದ್ರೆ ಹಾರ್ಡ್ ವರ್ಕ್ ಮಾಡಬೇಕು. ಹಾರ್ಡ್ ವರ್ಕ್ ಮಾಡಿದ್ರೆ ನಮಗೆ ಬೇಸ್ ಗೊತ್ತಾಗುತ್ತೆ, ರಿಯಲ್ ಆಗಿ ಫೀಲ್ಡಿಗೆ ಇಳಿದು ಅದು ಏನೇ ಕೆಲಸ ಆಗಿರಲಿ ಆಳಕ್ಕೆ ಇಳಿದು ಕೆಲಸ ಮಾಡೋದು ಒಂದು ರೀತಿ ಹಾರ್ಡ್ ವರ್ಕ್ ಅನ್ಸ್ಕೊಳುತ್ತೆ. ಅದೇ ಥರ ಸ್ಮಾರ್ಟ್ ವರ್ಕ್ ಅಂದರೆ ಬೇರೆ ಬೇರೆ ರೀತಿಯ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸ್ಕೊಂಡು ಸಿಂಪಲ್ಲಾಗಿ ಸ್ಮಾರ್ಟಾಗಿ ಕೆಲಸ ಮಾಡೋದು, ಚುರುಕಾಗಿ ಕೆಲಸ ಮಾಡೋದು, ಅದು ಕೂಡ ಕೆಲವು ಜನರ ಕೆಲಸ ಮಾಡುವಂತಹ ರೀತಿ ನೀತಿಗಳು.
0: ಹಾಗಾದ್ರೆ ಇಲ್ಲಿ ಏನಂದ್ರೆ ಒಂದು ಉದಾಹರಣೆ ಕೊಡ್ಬೋದಂದ್ರೆ, ಮೆಟ್ಲತ್ಕೊಂಡು ಹೋಗೋದು ಹಾರ್ಡ್ ವರ್ಕ್, ಲಿಫ್ಟ್ ಅಲ್ಲಿ ಹೋಗೋದು ಸ್ಮಾರ್ಟ್ ವರ್ಕ್,
1: ಈಗ ಎಸ್ಕಲೇಟರ್ ಬೇರೆ ಬಂದ್ಬಿಟ್ಟಿದೆ.
0: ಸೊ ಅಂದ್ರೆ ಈಗ ಮೊನ್ನೆ ನಾನು ಏರ್ಪೋರ್ಟ್ ಅಲ್ಲಿ ಬರ್ತಾ ಇದ್ದೆ ಚಂದು. ನಾವು ಸ್ಟ್ರೇಟ್ ಆಗಿ ನಡೆಯುವಾಗ ಸಾಮಾನ್ಯವಾಗಿ ನಡೀತಾ ಇರ್ತೀವಿ ಫ್ಲೋರ್ ಅಲ್ಲಿ, ಆದ್ರೆ ಮೇಲ್ಗಡೆ ಹತ್ತುವಾಗ ಲಿಫ್ಟ್ ಬಳಸ್ತೀರಿ, ಆದ್ರೆ ಸಮಸಮನಾಗಿ ನಡೆಯುವಾಗ ಕೂಡ ಲಿಫ್ಟ್ ಟೈಪ್ ಇದೆ ಅಂತಂದ್ರೆ ಆಶ್ಚರ್ಯ, ನಂಬ್ತೀರಾ? ನಿಂತ್ಕೊಂಡ್ಬಿಡೋದಷ್ಟೇ, ನಿಮ್ಮನ್ನ ಕರ್ಕೊಂಡು ಹೋಗತ್ತದು. ಅಂದ್ರೆ ಈ ಸ್ಮಾರ್ಟ್ ಸ್ಮಾರ್ಟ್ ಅಂದ್ರೆ ಎನ್ನ ಎಲ್ಲಿವರೆಗೆ ಬಂದಿದೆ ಅಂದ್ರೆ, ಕೆಲವು ಸಲ ಮನುಷ್ಯನಿಗೆ ಅದು ಅವಶ್ಯಕತೆ ಇದೆಯೋ ಅಥವಾ ಅದು ಆಲಸ್ಯದ ಸಂಕೇತವೋ ಅಥವಾ ಆಧುನಿಕತೆಯ ಒಂದು ತಂತ್ರಜ್ಞಾನದ ವೈಭವವೋ ಒಂದು ಗೊತ್ತಾಗಲ್ಲ.
1: ಕರೆಕ್ಟ್. ಅಂದ್ರೆ ತುಂಬಾ ಸಲ ಅನ್ಸುತ್ತೆ ಎಲ್ಲಾ ಕ್ಷೇತ್ರದಲ್ಲೂ ನಾವು ಈ ತರ ಸ್ಮಾರ್ಟ್ ಆಗಿ ಏನ್ ಆಧುನಿಕ ಸೌಲಭ್ಯಗಳನ್ನ ಬಳಸ್ಕೊಳ್ಳೋದೇನು ಅಷ್ಟು ಸರಿ ಹೋಗಲ್ಲ, ಎಲ್ಲಿ ಬೇಕೋ ಅಲ್ಲಿ ಎಷ್ಟು ಬೇಕೋ ಅಷ್ಟನ್ನ ಬಳಸ್ಕೊಂಡ್ರೆ ಸರಿ ಹೋಗುತ್ತೆ.
0: ಈಗ ನಮ್ಮ ಕೆಳಗರು ಸ್ಮಾರ್ಟ್ ಫೋನ್ ಈ ಪದವನ್ನು ಯಾಕೋ ಬಳಸಲಿಲ್ಲ ಇವರು ಅಂತ ಇರ್ಬೋದಲ್ಲ. ಸ್ಮಾರ್ಟ್ ಆಗಿ ನಮ್ಮಲ್ಲಿ ಅಪ್ಲಿಕೇಶನ್ಸ್ ಇವೆ, ನಮ್ಮಲ್ಲಿ ಕಂಪ್ಯೂಟರ್ ಇವೆ, ನಮ್ಮಲ್ಲಿ ಮೈಕ್ ಇವೆ, ನಮ್ಮ ಟೋಟಲಿ ಒಂದು ಕನ್ಸೋಲ್ ಅಂತ ಏನು ಹೇಳ್ತೀವಲ್ಲ ಇದು ಆಗಲಿ, ಆಮೇಲೆ ನಮ್ಮ ಕೇಳುಗರು ಸ್ಮಾರ್ಟ್ ಫೋನ್ ಅಲ್ಲಿ ನ್ಯೂಸ್ ಆನ್ ಏರ್ ಆ್ಯಪ್ ಮೂಲಕವಾಗಿ ಇವತ್ತು ರೇಡಿಯೋವನ್ನ ಕೇಳ್ತಾ ಇದ್ದಾರೆ. ಮೊದಲು ರೇಡಿಯೋ ಸೆಟ್ ಇತ್ತು, ಈಗಲೂ ಕೂಡ ರೇಡಿಯೋ ಸೆಟ್ ಮತ್ತು ಅದು ಹಳೆ ವೈಭವ ಬರಲಿ ಅಂತ ಅನ್ನೋ ಕಾರಣಕ್ಕೆ ಮತ್ತು ರೇಡಿಯೋ ಸೆಟ್ಗೆ ಜನ ಮಾರು ಹೋಗ್ತಾ ಇದ್ದಾರೆ.
1: ಅದು ನಿಜ, ನಾನು ತುಂಬಾ ಕಡೆ ಕೇಳಿದ್ದೀನಿ, ಬಹಳಷ್ಟು ಜನ ನಮಗೆ ರೇಡಿಯೋ ಸೆಟ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಕೇಳ್ತಾ ಇದಾರಲ್ಲ ಅಂತ ಹೇಳಿ ಈಗ ಬಹಳಷ್ಟು ಕಂಪನಿಯವರು ಕೂಡ ರೇಡಿಯೋ ಸೆಟ್ಗಳನ್ನ ಮಾಡಿ ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾ ಇದ್ದಾರೆ, ಕೊಂಡ್ಕೊಳ್ತಾ ಇದ್ದಾರೆ. ಅಂದ್ರೆ ಮೊಬೈಲ್ ಅಲ್ಲಿ ಒಂಥರ ಡಿಸ್ಟ್ರಾಕ್ಷನ್ಸ್ ಆಗುತ್ತೆ ನೋಡಿ, ಕಾಲ್ ಬರುತ್ತೆ, ಕಟ್ ಆಗುತ್ತೆ, ಅವರ ಪ್ರೀತಿಯ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಕೇಳಕ್ ಆಗಲ್ಲ ಅಂತಾನೆ ತುಂಬಾ ಜನ ರೇಡಿಯೋ ಸೆಟ್ ಕೂಡ ಖರೀದಿ ಮಾಡ್ತಾ ಇದ್ದಾರೆ.
0: ನನಗೆ ಮೊನ್ನೆ ಒಬ್ರು ಒಂದು ರಿಕ್ವೆಸ್ಟ್ ಕೇಳಿದ್ರು, ಸರ್ ಹಿಂಗೆ ಬೆಂಗಳೂರಿನಲ್ಲಿ ನನಗೆ ಒಂದು 100 ರೇಡಿಯೋ ಸೆಟ್ ಬೇಕಾಗಿದೆ, ಸಿಗ್ಬೋದಾ ಅಂತ. ನನಗೆ ಆಶ್ಚರ್ಯ ಆಗಿದೆ ಅಂದ್ರೆ 100 ರೇಡಿಯೋ ಸೆಟ್ ನೀವು ಕೇಳ್ತಾ ಇದ್ದೀರಲ್ಲಪ್ಪ, ಅದೇ ನನಗೆ ಆಶ್ಚರ್ಯ, ನನಗೆ ತಡ್ಕೊಳಕ್ ಆಗ್ತಿಲ್ಲ. ಆದ್ರೆ ರೇಡಿಯೋ ಸಿಗ್ತವೆ, ನೀವು ಬೆಂಗಳೂರಿಗೆ ಬಂದು ತಗೋಬೇಕಂತಿಲ್ಲ, ಇವತ್ತು ಸ್ಮಾರ್ಟ್ ಆಗಿ ಆನ್ಲೈನ್ ನಲ್ಲಿ ಮಾಡ್ಕೊಂಡ್ರೆ ನಿಮಗೆ ಎಲ್ಲ ಸಿಗುತ್ತೆ, ಇಟ್ ಇಸ್ ಪಾಸಿಬಲ್ ಅಂದ್ರೆ. ಅದು ಅವ್ರಿಗೆ ತಲೆ ಹೊಳೆದಿಲ್ಲ, ಯಾವ್ದೋ ಒಂದು ಅಂಗಡಿಗೆ ಹೋಗಿನೇ ರೇಡಿಯೋ ತಗೋಬೇಕು ಅಂತ ಕಲ್ಪನೆ ಇದೆಯಲ್ಲ.
1: ಅಂದ್ರೆ ಎಲ್ಲಾ ತರದ ಜನ ಇದಾರೆ ನೋಡಿ ನಮ್ಮಲ್ಲಿ, ಕೆಲವರು ತುಂಬಾ ಫಾಸ್ಟ್ ಆಗಿ ಅಡ್ವಾನ್ಸ್ ಆಗಿ ಯೋಚನೆ ಮಾಡಿದ್ರೆ, ಇನ್ ಕೆಲವರು ಅದ್ರ ಬಗ್ಗೆ ಯೋಚನೆನೂ ಮಾಡದೇನೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಹೋಗಿ ಬ್ಯಾಗ್ ತುಂಬಾನೋ ಅಥವಾ ಇನ್ಯಾವ್ದ್ರು ತುಂಬಾ ತುಂಬಿಸ್ಕೊಂಡು ಬರ್ಬೇಕೇನೋ ಅನ್ನೋಂತವ್ರು ಕೂಡ ಇದ್ದಾರೆ.
0: ಈಗ ನಾವು ಬರೇ ಈ ಸ್ಮಾರ್ಟ್ ಹಾರ್ಡ್ ವರ್ಕ್ ಬಗ್ಗೆ ಮಾತಾಡ್ತಾ ಇದೀವಿ, ನಮ್ಮ ಕೇಳುಗರು ತುಂಬಾ ಸ್ಮಾರ್ಟ್ ಅಲ್ಲ, ಹಾಗಾಗಿ ಅವರಿಗೆ ಒಂದು ಒಳ್ಳೆ ಸ್ಮಾರ್ಟ್ ಆಗಿ ಇರುವಂತಹ ಒಂದು ಹಾಡನ್ನ ಕೇಳಿಸ್ಬಿಡೋಣ, ಮತ್ತು ಹಾರ್ಡ್ ವರ್ಕ್ ಸ್ಮಾರ್ಟ್ ಬಗ್ಗೆ ಒಂದಿಷ್ಟು ಮಾತಾಡಿ ನಮ್ಮ ಕೇಳುವರ ಪತ್ರ ಇದಾವೆ, ಮೇಲ್ಸ್ ಇವೆ, ಮೇಲ್ಗಳಿವೆ, ಅದ್ರ ಕಡೆನೂ ಹೋಗೋಣ.
1: ಎಸ್, ಒಂದು ಹಾಡು, ಈಗ ಚಂದದ ಹಾಡು.

0: ರೆಬೆಲ್ ಚಿತ್ರದ ಗೀತೆಯನ್ನ ನಾವು ನಮ್ಮ ಕೇಳುಗರಿಗೆ ಕೇಳಿಸಿದ್ವಿ. ವಿಧು ಪ್ರತಾಪ್ ಮತ್ತೆ ಸ್ನೇಹ ನನ್ನಿವೆಲ್ಲ ಅವರ ಧ್ವನಿಯಲ್ಲಿತ್ತು. ಕವಿರಾಜ್ ಅವರು ಬರೆದ ಗೀತೆ, ಜೆಸ್ಸಿ ಗಿಫ್ಟ್ ಅವರ ಸಂಗೀತ ಇತ್ತು. ಇನ್ನು ನಾವು ನಮ್ಮ ಕೇಳುಗರ ಪತ್ರಗಳನ್ನ ನೋಡೋದಾದ್ರೆ, ಧಾರವಾಡದಿಂದ ನಾನು ಕಾಯಂ ಆಕಾಶವಾಣಿಯ ಕೇಳುಗ ಅಂತ ಸಂದೀಪ್ ಅವರು ಒಂದು ಕಾರ್ಡಲ್ಲಿ ಬರೆದಿದ್ದಾರೆ. ಅವ್ರು ಹೇಳ್ತಾ ಇದ್ರೆ, ನಾನು ಯಾವಾಗಲೂ ಚಲನಚಿತ್ರ ಧ್ವನಿವಾಹಿನಿಯನ್ನು ಕೇಳ್ತೇನೆ. ಸಮಯ ಏನಾದರೂ ಅದಲು ಬದಲು ಆಗಿದೆಯಾ? ಯಾವ ಸಮಯದಲ್ಲಿ ಪ್ರಸಾರ ಆಗುತ್ತೆ ಚಲನಚಿತ್ರ ಧ್ವನಿವಾಹಿನಿ ಅಂತ ಕೇಳ್ತಾ ಇದ್ರೆ, ಇವಾಗ ನಾವು ನಮ್ಮ ವಿವಿಧ ಭಾರತಿ 102.9 FM ಪ್ರತಿ ಶನಿವಾರ ರಾತ್ರಿ 8:02 ಚಲನಚಿತ್ರ ಧ್ವನಿವಾಹಿನಿಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ.
1: ಅಂದರೆ ಈಗ ಆವಾಗಿನ ಅನುಭವಗಳನ್ನು ಅನುಭವಿಸ್ಬೇಕು ಅಂತನ್ನುವಂಥ ಜನ ಸಾಕಷ್ಟಿದ್ದಾರೆ ಅಂತ ಅನ್ನಂಗಾಯ್ತು. ನಾವು ಸ್ವಲ್ಪ ಆವಾಗ ಮಾತಾಡ್ತಾ ಇರಬೇಕಾದ್ರೆ ಹಳೆಯ ಒಂದು ಅನುಭವ ಬೇಕು ಅಂತನೋರು ಕೂಡ ಸಾಕಷ್ಟು ಜನ ಇದ್ದಾರೆ ಅಂತಂಥೇಳಿ ಇವತ್ತು ಕೂಡ ಪೋಸ್ಟ್ ಕಾರ್ಡ್ಗಳನ್ನು ಸತತವಾಗಿ ಬರೀತಾರೆ. ಆಧುನಿಕವಾಗಿ ಸ್ಮಾರ್ಟಾಗಿ ಇಮೇಲ್ ಬಂದರೂ ಕೂಡ ಪತ್ರಗಳು ಕೂಡ ಬರ್ತಾ ಇದ್ದಾವೆ. ಮತ್ತು ಈಗ ರೇಡಿಯೋ ಸೆಟ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ ಚಂದು, ಇಲ್ಲಿ ಒಬ್ಬರು ಶ್ರೋತೃ ಮೆಸೇಜ್ ಕಳಿಸಿದ್ದಾರೆ, ಆಕಾಶವಾಣಿಯಲ್ಲೇ ಒಳ್ಳೆಯ ರೇಡಿಯೋಗಳನ್ನು ಮಾರಿ ನಾವು ಬಂದು ಬೇಕಾದ್ರೆ ತಗೋತೇವೆ. ನೀವೇ ಒಂದು ಒಳ್ಳೆಯ ಕಂಪ್ನಿ ರೇಡಿಯೋಗಳನ್ನು ಮಾರುವ ವಿಭಾಗ ಯಾಕೆ ತೆರೀಬಾರದು ಅಂತಂತೇಳಿ ಭಾಳ ಆಶ್ಚರ್ಯ ಅನಿಸುತ್ತೆ. ಮತ್ತು ಈ ರೀತಿಯಾಗಿ ನಮ್ಮ ಜನ ನಮ್ಮ ಕೇಳುಗರು ಸ್ಪಂದಿಸ್ತಾ ಇದ್ದಾರಲ್ಲ ಅಂತ ಈ ಸ್ಪಂದನಾ ಕಾರ್ಯಕ್ರಮದಲ್ಲಿ ಯಾಕೆ ಇವರು ಕೇಳಿರಬಹುದು ಅಂತ ಅನಿಸಿದರೆ ನನಗೆ ಹಿಂದೆ ನೆನಪಿಗೆ ಹೋದೆ. ನಾನು ನಮ್ಮಲ್ಲಿ ಆಕಾಶವಾಣಿಯಲ್ಲಿ ಈ ಧ್ವನಿ ಮುದ್ರಿಕೆಗಳು ಸಿಡಿಗಳನ್ನು ಮಾರ್ತಿದ್ವಿ ನಾವು, ಶಾಸ್ತ್ರೀಯ ಸಂಗೀತ ಸಿಡಿಗಳನ್ನು. ಈಗಲೂ ಕೂಡ ಮೊನ್ನೆ ಇತ್ತೀಚೆಗೆ ಒಬ್ರು ಯಾರೋ ಬಂದರು, ಸರ್ ಇಲ್ಲಿ ನಮಗೆ ಸಿಡಿ ಬೇಕಾಗಿತ್ತು ಅಂತೇಳಿ. ಅಲ್ಲಪ್ಪ, ಈಗ ಆನ್ಲೈನು ಎಲ್ಲವೂ ಕೂಡ ಲಭ್ಯ ಇರುವಂತಹ ಈ ಕಾಲದಲ್ಲಿ ಇನ್ನೂ ಕೂಡ ಹಾರ್ಡ್ ಡಿಸ್ಕ್ಗಳನ್ನು ಕೇಳ್ತಾ ಇದಾರಲ್ಲ ಅಂತಂತೇಳಿ ಅನಿಸ್ತು. ಅಂದರೆ ಕೆಲವು ಸಲ ಕೆಲವೊಬ್ಬರಿಗೆ ಮಾತ್ರ ಬೇಕಾಗತ್ತೆ, ನಾವು ಬಹಳ ಜನರಿಗೆ ಬೇಕಾಗಿರುವಂಥ ಕೆಲಸ ಮಾಡಬೇಕಲ್ಲ. ಆಮೇಲೆ ಈ ರೇಡಿಯೋಗಳನ್ನು ಮಾರಾಟ ಮಾಡೋದು ಸ್ವಲ್ಪ ಅದು ಬೇರೆ ರೀತಿಯಾದಂಥ ಕೆಲವು ಸಮಸ್ಯೆಗಳಿಗೆ ಎಡೆ ಮಾಡಿಕೊಡ್ಬೋದು. ಈ ಮಾರಾಟ ಅಂತ
0: ಮಾರೋದೇ
1: ಜಾಸ್ತಿ
0: ಸಾಧ್ಯ ಇಲ್ಲ. ಮತ್ತೊಬ್ರು ಹೇಳ್ತಾ ಇದ್ದಾರೆ ನೋಡಿ, ಅಲ್ಲಿ ನಾವು ವಿವಿಧ ಭಾರತಿಗೆ ಹಾಡುಗಳ ರಿಕ್ವೆಸ್ಟ್ಗೆ ನಾವು ಪತ್ರ ಬರೆದಿದ್ವಿ, ಆದರೆ ನೀವು ನಮ್ಮ ಹಾಡುಗಳು ಪ್ರಸಾರ ಆಗಿದೆ ಅಂತ ಹೇಳ್ತಾ ಇದ್ದೀರಾ, ಇದು ಅನ್ಯಾಯ, ಇದು ಸರಿಯಲ್ಲ, ಹೀಗೆ ಅನ್ಯಾಯ ಮಾಡಬೇಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಖಂಡಿತವಾಗ್ಲೂ ಸಾಕಷ್ಟು ಪತ್ರಗಳನ್ನು ನೀವು ಬರೀತೀರಾ ಉಮೇಶ್ ಸಿರಿಗೆರೆ, ಬೇರೆ ಬೇರೆಯವರ ಹೆಸರಿನಲ್ಲಿ, ಬೇರೆ ಬೇರೆಯವರ ಅಥವಾ ಬೇರೆ

0: ಬೇರೆಯವ್ರಿಗೆ ನೀವು ಬರೆದ್ಕೊಡ್ತೀರಾ. ಹಾಗಾಗಿ ನಾವು ಸಾಧ್ಯವಾದಷ್ಟು ಎಲ್ಲರ ಹಾಡುಗಳನ್ನು ಕೂಡ ಯಾವಾಗ ನಾವು ಓದಿರ್ತೀವಿ, ಯಾವಾಗ ನಾವು ಪ್ರಸಾರ ಮಾಡಿರ್ತೀವಿ ಆವಾಗ ಆಗಿರುತ್ತೆ. ಆದರೆ ಅದು ಯಾವುದೇ ರೀತಿ ಅನ್ಯಾಯ ಖಂಡಿತ ನಾವು ಮಾಡ್ತಾ ಇಲ್ಲ ನಿಮಗೆ. ಎಲ್ಲರಿಗೂ ಕೂಡ ಒಂದು ಅವಕಾಶಗಳನ್ನು ಕೊಟ್ಟು ಎಲ್ಲರಿಗೂ ಹಾಡುಗಳು, ಪತ್ರಗಳು, ಮೇಲ್ಗಳು ಎಲ್ಲವನ್ನು ಕೂಡ ನಾವು ಪರಿಗಣನೆ ಮಾಡಿ ಖಂಡಿತವಾಗ್ಲೂ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ಬೋದು.
1: ಇಲ್ಲ, ನಮಗೆ ಇಷ್ಟೆಲ್ಲ ಕೇಳುಗರ ಮಧ್ಯೆ ನಮಗೆ ಯಾರಿಗೆ ನಾವು ಅನ್ಯಾಯ ಮಾಡಬೇಕು ಅಂತ ಅನ್ನೋದಕ್ಕೆ ನಮ್ಗೆ ಯಾರು ಕೈಗೆ ಸಿಗಲ್ಲ. ನಮಗೆ ಸಾವಿರಾರು ಜನ ಇರ್ತೀರಾ ನೀವೆಲ್ಲ, ಎಲ್ಲರೂ ಕೂಡ ನಮಗೆ ಒಳ್ಳೆಯವರೇ ಕಾಣಿಸ್ತೀರಾ, ಒಳ್ಳೆಯ ಪ್ರೀತಿಯಿಂದ. ಭಾಳ ಎಷ್ಟೇ ನಾವು ಒಂದು ಚೂರು ಚೂರು ನಮ್ಮ ನಿಮ್ಮ ನಡುವೆ ಏನೇನೋ ಸ್ವಲ್ಪ ಟಕಾಫರ್ ನಡೀತಾ ಇರ್ತದೆ, ಆದ್ರೂ ನೀವು ಪ್ರೀತಿಯಿಂದ ಮತ್ತು ನಮ್ಮ ಜೊತೆಗೆ ಸ್ಪಂದಿಸ್ತಾನೆ ಇರ್ತೀರಾ, ರೇಡಿಯೋ ಕೇಳ್ತಾನೆ ಇರ್ತೀರಾ, ಮತ್ತೆ ಮೆಸೇಜ್ ಕಳಿಸ್ತಾನೆ ಇರ್ತೀರಿ, ಮೇಲ್ ಕೂಡ ಕಳಿಸ್ತಾ ಇರ್ತೀರಾ. ಏನಿದ್ರು ಕೂಡ ನಮ್ಮ ನಿಮ್ಮ ನಡುವಿನ ಒಂದು ಬಾಂಧವ್ಯ ಒಳ್ಳೆ ರೀತಿಯಲ್ಲೇ ಇದೆ ಅಂತ ಹೇಳಬಹುದು.
0: ಮತ್ತೊಬ್ಬರು ಭೀಮರಾವ್ ಅವರು SBM ಕಾಲನಿಂದ ಹೇಳ್ತಾ ಇದ್ದಾರೆ, ಸ್ಪಂದನ ಕಾರ್ಯಕ್ರಮದಲ್ಲಿ ನೀವು ಬರೀ ಪತ್ರೋತ್ತರ ಮಾತ್ರ ಅಲ್ಲ, ಬೇರೆ ಬೇರೆ ಮಹತ್ವವಾದ ವಿಷಯಗಳನ್ನು ಕೂಡ ತಿಳಿಸ್ತಾ ಇರ್ತೀರಾ, ಅದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ.
1: ಅದೇ ಸ್ಪಂದನಕ್ಕಾಗಿ ಸಾಕಷ್ಟು ಪತ್ರಗಳನ್ನು ದಯವಿಟ್ಟು ನೀವು ತಗೊಳ್ಳಿ ಅಂತ ನೀವು ಹೇಳ್ತಾನೆ ಇದ್ದೀರಿ, ಆದರೆ ಬರೆಯೋರು ಕಮ್ಮಿ. ಅಬ್ಬಾಬಾ ಬರೆದ್ರೆ ಏನಾಗತ್ತಂದ್ರೆ ಒಂದು ಹಾಡನ್ನು ಕೋರಿಕೆಯಾಗಿ ಕೇಳಿ ಬರೆದಿರ್ತೀರಾ, ಮೇಲ್ಗಳನ್ನು ಕೂಡ ತುಂಬಾ ಕಡಿಮೆನೆ. ಕೆಲವೇ ನಮ್ಮ ಕೇಳುಗರು ಸತತವಾಗಿ ಬರೆಯೋರೇ ಬರೀತಿರ್ತಾರೆ, ಮೇಲ್ಗಳನ್ನು ಕಳಿಸ್ತಾ ಇರ್ತಾರೆ ಅಂತ ಹೇಳ್ಬೋದು. ಅದಕ್ಕೆ ನಾವು ಬರೋ ದಿನಗಳಲ್ಲಿ
0: ವಿಚಾರಗಳನ್ನು
1: ಮಾಡ್ತಾ ಇದ್ದೀವಿ. ನಾವು ನಿಮ್ಗೆ ಒಳ್ಳೇದೇ ಆಗುತ್ತೆ, ಬರೋ ದಿನಗಳಲ್ಲಿ ಸಾಕಷ್ಟು ಒಳ್ಳೆ ರೀತಿಯಾದಂತಹ ಕೆಲವು ಕಾರ್ಯಕ್ರಮಗಳನ್ನು ಮಾಡೋ ಯೋಚನೆ ಕೂಡ ಇದೆ ನಿಮ್ಗೆ. ಇವತ್ತೇ ಒಂಚೂರು ಸೂಕ್ಷ್ಮವಾಗಿ ಹೇಳ್ಬೇಕಂದ್ರೆ
0: ಕರೆಕ್ಟ್, ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಅಂತ ಹೇಳ್ತಾ ನಾವು ಈಗ ನಮ್ಮ ಇಂದಿನ ಪತ್ರೋತ್ತರ ಕಾರ್ಯಕ್ರಮ, ಸ್ಪಂದನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಯಾಕೆ ಹೇಳಿ, ಅಲ್ಲಿ ನೋಡಿ
1: ಟೈಮ್ ನಮ್ಮ ಮಾತು ಕೇಳಲ್ಲ, ಅದು ಓಡ್ತಾನೆ ಇರ್ತದೆ.
0: ಹಾಗಾಗಿ ನಾವೀಗ ಸ್ಪಂದನ ಕಾರ್ಯಕ್ರಮ ಮುಕ್ತಾಯ ಮಾಡಿ ಪ್ರದೇಶ ಸಮಾಚಾರದ ಕಡೆಗೆ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಪ್ರೀತಿಯ ನಮಸ್ಕಾರಗಳು.
1: ನಮಸ್ಕಾರಗಳು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಜ್ಯದ ಸಾರಿಗೆ ನಿಗಮಗಳ ಬಸ್ ದರ ಹೆಚ್ಚಳ ಸಾಧ್ಯತೆ, ಸಾರಿಗೆ ಸಚಿವ ಭೈರತಿ ಸುರೇಶ್ ಸುಳಿವು. ಮಳೆ ಕೊರತೆ ಹಿನ್ನೆಲೆ ಗ್ರಾಮೀಣ ಅಂತರ್ಜಲ ಮಟ್ಟದ ವಿವರ ಸಂಗ್ರಹಕ್ಕೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಮುಂದುವರೆದ ಗೊಂದಲ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಸಮಾಧಾನ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ನಾಡಹಬ್ಬ ದಸರಾ ಮಹೋತ್ಸವದ ಆಹ್ವಾನ ನೀಡಿದ ಮೈಸೂರು ಜಿಲ್ಲಾಡಳಿತ. ಧರ್ಮಸ್ಥಳ ಸೌಜನ್ಯ ಹತ್ಯೆ ಪ್ರಕರಣ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ತನಿಖೆ ಆರಂಭಿಸಿದ ಎಸ್ಐಟಿ. ವಾರ್ತೆಗಳ ವಿವರ. ರಾಜ್ಯದ ಸಾರಿಗೆ ನಿಗಮಗಳ ಬಸ್ ದರ ಹೆಚ್ಚಳವಾಗುವ ಸಾಧ್ಯತೆ ಇದೆ ಎಂದು ಸಾರಿಗೆ ಸಚಿವ ಭೈರತಿ ಸುರೇಶ್ ಸುಳಿವು ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಡೀಸೆಲ್ ಬೆಲೆ ಏರಿಕೆಯ ಆಧಾರದ ಮೇಲೆ ಪ್ರಸ್ತಾವಿತ ದರ ಹೆಚ್ಚಳದ ಪ್ರಮಾಣವನ್ನು ಸರ್ಕಾರ ಪರಿಶೀಲಿಸಲಿದೆ ಎಂದು ಹೇಳಿದ್ದಾರೆ. ಸಂಪುಟ ಸಭೆಯ ಅನುಮೋದನೆ ಬಳಿಕ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು. ಪ್ರಸ್ತಾವಿತ ದರ ಪರಿಷ್ಕರಣೆಯ ಕುರಿತು ವರದಿ ಸಲ್ಲಿಸುವಂತೆ ಸರ್ಕಾರ ಈಗಾಗಲೇ 4 ಸಾರಿಗೆ ನಿಗಮಗಳಿಗೆ ಸೂಚಿಸಿದ್ದು, ಈ ವರದಿಗಳು ಇಂದು ಇಲ್ಲವೇ ನಾಳೆ ಸಲ್ಲಿಕೆಯಾಗುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಇಂಧನ ಬೆಲೆಗಳು ಪದೇ ಪದೇ ಏರಿಕೆಯಾಗುತ್ತಿರುವಾಗ ದರಗಳನ್ನು ಹೆಚ್ಚಿಸದೆ ಸಾರಿಗೆ ನಿಗಮಗಳನ್ನು ಹೇಗೆ ನಿರ್ವಹಿಸಲು ಸಾಧ್ಯ ಎಂದು ಅವರು ಪ್ರಶ್ನಿಸಿದ್ದಾರೆ. ಮಳೆಯ ಕೊರತೆಯಿಂದ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಿಸುತ್ತಿರುವ ಹಿನ್ನೆಲೆಯಲ್ಲಿ 5927 ಪಂಚಾಯತ್ಗಳ ವ್ಯಾಪ್ತಿಯಲ್ಲಿ ಅಂತರ್ಜಲ ಮಟ್ಟದ ವಿವರವನ್ನು ಸಂಗ್ರಹಿಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಬೇಸಿಗೆಯಲ್ಲಿ ಪರಿಸ್ಥಿತಿ ಇನ್ನೂ ಬಿಗಡಾಯಿಸುವ ಹಿನ್ನೆಲೆಯಲ್ಲಿ ಸಮರ್ಪಕ ಯೋಜನೆ ರೂಪಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯದ ಬಹುತೇಕ ಕಡೆ ಮಳೆಯ ಕೊರತೆಯಿಂದ ಕುಡಿಯುವ ನೀರಿನ ಸಮಸ್ಯೆ ಇದ್ದು, ಗ್ರಾಮೀಣ ಜನರಿಗೆ ಕೈಗಾರಿಕೆ, ಶಾಲೆ, ಕಾಲೇಜು ಹಾಗೂ ವಿವಿಧ ಸಂಸ್ಥೆಗಳಿಗೆ ಹೇತಮೇತವಾಗಿ ನೀರು ಬಳಸುವಂತೆ ಜಾಗೃತಿ ಮೂಡಿಸಲು ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ವಿಶೇಷ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಹಲವು ಗೊಂದಲಗಳು ಸೃಷ್ಟಿಯಾಗುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರಿಗೆ ನೀಡಲಾಗುವ ನೋಟಿಸ್ಗಳಿಗೆ ಸಂಬಂಧಪಟ್ಟಂತೆ ಹಲವಾರು ಲೋಪದೋಷಗಳು ಕಂಡುಬಂದಿದ್ದು, ಈ ಕುರಿತಂತೆ ಕಾಂಗ್ರೆಸ್ ಈಗಾಗಲೇ ಆಕ್ಷೇಪಣೆಗಳನ್ನು ದಾಖಲಿಸಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ರಾಜ್ಯದಲ್ಲಿನ ಬರ ಪರಿಸ್ಥಿತಿಯ ಬಗ್ಗೆ ಮನವರಿಕೆ ಮಾಡಿಕೊಡಲು ದಿನಾಂಕ ನಿಗದಿಯಾದ ಕೂಡಲೇ ಸರ್ವಪಕ್ಷ ನಿಯೋಗ ಕೊಂಡೊಯ್ದು ರಾಜ್ಯದ ಸ್ಥಿತಿಗತಿಯನ್ನು ಪ್ರಧಾನಿ ಅವರಿಗೆ ಮನವರಿಕೆ

0: ಮಾಡಿಕೊಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ನಾಡಹಬ್ಬ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಆಗಮಿಸುವಂತೆ ಕೋರಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಆಮಂತ್ರಣ ನೀಡಿದ್ದಾರೆ. ಬಳಿಕ ಅವರು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರನ್ನು ಭೇಟಿ ಮಾಡಿ ಆಮಂತ್ರಣ ಪತ್ರಿಕೆ ನೀಡಿ ಆಹ್ವಾನಿಸಿದರು. ಈ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತರೆಡ್ಡಿ, ಮೈಸೂರು ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್, ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ ಆರ್, ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ರೂಪಾ ಮತ್ತಿತರರು ಉಪಸ್ಥಿತರಿದ್ದರು. ಪ್ರಧಾನಿ ನರೇಂದ್ರ ಮೋದಿಯವರ 25 ವರ್ಷಗಳ ನಿರಂತರ ಜನಸೇವೆಯನ್ನು ಸ್ಮರಿಸುತ್ತಾ ಹಮ್ಮಿಕೊಳ್ಳಲಾಗಿರುವ ಸೇವಾ ಸಂಕಲ್ಪ ಅಭಿಯಾನ ಹಾಗೂ ಪಕ್ಷದ ಸಂಘಟನೆಯನ್ನು ತಳಮಟ್ಟದಿಂದ ಬಲಪಡಿಸುವ ಉದ್ದೇಶದಿಂದ ಹಮ್ಮಿಕೊಂಡಿರುವಂತಹ ಬೂತ್ ವಿಜಯ ಸಂಕಲ್ಪ ಯಾತ್ರೆಗೆ ಕೋಲಾರ ಜಿಲ್ಲೆಯ ಕುರುಡುಮಲೆಯಲ್ಲಿ ಇಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಚಾಲನೆ ನೀಡಿದರು. ಈ ಯಾತ್ರೆಯು ಕೋಲಾರ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಸಂಚಾರ ಮಾಡಲಿದ್ದು ಬಂಗಾರಪೇಟೆ ಮತ್ತು ಬೇತಮಂಗಲ ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ ಕಾರ್ಯಕ್ರಮಗಳು ಜರುಗಲಿವೆ. ಈ ನಡುವೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿವೈ ವಿಜಯೇಂದ್ರ, ರಾಜ್ಯ ಸರ್ಕಾರ ಬರಗಾಲವನ್ನು ಸರಿಯಾಗಿ ನಿರ್ವಹಿಸುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಂಬರುವ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳಿಗೆ ಪಕ್ಷದ ಕಾರ್ಯಕರ್ತರನ್ನು ಹುರಿದುಂಬಿಸುವ ಕೆಲಸವೂ ಯಾತ್ರೆ ವೇಳೆ ನಡೆಯಲಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಧರ್ಮಸ್ಥಳದ ಸೌಜನ್ಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಇಂದಿನಿಂದ ತನಿಖೆ ಆರಂಭಿಸಿದೆ. ಬೆಂಗಳೂರಿನ ಗುಪ್ತಚರ ವಿಭಾಗದ ಎಸ್ಪಿ ನಿಶಾ ಜೇಮ್ಸ್, ಸಿಐಡಿ ಎಸ್ಪಿ ಲೋಕೇಶ್ ಜಗಲಾಸರ್ ಮಂಗಳೂರಿಗೆ ಆಗಮಿಸಿದ್ದು ಮುಂದಿನ ಕಾರ್ಯಯೋಜನೆಯ ಕುರಿತು ಚರ್ಚಿಸಲು ಪೊಲೀಸ್ ಆಯುಕ್ತ ಸಿಎಚ್ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನು ಭೇಟಿಯಾಗಿದ್ದಾರೆ. ಮಂಗಳೂರಿನ ಹಳೆ ಜಿಲ್ಲಾಧಿಕಾರಿ ಕಚೇರಿಯ ಕಟ್ಟಡದಲ್ಲಿ ನೂತನ ಎಸ್ಐಟಿ ಕಚೇರಿ ತೆರೆಯಲಾಗಿದ್ದು ಪ್ರಕರಣದ ತನಿಖೆಗೆ ಸಿದ್ದತೆ ಆರಂಭಿಸಿದ್ದಾರೆ. ಎಸ್ಐಟಿ ಪ್ರಕರಣದ ಮರು ತನಿಖೆ ನಡೆಸುವಂತೆ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ನೀಡಿದ ನಿರ್ದೇಶನದ ಮೇರೆಗೆ ಹೊಸದಾಗಿ ತನಿಖೆ ನಡೆಯುತ್ತಿದೆ. ತನಿಖೆ ಪೂರ್ಣಗೊಳಿಸಿ ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಲು 3 ತಿಂಗಳ ಕಾಲಾವಕಾಶವನ್ನು ನೀಡಲಾಗಿದೆ. ತುಳು ಭಾಷೆ ಮತ್ತು ಅದರ ಸಾಂಸ್ಕೃತಿಕ ಪರಂಪರೆಗೆ ಸಾಂವಿಧಾನಿಕ ಮಾನ್ಯತೆ, ಸಂರಕ್ಷಣೆ, ಡಿಜಿಟಲೀಕರಣ ಕುರಿತಂತೆ ತುಳು ಭಾಷಾ ರಾಷ್ಟೀಯ ಮಾನ್ಯತೆ ಮತ್ತು ಅಭಿವೃದ್ಧಿ ಮಿಷನ್ 2026-35 ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಸದಸ್ಯ ಎಸ್ ಮೋಹನ್ ದಾಸ್ ಹೆಗ್ಡೆ ಸಲ್ಲಿಸಿರುವ ಈ ಪ್ರಸ್ತಾವನೆಯು ತುಳು ಭಾಷೆಯನ್ನು ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರ್ಪಡೆಗೊಳಿಸುವ ಕುರಿತು ಮತ್ತು ಅದರ ಸಾಹಿತ್ಯಿಕ, ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಂಶೋಧನೆ ಮತ್ತು ಸಂರಕ್ಷಣೆಗಾಗಿ ರಾಷ್ಟೀಯ ಚೌಕಟ್ಟನ್ನು ರೂಪಿಸುವ ಕುರಿತು ಪರಿಗಣನೆಗೆ ಕೋರಿದೆ. ಪ್ರಸ್ತಾವನೆಯಲ್ಲಿ 2011 ಜನಗಣತಿಯ ಅಂಕಿ ಅಂಶಗಳ ಪ್ರಕಾರ 18,46,849 ಮಂದಿ ತುಳು ಭಾಷೆಯನ್ನು ಮಾತೃಭಾಷೆಯನ್ನಾಗಿ ಹೊಂದಿದ್ದಾರೆ ಎಂದು ಉಲ್ಲೇಖಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಜರುಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ವೋಕಲ್ ಫಾರ್ ಲೋಕಲ್ ಅಂದರೆ ಸ್ಥಳೀಯ ಉತ್ಪನ್ನಗಳಿಗೆ ಧ್ವನಿಗೂಡಿಸಿ ಎಂಬುದರ ಕುರಿತಾದಂತಹ ವರದಿ ಮೂಡಿಬರಲಿದೆ. ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ಗ್ರಾಹಕರ ಆಯ್ಕೆಗಳು ಬದಲಾಗುತ್ತಿದೆ. ಮೊದಲು ಆಮದು ಮಾಡಿಕೊಂಡ ಮತ್ತು ಬಹುದೊಡ್ಡ ಬ್ರ್ಯಾಂಡ್ಗಳ ವಸ್ತುಗಳನ್ನು ಬಯಸುತ್ತಿದ್ದ ಜನರು ಇದೀಗ ದೇಶೀಯ ಉತ್ಪನ್ನಗಳತ್ತ ಒಲವು ತೋರಿಸುತ್ತಿದ್ದಾರೆ. ಸ್ಥಳೀಯ ಉತ್ಪನ್ನಗಳಿಗೆ ಬೆಂಬಲ ನೀಡಬೇಕೆಂಬ ಪ್ರಧಾನಿ ನರೇಂದ್ರ ಮೋದಿಯವರ ಕರೆಯ ಮೇರೆಗೆ ದೇಶದ ಬಹುಪಾಲು ಜನರು ವಿದೇಶಿ ವಸ್ತುಗಳಿಗಿಂತ ಹೆಚ್ಚಾಗಿ ದೇಶೀಯ ಉತ್ಪನ್ನಗಳ ಖರೀದಿ ಮತ್ತು ಬಳಕೆಗೆ ಮುಂದಾಗಿದ್ದಾರೆ. ಈ ಕುರಿತಂತೆ ಹಿರಿಯ ಪತ್ರಕರ್ತೆ ಆಶಾ ಕೃಷ್ಣಸ್ವಾಮಿ ಆಕಾಶವಾಣಿಯೊಂದಿಗೆ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ.
3: ಮೇಕ್ ಇನ್ ಇಂಡಿಯಾ ಅಂಡ್ ವೋಕಲ್ ಫಾರ್ ಲೋಕಲ್ ಅದು ಇಂಟಿಗ್ರೇಟೆಡ್. ಈ ಕಾನ್ಸೆಪ್ಟ್ ಅನ್ನ ತುಂಬಾ ಚೆನ್ನಾಗಿ ಪ್ರೈಮ್ ಮಿನಿಸ್ಟರ್ ಪ್ರಮೋಟ್ ಮಾಡಿದ ನಂತರ ಏನಾಗಿದೆ ಅಂದ್ರೆ ಯಂಗರ್ ಜನರೇಷನ್ ಈಗ ಏ ಇದು ನಮ್ಮ ಪ್ರಾಡಕ್ಟ್ ಇದು ನಮ್ಮಲ್ಲಾಗಿರೋದ ಅಂತ ಹೇಳಿ ಪಿಕ್ ಮಾಡ್ತಾರೆ. ಒಂದು ಇಂಪಾರ್ಟೆಂಟ್ ಅಂದ್ರೆ ಖಾದಿ ಮೂವ್ಮೆಂಟ್ ಆಯ್ತು ಅವಾಗ, ಖಾದಿದು ಟಾರ್ಗೆಟ್ ಕೊಟ್ಟು ಎಲ್ಲರೂ ಬೈ ಮಾಡಿ ಅಂತ ಹೇಳಿ, ಇಟ್ ವಾಸ್ ಸಚ್ ಎ ಬಿಗ್ ಸಕ್ಸಸ್. ಖಾದಿಗೆ ಹೋದ್ರು ಜನ ಅಂದ್ರೆ ಆ ಮೋಟಿವೇಶನ್ ಒಂದು ಫ್ಯಾಕ್ಟರ್ ಇರಬೇಕು. ಅದು ಮಾಡಿದಾಗ ಯಾಕೆ ಮಾಡಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಸರ್ಕಾರ

0: ಎಕ್ಸ್ಪ್ಲೇನ್ ಮಾಡಿದೆ ಇವಾಗ.
1: ಮಂಗಳೂರಿನ ಎಂಆರ್ಪಿಎಲ್ ತೈಲ ಸ್ಥಾವರ ಘಟಕದಲ್ಲಿ ಸಂಭವಿಸಿದ ಸ್ಫೋಟದಲ್ಲಿ ಸಾವನ್ನಪ್ಪಿದ ಹಳೆಯಂಗಡಿ ನಿವಾಸಿ ಮನೀಶ್ ಕರ್ಕಡ ಕುಟುಂಬಕ್ಕೆ ಸೂಕ್ತ ಪರಿಹಾರ ಒದಗಿಸಬೇಕು ಎಂದು ಆಗ್ರಹಿಸಿ ಇಂದು ಕಾರ್ಮಿಕರು ಮತ್ತು ಸ್ಥಳೀಯರು ಪ್ರತಿಭಟನೆ ನಡೆಸಿದರು. ಆರಂಭದಲ್ಲಿ ಮೃತ ಮನೀಶ್ಗೆ ಶ್ರದ್ಧಾಂಜಲಿ ಸಲ್ಲಿಸಿ ಬಳಿಕ ಪ್ರತಿಭಟನೆ ನಡೆಸಿದ ಕಾರ್ಮಿಕರು ಎಂಆರ್ಪಿಎಲ್ನಲ್ಲಿ ದುಡಿಯುತ್ತಿರುವಂತಹ ಎಲ್ಲ ಕಾರ್ಮಿಕರಿಗೆ ಆರೋಗ್ಯ ವಿಮೆ ಜಾರಿಗೊಳಿಸಬೇಕು ಮತ್ತು ಮನೀಶ್ ಕುಟುಂಬದ ಒಬ್ಬರಿಗೆ ಉದ್ಯೋಗ ಒದಗಿಸಬೇಕು ಎಂದು ಆಗ್ರಹಿಸಿದರು. ಎಂಆರ್ಪಿಎಲ್ ಸಂಸ್ಥೆಯ ನಿರ್ಲಕ್ಷ್ಯದಿಂದ ಕೋಕರ್ ಹೈಡ್ರೋ ಟ್ರೀಟರ್ ಘಟಕದಲ್ಲಿ ದುರ್ಘಟನೆ ಸಂಭವಿಸಿದೆ ಎಂದು ರವಿ ಪೂಜಾರಿ ಎಂಬುವರು ಈಗಾಗಲೇ ಸೂರತ್ಕರ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಚಾಲಕನ ನಿಯಂತ್ರಣ ತಪ್ಪಿ ಚಲಿಸುತ್ತಿದ್ದ ಲಾರಿಗೆ ರಾಜಹಂಸ ಬಸ್ ಹಿಂಬದಿಯಿಂದ ಡಿಕ್ಕಿ ಹೊಡೆದ ಪರಿಣಾಮ ಬಸ್ ಚಾಲಕ ಸ್ಥಳದಲ್ಲಿ ಮೃತಪಟ್ಟು 15ಕ್ಕೂ ಹೆಚ್ಚು ಪ್ರಯಾಣಿಕರು ಗಾಯಗೊಂಡಿರುವ ಘಟನೆ ಚಿತ್ರದುರ್ಗ ಹೊರವಲಯದ ನಾಮಕಲ್ ಗ್ಯಾರೇಜ್ ಬಳಿ ಸಂಭವಿಸಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ರಸ್ತೆ ಅಪಘಾತಗಳನ್ನು ತಡೆಯುವ ಮತ್ತು ಸುಗಮ ವಾಹನ ಸಂಚಾರಕ್ಕೆ ಸೂಕ್ತ ವಾತಾವರಣ ನಿರ್ಮಿಸುವ ನಿಟ್ಟಿನಲ್ಲಿ ಲೋಕೋಪಯೋಗಿ ಇಲಾಖೆ ಮತ್ತು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಅಗತ್ಯ ಕ್ರಮ ವಹಿಸುವಂತೆ ಜಿಲ್ಲಾಧಿಕಾರಿ ಸೂಚನೆ ನೀಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಯಾವುದೇ ಭಾಗದಲ್ಲೂ ಕುಡಿಯುವ ನೀರಿನ ಅಭಾವ ಉಂಟಾಗದಂತೆ ತಹಸೀಲ್ದಾರರು, ತಾಲೂಕು ಪಂಚಾಯಿತಿ ಮತ್ತು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ ವಿಭಾಗದ ಇಂಜಿನಿಯರ್ಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಎಸ್ ರಮ್ಯಾ ಸೂಚನೆ ನೀಡಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಾಳೆ ನಡೆಯಲಿರುವ ಕಂದಾಯ ಇಲಾಖೆಯ ಭೂಮಾಪಕರ ಹುದ್ದೆಗಳ ನೇರ ನೇಮಕಾತಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಪಾರದರ್ಶಕವಾಗಿ ನಡೆಸಲು ಮಂಡ್ಯ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸುವಂತೆ ಜಿಲ್ಲಾಧಿಕಾರಿ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಸಾರಿಗೆ ನಿಗಮಗಳ ಬಸ್ ದರ ಹೆಚ್ಚಳ ಸಾಧ್ಯತೆ, ಸಾರಿಗೆ ಸಚಿವ ಭೈರತಿ ಸುರೇಶ್ ಸುಳಿವು. ಮಳೆ ಕೊರತೆ ಹಿನ್ನೆಲೆ ಗ್ರಾಮೀಣ ಅಂತರ್ಜಲ ಮಟ್ಟದ ವಿವರ ಸಂಗ್ರಹಕ್ಕೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಮುಂದುವರೆದ ಗೊಂದಲ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಸಮಾಧಾನ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ನಾಡಹಬ್ಬ ದಸರಾ ಮಹೋತ್ಸವದ ಆಹ್ವಾನ ನೀಡಿದ ಮೈಸೂರು ಜಿಲ್ಲಾಡಳಿತ. ಧರ್ಮಸ್ಥಳ ಸೌಜನ್ಯ ಹತ್ಯೆ ಪ್ರಕರಣ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶದಂತೆ ತನಿಖೆ ಆರಂಭಿಸಿದ ಎಸ್ಐಟಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
2: ಸೆಕೆಂಡುಗಳ ಸಮಯ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಇನ್ನೀಗ ಕೇಳೋಣ ಚಿತ್ರತಾನ, ಒಂದೇ ಚಿತ್ರದ ಹಾಡುಗಳು ಕೇಳಿ ದೊರೆ ಚಿತ್ರದ ಗೀತೆ.

ಚಿತ್ರತಾನ ಕಾರ್ಯಕ್ರಮದಲ್ಲಿ ದೊರೆ ಚಿತ್ರದ ಗೀತೆಗಳನ್ನ ಕೇಳಿದ್ರಿ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದಾಗಿತ್ತು. ಹಾಡುಗಳಿಗೆ ದನಿಯಾಗಿದ್ರು ಕೆಜೆ ಯೇಸುದಾಸ್, ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಡಾಕ್ಟರ್ ರಾಜ್ಕುಮಾರ್ ಹಾಗೂ ಚಿತ್ರ ಅವರು. ಚಿತ್ರತಾನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇದು ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. 100.9 FM, ಸರಿಯಾಗಿ 3:15 ಸಮಯ. ಮುಂದೆ ಕೇಳಿ ಸಖಿ ಸಹೇಲಿ ಹಿಂದಿ ಕಾರ್ಯಕ್ರಮ. ಅದಾದ ನಂತರ 4:00 to 5:00 ಪರಿಮಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಬೆಳಗಿನಿಂದ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ಚಂದು, ಬಾನುಲಿ ಬಂಧು.

0: ಇದು ಸಮಯ, ಇದು ಬೆಳಗು, ಇದು ಭಾವ.
1: ಎಷ್ಟು ವಯಸ್ಸು ನಿನಗೆ?
2: 19 ಒಡೆಯ.
1: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
0: ಸಂದೇಶ
3: ಕೇಳ್ರಪ್ಪ, ಕೇಳ್ರಿ, ನಾವಿವತ್ತು ಶುಚಿತ್ವವೇ ದೈವತ್ವ ಅನ್ನೋ ನಾಟಕ ನಾಯಿಗ ಮಾಡ್ತಾ ಇದೀವಿ.
0: ಸಾವಧಾನ, ಸಮಾಧಾನ.
4: ಆ ಪಾತ್ರನೇ ನಮ್ಗೆ ಹೇಳುತ್ತದು, ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ್ರೆ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು.
0: ಜಗದ ಜಗುಲಿ ಬಾನುಲಿ. ಮನಸ್ಸಿನ ರಂಗಭೂಮಿ ರೇಡಿಯೋ. ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು, ಭಾವ ಜಗತ್ತಿನ ಭೋರ್ಗರತ.
5: ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ.
0: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
5: ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ.
0: ಆಕಾಶವಾಣಿ, ಆಕಾಶವಾಣಿ, ಆಕಾಶವಾಣಿ.

ಮತ್ತೊಮ್ಮೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. 4:55 ಸಮಯ ಆಗಿದೆ. ಪರಿಮಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತವನ್ನ ಕೋರ್ತಾ ಇರೋದು ಚಂದು ಬಾನುಲಿ ಬಂಧು. ಸಿನಿಮಾ ಮಾತು, ಸಿನಿಮಾ ಹಾಡುಗಳು ಕುರಿತಾಗಿ ಒಂದಷ್ಟು ಮಾತು ಮಾಹಿತಿ. ಚಂದದ ಹಾಡುಗಳ ಜೊತೆಗಿನ ಈ ಪಯಣಕ್ಕೆ ನೀವು ಕೂಡ ಜೊತೆಯಾಗಿರಿ, ಕೇಳ್ತಾರಿ. 102.9 FM ಟ್ಯೂನ್ ಮಾಡಿ ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಳಿಸಿ. ಯಾಕಂದರೆ ನಾವೆಲ್ಲರೂ ಕೂಡ ಸಿನಿಮಾ ನೋಡ್ತೇವೆ, ಸಿನಿಮಾ ಹಾಡುಗಳನ್ನು ಕೇಳ್ತೇವೆ. ಆಗಾಗ ಬೇಕೋ ಬೇಡುವ ಸಿನಿಮಾಗಳನ್ನು ನೋಡ್ತೀವಿ, ಟಿವಿನಲ್ಲಿ ನೋಡ್ತೀವಿ, ಕೆಲವೊಂದ್ಸಲ ಥಿಯೇಟ್ರಿಗೆ ಕೂಡ ಹೋಗಿ ನೋಡುವಂಥ ಸಾಧ್ಯತೆಗಳು ನಮಗೆಲ್ಲ ಇದೆ. ಸಿನಿಮಾಗಳು ಒಂದಷ್ಟು ಜನರಿಗೆ ಬದುಕಿನ ಅವಿಭಾಜ್ಯ ಅಂಗಗಳು ಅಂತ ಅನಿಸಿರಬಹುದು. ಹಾಗಾಗಿ ನಾವು ಪ್ರತಿ ಸಂಜೆ 4:00 to 5:00 ಪರಿಮಳ ಕಾರ್ಯಕ್ರಮದಲ್ಲಿ ಸಿನಿಮಾದ ಬಗ್ಗೆನೇ ಒಂದಷ್ಟು ಮಾತಾಡ್ತಾ ಚಂದದ ಹಾಡುಗಳ ಈ ಕಾರ್ಯಕ್ರಮ ಪರಿಮಳ ಕಾರ್ಯಕ್ರಮ ಸಾಕ್ತಾನೆ ಇರುತ್ತೆ. ಪರಿಮಳ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಜೊತೆಯಾಗಿರ್ತೀರಾ ಅಂತ ಹೇಳ್ತಾ ಒಂದು ಸೊಗಸಾದ ಹಾಡನ್ನು ಕೇಳಿ, ಹಾಡಿನ ನಂತರ ಸಿನಿಮಾ ಬಗ್ಗೆ ಮಾತು, ಸಿನಿಮಾ ಹಾಡುಗಳ ಸಂಯೋಜಿತ ಈ ಕಾರ್ಯಕ್ರಮ 5:00

0: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
1: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
0: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.

ಪರಿಮಳ ಕಾರ್ಯಕ್ರಮದಲ್ಲಿ ಎರಡು ಹಾಡುಗಳನ್ನ ಕೇಳಿದ್ರೆ, ಫಸ್ಟ್ ವರದನಾಯಕ ಚಿತ್ರದ ಗೀತೆ ಬಂತು, ಏನೋ ಕಾಣೆ ಆಗಿದೆ ಅಂತ. ವಿಜಯ್ ಹಾಗೂ ಪ್ರಿಯಾ ಹಿಮೇಶ್ ಅವರ ಧ್ವನಿಯಲ್ಲಿದ್ದ ಈ ಗೀತೆಯ ಸಾಹಿತ್ಯ ಎ ಪಿ ಅರ್ಜುನ್ ಅವರದ್ದು, ಅರ್ಜುನ್ ಜನ್ಯ ಅವರ ಸಂಗೀತ ಇದ್ದ ಗೀತೆ. ಆಮೇಲೆ ಟೀನೇಜ್ ಈಗ ತಾನೇ ಕೇಳಿದ್ರಲ್ಲ, ಏನಿದು ಮನಸ್ಸಲ್ಲಿ, ನರೇಶ್ ಅಯ್ಯರ್ ಹಾಗೆ ವಂದನ ಅವರ ಇವುಗಳ ಹಾಡುಗಾರಿಕೆಯಲ್ಲಿತ್ತು. ಹೆಚ್ ಆರ್ ಶ್ರೀಕಾಂತ್ ಮತ್ತು ರಘು ಅವರು ಬರೆದ ಗೀತೆ, ಸಿದ್ಧಾರ್ಥ್ ವಿಪಿನ್ ಅವರ ಸಂಗೀತ ಸಂಯೋಜನೆ. ಹೌದು, ಇದು ಪರಿಮಳ ಕಾರ್ಯಕ್ರಮ. ಈಗಾಗಲೇ ಹೇಳಿದ ಹಾಗೆ ಸಿನಿಮಾ ಹಾಡುಗಳು ಸಿನಿಮಾದ ಬಗ್ಗೆನೆ ಮಾತಾಡ್ತಾ ಸಾಗುವ ಈ ಕಾರ್ಯಕ್ರಮ. ನಿಜ, ಸಿನಿಮಾ ಮಾತು, ಸಿನಿಮಾ ಹಾಡುಗಳು. ಸಿನಿಮಾ ನೋಡೋದು ಕೆಲವರಿಗೆ ಇಷ್ಟ ಆಗಬಹುದು, ಕೆಲವರಿಗೆ ಇಷ್ಟ ಆಗದೆಯೂ ಇರಬಹುದು. ಇಷ್ಟ ಆಗೋರು ಹೇಗಾದರೂ ಸರಿ ಸಮಯ ಹೊಂದಿಸ್ಕೊಂಡು ಯಾವ ಭಾಷೆಯ ಸಿನಿಮಾ ಆದರೂ ಸರಿ ಸಿನಿಮಾ ನೋಡ್ತಾರೆ. ಹಾಗೆ ಸಿನಿಮಾ ನೋಡೋದ್ರಿಂದ ಒಂದಷ್ಟು, ಬರೀ ಸಿನಿಮಾ ಅಲ್ಲ, ವಿಶೇಷವಾದಂಥ ಸಿನಿಮಾಗಳನ್ನು ಆರಿಸಿ ನೋಡೋದ್ರಿಂದ ಮನಸ್ಸಿಗೆ ಒಂಥರ ಖುಷಿ ಸಿಗುತ್ತೆ, ಸಂತೋಷ ಸಿಗುತ್ತೆ, ಮನರಂಜನೆ ಕೂಡ ಸಿಗುತ್ತೆ. ಇನ್ನು ಕೆಲವರಿಗೆ ಕೆಲವು ಸಿನಿಮಾಗಳನ್ನು ನೋಡೋದ್ರಿಂದ ಯಾಕಾದರೂ ನೋಡಿದ್ವು ಅನಿಸುವಂಥ ಮನೋಭಾವ ಬರೋ ಸಿನಿಮಾಗಳನ್ನು ಕೂಡ ನಾವು ನೋಡ್ತೇವೆ. ಕೆಲವರು ಸಿನಿಮಾ ನೋಡೋದು, ಸಿನಿಮಾ ಈಗೀಗ ಇತ್ತೀಚೆಗೆ ಸಿನಿಮಾ ನೋಡಿ ರಿವ್ಯೂಸ್ ಬರೀತಾರೆ, ಸಿನಿಮಾ ನೋಡಿ ಹೇಗಿತ್ತು ಅಂತ ಹೇಳ್ತಾರೆ, ಸಿನಿಮಾದ ಬಗ್ಗೆ ಪ್ರಚಾರ ಕೂಡ ಮಾಡ್ತಾರೆ. ಹಾಗೆಯೇ ಬೇರೆ ಬೇರೆ ರೀತಿಯ ಪ್ರಾದೇಶಿಕ ಸಿನಿಮಾಗಳನ್ನು ನೋಡೋದ್ರಿಂದ ಅಲ್ಲಿಯ ಪರಿಸರ, ಒಂದು ಸಂಸ್ಕೃತಿಯ ಪರಿಚಯ ಆಗುತ್ತೆ. ಉದಾಹರಣೆಗಳಾದರೆ ಮಲಯಾಳಂ, ತೆಲುಗು, ತಮಿಳು, ಗುಜರಾತಿ, ಅಸ್ಸಾಮಿ, ಒಡಿಸ್ಸಾ, ಹೀಗೆ ಇಂಥ ಬೇರೆ ಬೇರೆ ರಾಜ್ಯಗಳ ಸಿನಿಮಾಗಳು. ಹಾಗೆಯೇ ಬೇರೆ ಬೇರೆ ದೇಶಗಳು, ಅದು ಯಾವುದೇ ದೇಶ ಆಗಿರ್ಬೋದು, ಜಪಾನ್, ಜರ್ಮನ್, ಕೊರಿಯಾ, ಆಸ್ಟ್ರೇಲಿಯಾ, ಕೆನಡಾ, ಹೀಗೆ ಬೇರೆ ಬೇರೆ ದೇಶಗಳ ಸಿನಿಮಾಗಳನ್ನು ನೋಡೋದ್ರಿಂದ ಅಲ್ಲಿಯ ಜನರ ರೀತಿ ನೀತಿ ಬದುಕನ್ನು ಕೂಡ ನಾವು ಗಮನಿಸಬಹುದು. ಅಂದರೆ ಸಿನಿಮಾ ಅಂದರೆ ಸಾಕಷ್ಟು ವಿಚಾರಗಳು, ಅವರವರ ಭಾವಕ್ಕೆ ಎನ್ನುವ ಹಾಗೆ ತುಂಬ ವಿಷಯಗಳನ್ನು ಇಟ್ಕೊಂಡು ಸಿನಿಮಾ ನೋಡ್ತಾರೆ, ಸಿನಿಮಾ ಮಾಡ್ತಾರೆ, ಸಿನಿಮಾದ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಈಗಂತೂ ಸಿನಿಮಾ ನಿರ್ಮಾಣ, ಸಿನಿಮಾ ಮೇಕಿಂಗ್ ಮೊದಲಿಗಿಂತನೂ ತುಂಬ ತುಂಬ ತುಂಬ ಸುಲಭ ಆಗಿದೆ. ಆದರೆ ಸಿನಿಮಾ ನೋಡುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಕಾರಣ ಏನು ಅಂತ ನಮ್ಮೆಲ್ಲರಿಗೂ ಗೊತ್ತಾಗೇ ಇದೆ. ಸೋಷಿಯಲ್ ಮೀಡಿಯಾಗಳು, ಸಾಮಾಜಿಕ ಜಾಲತಾಣ, ರೀಲ್ಸು, ಬೇರೆ ಬೇರೆ ರೀತಿಯಲ್ಲಿ ಹಾಡುಗಳು ಬರುತ್ತೆ, ಆಲ್ಬಮ್ ಸಾಂಗ್ಸ್ ಬರುತ್ತೆ, ಹೀಗೆ ತುಂಬ ವಿಷಯಗಳು ಇರುತ್ತೆ ಸಿನಿಮಾ ನೋಡೋದು ಕಡಿಮೆ ಆಗಿರೋದಕ್ಕೆ. ಹಾಗಾದರೆ ಈಗಿನ ಸಿನಿಮಾಗಳು ಹೇಗಿದೆ? ಈಗ ಸಾಕಷ್ಟು ಸಿನಿಮಾಗಳನ್ನು ನಾವು, ಹೊಸ ಹೊಸ ಸಿನಿಮಾಗಳ ಹೆಸರು, ಸಿನಿಮಾಗಳ ಹಾಡುಗಳನ್ನೆಲ್ಲ ನಾವು ಕೇಳ್ತೀವಲ್ಲ, ಈಗ ಸಿನಿಮಾಗಳು ಹೇಗಿದೆ, ಸಿನಿಮಾಗಳ ಬಗ್ಗೆ ಜನರ ಅನಿಸಿಕೆ, ಅಭಿಪ್ರಾಯಗಳು ಏನಿದೆ, ಸಿನಿಮಾಗಳ ಆ ಒಂದು ಸೋಲು ಗೆಲುವು ಇದೆಲ್ಲ ಹೇಗೆ ನಿರ್ಧಾರ ಆಗುತ್ತೆ ಅಂತ ಸುಮ್ಮನೆ ಹಾಗೆ ನಮ್ಮ ಮನಸ್ಸಲ್ಲಿ ನಾವೇ ಒಂದು ಆಲೋಚನೆ ಮಾಡಿದ್ರೆ, ಅಥವಾ ನಮಗೆ ಸಿಗುವಂಥ ಸೋರ್ಸಸ್, ಸಂಪನ್ಮೂಲಗಳನ್ನು ನಾವು ಜಸ್ಟ್ ಹಾಗೆ ಚೆಕ್ ಮಾಡಿದ್ರೆ ಸಿನಿಮಾದ ಬಗ್ಗೆ ಹೀಗೆಲ್ಲ ಇರುತ್ತಾ, ಹೀಗೆಲ್ಲ ಆಗುತ್ತಾ ಅಂತ ಅನಿಸುತ್ತೆ. ಅಂದರೆ ಕಳೆದ ಒಂದು 6-7 ವರ್ಷಗಳಿಂದ ಈಚೆಗೆ, ಅಥವಾ ಒಂದು 2019 ಈಚೆಗೆ ಸಿನಿಮಾ ತುಂಬ ಜನ ಥಿಯೇಟ್ರಿಗೆ ಬಂದ ಮೇಲೆ, ಅದರಲ್ಲೂ ಹೌದು ಸಿನಿಮಾ ಥಿಯೇಟ್ರಿಗೆ ಬಂದ ಮೇಲೆ ಸಿನಿಮಾ ಹೋಗ್ತಾರೆ, ನೋಡ್ತಾರೆ, ಒಂಥರ ತಮಗೆ ತಾವೇ ಜಡ್ಜಸ್ ಅನ್ನೋ ಹಾಗೆ, ಸಿನಿಮಾಗೆ ಸಂಬಂಧಪಟ್ಟಾಗೆ ಒಂದು ರೀತಿ ನ್ಯಾಯಾಧೀಶರ ಹಾಗೆ ಸ್ಟೇಟ್ಮೆಂಟ್ಸ್ ಕೊಡೋದನ್ನು ನಾವು ಗಮನಿಸ್ತೀವಿ. ಚೆನ್ನಾಗಿದೆ ಅಂತನೋ, ಅಥವಾ ಬೊಂಬಾಟ್ ಸೂಪರ್ ಆಗಿದೆ, ಕೆಲವರು ಹೇಳ್ತಾರೆ ಏ ಚೆನ್ನಾಗಿಲ್ಲ ರೀ, ಫೈಟ್ ಇಲ್ಲ, ಸೂಪರ್ ಡೈಲಾಗ್ಸ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ. ಒಂದಷ್ಟು ಜನ ಚೆನ್ನಾಗಿದೆ ಅಂತ, ಒಂದಷ್ಟು ಜನ ಏ ಇಲ್ಲಪ್ಪ ಸುಮಾರಾಗಿದೆ ಅಂತನೂ ಕೂಡ ಹೇಳ್ಬಿಡ್ತಾರೆ. ಇದು ನಿಜವಾಗ್ಲೂ ಸಿನಿಮಾ ನಿರ್ಮಾಣ ಮಾಡೋರಿಗೆ ತುಂಬಾ ದೊಡ್ಡ ಹೊಡೆತವನ್ನು ಕೊಡುತ್ತೆ, ಒಂಥರ ಹಗ್ಗದ ಮೇಲಿನ ನಡಿಗೆ. ನಿರಂತರವಾಗಿ ಸಿನಿಮಾ ಮಾಡೋರಿಗೂ ಕೂಡ ಜನರ ಒಂದು ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಎಂಥ ಸಿನಿಮಾಗಳು, ತುಂಬ ಒಳ್ಳೊಳ್ಳೆ ಸಿನಿಮಾಗಳು ನೆಲ ಕಚ್ಚಿರೋದನ್ನು ಕೂಡ ನಾವು ಗಮನಿಸಬಹುದು. ಸಾಧಾರಣ ಅನಿಸುವಂಥ ಸಿನಿಮಾಗಳು ಅತ್ಯಂತ ಊಹೆನೂ ಮಾಡಲೇ ಇರುವಂಥ, ನಿರೀಕ್ಷೆಗೂ ಮೀರಿದಂಥ ಯಶಸ್ಸನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಇದೊಂಥರ ಹಗ್ಗದ ಮೇಲಿನ ನಡಿಗೆಯೇ ಸರಿ ಸಿನಿಮಾ ನಿರ್ಮಾಣ, ಸಿನಿಮಾ ನೋಡೋದು, ಸಿನಿಮಾದ ಪರ ವಿರೋಧ, ಹೀಗೆ ಬೇಕಾದಷ್ಟು ವಿಷಯಗಳು ಸಿನಿಮಾದ ಸುತ್ತಮುತ್ತ ಸಾಕ್ತಾನೆ ಇರುತ್ತವೆ.

ಲವ್ ಆಗೋಯ್ತು ಲವ್ ಆಗೋಯ್ತು. ಸಿನಿಮಾ ಮಾಡುವವರಿಗೆ ಸಿನಿಮಾ ಮಾಡೋದ್ರ ಬಗ್ಗೆ ಲವ್, ಸಿನಿಮಾದಲ್ಲಿ ಹೀರೋ ಹೀರೋಯಿನ್ಗೆ ಲವ್, ಸಿನಿಮಾ ನೋಡುವವರಿಗೆ ಸಿನಿಮಾ ಪ್ರೇಮಿಗಳಿಗೆ ಸಿನಿಮಾ ನೋಡೋದು ಒಂದು ವಿಶೇಷವಾದಂಥ ಲವ್ ಅಂತ ಹೇಳ್ಬೋದು. ಪರಿಮಳ ಕಾರ್ಯಕ್ರಮದಲ್ಲಿ ನೀವು ಕೇಳಿದ ಎರಡು ಹಾಡುಗಳು ಈಗ ಕೇಳಿದ್ರಲ್ಲ, ಎಂಟಾಣಿ ಸೆಂಟ್ ಹಾಕ್ಕೊಂಡು ಅಂತ ರಜನಿಕಾಂತ ಚಿತ್ರದ ಗೀತೆ, ಚಂದನ್ ಶೆಟ್ಟಿ ಮತ್ತು ಮೇಘನಾ ಹೆಬ್ಬಾರ್ ಅವರು ಹಾಡಿದ್ದು, ಎ ಪಿ ಅರ್ಜುನ್ ಅವರ ರಚನೆ, ಅರ್ಜುನ್ ಜನ್ಯ ಅವರ ಸಂಗೀತ ಇತ್ತು. ಇನ್ನೊಂದು ಹಾಡು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಚಿತ್ರದ ಗೀತೆ, ಕರಗಿದ ಬಾನಿನಲ್ಲಿ ಅಂತ ಸೌಮ್ಯರಾವ್ ಅವರು ಹಾಡಿದ್ರು, ಪ್ರಕಾಶ್ ಶ್ರೀನಿವಾಸ್ ಅವರು ಬರೆದ ಗೀತೆ, ಬಿ ಜೆ ಭರತ್ ಅವರ ಸಂಗೀತ ಇತ್ತು. ಸಿನಿಮಾಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತಾಡ್ತಾ ಇರಬೇಕಾದ್ರೆ ಒಬ್ಬರು ಯಾರು ಇವರು ಅಂತ ಹೇಳಿದ್ರೆ ಕಲ್ಲೇಶ್ವರ ಕುಮಾರ್ ಶ್ರೀನಗರ ತುಮಕೂರಿನಿಂದ ತುಂಬ ಚೆನ್ನಾಗಿ ಒಂದು ಮೆಸೇಜ್ ಕಳಿಸಿದ್ದಾರೆ. ಇವತ್ತಿನ ದಿನಗಳಲ್ಲಿ ಭಾರತೀಯ ಚಿತ್ರರಂಗದಲ್ಲಿ ಪ್ರೇಕ್ಷಕರ ಮನಸ್ಥಿತಿಯಲ್ಲಿ ಒಂದು ದೊಡ್ಡ ಮಟ್ಟದ ಬದಲಾವಣೆ ಆಗಿದೆ. ಹಿಂದಿನ ಹಾಗೆ ಜನ ಸುಲಭವಾಗಿ ಸಿನಿಮಾಗಳ ಕಡೆಗೆ ಹೋಗ್ತಾ ಇಲ್ಲ. ಸಾಮಾಜಿಕ ಜಾಲತಾಣಗಳು ಮತ್ತು ಬದಲಾದ ಜೀವನ ಶೈಲಿ ಇದಕ್ಕೆ ಕಾರಣ. ಹಿಂದೆ ಸಿನಿಮಾ ಹೇಗಿದೆ ಅಂತ ಬಾಯಿಂದ ಬಾಯಿಗೆ ಹರಡ್ತಾ ಇತ್ತು, ಈಗ ಹಾಗಲ್ಲ. ಮೊದಲ ಪ್ರದರ್ಶನ ಮುಗಿಯೋದಕ್ಕೆ ಮುಂಚೆನೇ ಯೂಟ್ಯೂಬ್, ಎಕ್ಸ್, ಟ್ವಿಟರ್, ಇನ್ಸ್ಟಾಗ್ರಾಮ್ಗಳಲ್ಲಿ ಪಾಸಿಟಿವ್ ಆಗಿ ಹಾಗೆಯೇ ನೆಗೆಟಿವ್ ಆಗಿ ಕೂಡ ವಿಮರ್ಶೆಗಳು ವೈರಲ್ ಆಗ್ತಾ ಹೋಗುತ್ತೆ. ಚಿಕ್ಕ ಚಿಕ್ಕ ತಪ್ಪುಗಳು ಕೂಡ ಮೀಮ್ಸ್, ರೀಲ್ಸ್ ಆಗಿ, ಟ್ರೋಲ್ ಆಗಿ ಸಿನಿಮಾದ ಮೇಲೆ ನೇರವಾಗಿ ಪ್ರಭಾವವನ್ನು ಬೀರುತ್ತೆ. ಮತ್ತು OTTಗೆ ಕೂಡ ಕೆಲವು ಸಿನಿಮಾಗಳು ಬಂದುಬಿಡುತ್ತೆ. ಮಧ್ಯಮ ವರ್ಗದ ಕುಟುಂಬ ಸಿನಿಮಾಕ್ಕೆ ಹೋಗಿ ಬರೋದಕ್ಕೆ ಟಿಕೆಟು, ಪಾರ್ಕಿಂಗು, ಅಲ್ಲಿ ತಿಂಡಿ ತೀರ್ಥ ಅಂತ ಹೇಳಿ ಸಾವಿರಾರು ರೂಪಾಯಿಗಳು ಖರ್ಚಾಗುತ್ತೆ. ಇಷ್ಟೊಂದು ದುಡ್ಡು ಖರ್ಚು ಮಾಡಿ ನೋಡೋದಕ್ಕೆ ಸಿನಿಮಾದಲ್ಲಿ ಕಥೆ, ಸಿನಿಮಾ ಬಹಳ ವಿಶೇಷವಾಗಿರಬೇಕು, ನಿಜವಾಗ್ಲೂ ನೈಜ ಅನ್ನುವ ಆಗಿರಬೇಕು ಅನ್ನುವಂಥ ಒಂದು ನಿರೀಕ್ಷೆ ಇದೆ. ಸಾಮಾನ್ಯ ಸಿನಿಮಾಗಳಿಗೆ, ಅಂದರೆ ನಮಗೆ ಬೇಕಾದದ್ದನ್ನೆಲ್ಲ ಕೊಡದೇ ಇರುವಂಥ ಸಿನಿಮಾಗಳಿಗೆ ಇಷ್ಟೊಂದು ದುಡ್ಡನ್ನು ಕೊಡೋದಕ್ಕೆ ಜನ ರೆಡಿ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದರೆ ಖಂಡಿತವಾಗ್ಲೂ ನಿಮ್ಮ ಮಾತು ನಿಜ. ಅಂದರೆ ಸಾಕಷ್ಟು ಬದಲಾವಣೆಗಳು, ಏನು ಒಂದು 25-30 ವರ್ಷದ ಹಿಂದೆ ಜನ ಸಿನಿಮಾ ನೋಡ್ತಾ ಇದ್ದಂಥ ರೀತಿಗೂ ಈಗ ಜನ ಸಿನಿಮಾ ನೋಡುವಂಥ ರೀತಿಗೂ ಸಾಕಷ್ಟು ವ್ಯತ್ಯಾಸಗಳು ಈಗಾಗಲೇ ನಾವು ಹೇಳಿದ್ದೇವೆ. ಮತ್ತು ಅವಾಗೆಲ್ಲ ಈ ಥರ ಏನು MNC ಕೆಲಸಗಳಿರಲಿಲ್ಲ, ವೀಕೆಂಡ್ ಅಂತ ಇರಲಿಲ್ಲ. ಹಾಗಾಗಿ ಅವಾಗಿನ ಜೀವನ ಶೈಲಿನೇ ಬೇರೆ ಥರ ಇತ್ತು. ಈಗ ಶನಿವಾರ ಭಾನುವಾರ ಒಂದಷ್ಟು ವರ್ಗದ ಜನರಿಗೆ ರಜೆ ಇರುತ್ತೆ, ಅವರು ಸಿನಿಮಾ ಥಿಯೇಟ್ರಿಗೆ ಬರ್ತಾರೆ ಅಂತ ಲೆಕ್ಕ ಹಾಕ್ಕೊಂಡು ಸಿನಿಮಾ ರಿಲೀಸ್ ಮಾಡೋದು. ಮತ್ತು ಈಗಾಗಲೇ ಯಾವೆಲ್ಲ ಸಿನಿಮಾಗಳು ಥಿಯೇಟ್ರ್ಗಳಲ್ಲಿದೆ, ಅದು ಯಾರ್ದೆಲ್ಲ ಸಿನಿಮಾಗಳು, ಮತ್ತು ಮುಂದಿನ ರಜಾ ದಿನಗಳು ಯಾವುದಿದೆ, ಹಿಂದಿನ ರಜಾ ದಿನಗಳು ಯಾವುದಿದೆ, ಮತ್ತು ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಜನ ಇರ್ತಾರಾ, ಅಲ್ಲಿಂದ ಹೊರಗಡೆ ಹೋಗ್ತಾರಾ, ನಮ್ಮ ಸಿನಿಮಾ ಎಷ್ಟರ ಮಟ್ಟಿಗೆ ನೋಡ್ತಾರೆ, ಹೀಗೆಲ್ಲ ತುಂಬ ಲೆಕ್ಕಾಚಾರ ಮಾಡಿ ಸಿನಿಮಾ ಬಿಡುಗಡೆ ಆಗುತ್ತೆ. ಮತ್ತು ದಿನಕ್ಕೊಂದೊಂದು ರೇಟು, ಶನಿವಾರ ಭಾನುವಾರ ಆದರೆ ಇಷ್ಟು, ಬುಧವಾರ ಆದರೆ ವೀಕ್ ಡೇಸಲ್ಲಿ ಇಷ್ಟು, ವೀಕೆಂಡ್ಸಲ್ಲಾದರೆ ಇಷ್ಟು, ಹೀಗೆಲ್ಲ ಲೆಕ್ಕಾಚಾರ ಮಾಡಿ ಸಿನಿಮಾಗಳನ್ನು ಬಿಡುಗಡೆ ಮಾಡುವಂಥ ಪರಿಸ್ಥಿತಿ ಕೂಡ ಬಂದಿದೆ. ಅಂದರೆ ಸಿನಿಮಾಗೆ ಮುಖ್ಯವಾಗಿ ವೀಕೆಂಡ್ ಮುಗಿದ್ರೆ ಜಾಸ್ತಿ ಜನ ಬರಲ್ಲ ಅಂತನೋ, ಅಥವಾ ರಜೆಗಳು ಎಷ್ಟಿದೆ ಅಂತ, ಹೀಗೆ ಯಾರೆಲ್ಲ ಬರ್ಬೋದು, ಫ್ಲೋಟಿಂಗ್ ಎಷ್ಟು ಜನ ರೆಗ್ಯುಲರಾಗಿ ಬರಬಹುದು, ಅಥವಾ ಒಂಥರ ಪೀಕಲ್ಲಿದ್ದಾಗ ಎಷ್ಟು ಜನ ಬರ್ತಾರೆ, ಹೀಗೆಲ್ಲ ಲೆಕ್ಕಾಚಾರ ಮಾಡಿ ಅದರ ಮೇಲೆ ಕೂಡ ಸಿನಿಮಾಗಳ ಥಿಯೇಟರ್ಗಳು ಎಷ್ಟು ಪ್ರದರ್ಶನಗಳನ್ನು ಇಡಬೇಕು ಅನ್ನೋದು ಕೂಡ ಲೆಕ್ಕಾಚಾರ ಮಾಡಿ ಸಿನಿಮಾಗಳನ್ನು ರಿಲೀಸ್ ಮಾಡೋದು, ಇವೆಲ್ಲವೂ ಕೂಡ ನಡೀತಾ ಇದೆ. ಒಟ್ಟಾರೆ ಒಂಥರ ಬದಲಾವಣೆಯ ಪರ್ವ ಅಂತ ಕೂಡ ನಾವು ತಿಳ್ಕೊಳ್ಬಹುದು. ಎಷ್ಟೊಂದು ಸಲ ಅನಿಸುತ್ತೆ, ನಮಗೆ ಒಂದು ಸಿನಿಮಾ ಇಷ್ಟ ಆಯಿತು, ಚೆನ್ನಾಗಿದೆ ಅಂತ ಅನಿಸಿದ್ದು ಬೇರೆಯವ್ರಿಗೆ ಇನ್ಯಾವುದೋ ಕಾರಣ.

ಜಯಮ್ಮನ ಮಗ ಸಿನಿಮಾದ ಹಾಡು, ಸುಪ್ರಿಯಾ ಲೋಹಿತ್ ಮತ್ತು ಅರ್ಜುನ್ ಜನ್ಯ ಅವರ ಧ್ವನಿಯಲ್ಲಿದೆ. ದುನಿಯಾ ವಿಜಯ್ ಅವರು ಹಾಡನ್ನು ಬರೆದಿದ್ದಾರೆ, ಅರ್ಜುನ್ ಜನ್ಯ ಸಂಗೀತ ನೀಡಿದ್ದಾರೆ.

0: ಸ್ವಚ್ಛತೆಯ ಕೊರತೆಯಿಂದಾಗಿ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಒಂದಲ್ಲ ಎರಡಲ್ಲ.
1: ಹುಳುಕಡ್ಡಿ, ಹೊಟ್ಟೆ ಹುಳು, ತುರಿಕಜ್ಜಿ, ಮೈಮೇಲಿನ ಹುಣ್ಣುಗಳು, ಅತಿಸಾರ, ರಕ್ತಭೇದಿ, ಇವು ಸ್ವಚ್ಛತೆಯ ಕೊರತೆಯಿಂದ ಉಂಟಾಗುವ ಸಮಸ್ಯೆಗಳು ಎನ್ನುತ್ತಾರೆ ವೈದ್ಯರು.
0: ಕಣ್ಣು, ಕಿವಿ, ಮೂಗಿನ ಸ್ವಚ್ಛತೆ, ತಲೆ ಹಾಗೂ ಬಾಯಿಯ ನೈರ್ಮಲ್ಯ, ಚರ್ಮದ ಆರೈಕೆ,
1: ಮಲಮೂತ್ರ ವಿಸರ್ಜನೆಯ ನಂತರದ ಸ್ವಚ್ಛತೆ,
0: ಇವುಗಳನ್ನು ಬಾಲ್ಯದಿಂದಲೇ ರೂಢಿಸಿಕೊಳ್ಳಬೇಕು.
1: ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಆರೋಗ್ಯ ಇರುತ್ತದೆ.
2: ಈಗಿನ ಸಿನಿಮಾಗಳ ಒಂದು ವಿಚಾರ ಅಂದರೆ ಸಿನಿಮಾಗಳು ರಿಲೀಸ್ ಆಗೋದು, ಜನ ಸಿನಿಮಾಗಳನ್ನು ನೋಡೋದು, ಅದರ ಚೆನ್ನಾಗಿದೆ ಚೆನ್ನಾಗಿಲ್ಲ ಸೋಲು ಗೆಲುವನ್ನು ಲೆಕ್ಕ ಹಾಕೋದು ಅಥವಾ ಅಳತೆ ಮಾಡೋದು ಎಲ್ಲವೂ ಒಂಥರ ಬದಲಾಗ್ತಾ ಹೋಗ್ತಾ ಇದೆ. ಹಾಗೆಯೇ ಈಗ ಸದ್ಯದ ಮಟ್ಟಿಗೆ ನಾವು ಗಮನಿಸೋದಾದರೆ ಒಂದೆರಡು ಮೂರು ವರ್ಷಗಳಿಂದ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ ತುಂಬ ಹಿಂದೆಲ್ಲ ಎರಡೆರಡು ವರ್ಷ, ಒಂದು ವರ್ಷ, 100 ಡೇಸು, 150 ಹಾಗೆಲ್ಲ ದಿನಗಳ ಗಟ್ಟಲೆ, ತಿಂಗಳುಗಳ ಗಟ್ಟಲೆ ಸಿನಿಮಾಗಳು ನಡೀತಾ ಇತ್ತು. ಈಗಂತೂ ವಾರ, 15 ದಿನ, 1 ತಿಂಗಳು ಓಡಿದ್ರೆ ಅದೇ ದೊಡ್ಡ ಖುಷಿ. ಮತ್ತು ಥಿಯೇಟ್ರ್ಗಳ ಸ್ವರೂಪ ಕೂಡ ಸಾಕಷ್ಟು ಬದಲಾಗಿದೆ, ಜನರ ಮನೋಭಾವದಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಗಿರೋದ್ರಿಂದ ಸಿನಿಮಾಗಳು ಅಂದರೆ ಮೊದಲೂ ಶುಕ್ರವಾರನೇ ಬಿಡುಗಡೆ ಆಗ್ತಾ ಇದ್ದಿದ್ದು ಈಗಲೂ ಕೂಡ ಶುಕ್ರವಾರನೇ ಸಿನಿಮಾ ರಿಲೀಸ್ ಆಗುತ್ತೆ. ರಿಲೀಸ್ ಆಗಿ ಒಂದೆರಡು ದಿನಕ್ಕೇ ಜನ ಗಮನಿಸೋದಕ್ಕೆ ಶುರು ಮಾಡ್ತಾರೆ. ಓ, ಎಷ್ಟು ಟಿಕೆಟ್ಸ್ ಈಗೆಲ್ಲ ಆನ್ಲೈನಲ್ಲಿ ಬಂದ್ಬಿಡುತ್ತೆ ನೋಡಿ, ಟಿಕೆಟ್ ಬುಕ್ಕಿಂಗ್ಸ್ ಎಲ್ಲ ಎಷ್ಟಾಗಿದೆ ಎಷ್ಟಿಲ್ಲ ಅನ್ನುವಂಥದ್ದೆಲ್ಲನೂ ಕೂಡ ಬರ್ತಾ ಹೋಗೋದ್ರಿಂದ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಏನಾಗ್ತಾ ಇದೆ ಏನಾಗ್ತಾ ಇಲ್ಲ ಅಂತ ಹೇಳಿ. ಹಾಗಾಗಿ ಶನಿವಾರದಲ್ಲಿ ಹೇಗೆ ಟಿಕೆಟ್ ಸೇಲ್ ಆಗ್ತಾ ಇದೆ ಅಥವಾ ಎಷ್ಟು ಕಲೆಕ್ಷನ್ ಆಗ್ತಾ ಇದೆ, ಭಾನುವಾರ ಏನಾಯಿತು, ಸೋಮವಾರದಷ್ಟೊತ್ತಿಗೆ ಅಂದರೆ 3-4 ದಿನದಲ್ಲಿ ಜನ ಒಂದು ಶರ ಬರೆದು ಬಿಡ್ತಾರೆ, ಓಹೋ ಇದು ಇಷ್ಟೇ, ಇದು ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ, ಇದು ಮುಂದೆ ಇಂಥ ಹೈಪ್ ಕೊಡುತ್ತೆ, ಇಂಥ ಕಡೆಗೆಲ್ಲ ಹೋಗುತ್ತೆ ಅನ್ನೋದನ್ನೆಲ್ಲನೂ ಕೂಡ ಒಂದು ಅಂದಾಜಷ್ಟೇ, ಅದು ನಿಖರವಾಗಿ ಹೀಗೆ ಇರುತ್ತೆ ಹೀಗೆ ಆಗುತ್ತೆ ಅಂತ ಹೇಳೋಕ್ಕೆ ಸಾಧ್ಯ ಆಗದೆ ಇದ್ರೂ ಕೂಡ ಒಂದಷ್ಟು ಜನ ಸುಮ್ಮನೆ ಕೂತ್ಕೊಂಡು ಲೆಕ್ಕಾಚಾರ ಮಾಡಿ ಯಾವುದೋ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಬರೆದ್ರು ಅಂದರೆ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಅಂದರೆ ಓ, ಶಾಲೆ ಕಾಲೇಜು ಮುಗೀತು, ಬಿಸ್ನೆಸ್ ಇದೆ, ಬಿಸ್ನೆಸ್ ಟೈಮು, ಬಿಸ್ನೆಸ್ ಅವರ್ ಇದೆ, ಬಿಸ್ನೆಸ್ ಡೇಗಳು, ಇಂಥವ್ರು ಬರಲ್ಲ, ಈ ಒಂದು ಕ್ಯಾಟಗರಿ ಜನ ಬರಲ್ಲ, ಹಾಗಾಗಿ ಈ ಸಿನಿಮಾ ಇಷ್ಟೇ, ಇದು ಮುಂದಕ್ಕೆ ಹೋಗಲ್ಲ ಅಂತ ಹೇಳಿ ಬರೀತಾರೆ. ಆದರೆ ಕೆಲವೊಂದು ಸಿನಿಮಾಗಳು, ತುಂಬ ವಿಶೇಷವಾದಂಥ ಸಿನಿಮಾಗಳು, ಏನೇ ರಜಾ ಇರಲಿ, ಶಾಲೆ ಕಾಲೇಜು ಅಥವಾ ಬಿಸ್ನೆಸ್ಸು ಏನೇ ಇದ್ದರೂ ಕೂಡ ತನ್ನದೇ ಆದಂಥ ಒಂದು ಸ್ಟ್ಯಾಂಡ್ ಮೇಲೆ ನಿಂತ್ಕೊಂಡು ಕಾನ್ಸ್ಟೆಂಟಾಗಿ ಜನರನ್ನು ಆಕರ್ಷಣೆ ಮಾಡಿ ಸಿನಿಮಾ ತನ್ನಷ್ಟಕ್ಕೆ ತಾನೇ ಒಂದು ಪ್ರಚಾರವನ್ನು ಪಡ್ಕೊಳ್ಳೋದಿದೆಯಲ್ಲ ಬಾಯಿಂದ ಬಾಯಿಗೆ. ಎಷ್ಟೇ ದೊಡ್ಡ ದೊಡ್ಡ ಸ್ಟೇಜ್ಗಳಲ್ಲಿ ಹೀರೋ ಹೀರೋಯಿನ್ ಕರೆಸಿ ಅಡ್ವರ್ಟೈಸ್ಮೆಂಟ್ ಮಾಡಿ ಪ್ರಚಾರವನ್ನೆಲ್ಲ ಮಾಡಿದರೂ ಕೂಡ ಕೆಲವು ಸಿನಿಮಾಗಳು ಮಕಾಡೆ ಮಲಗೋದನ್ನು ನಾವು ನೋಡಿದ್ದೀವಿ. ಆದರೆ ಒಂದಷ್ಟು ಸಿನಿಮಾಗಳು ಜನರಿಂದ ಜನರ ಬಾಯಿಗೆ ತಲುಪಿ ಬಹಳಷ್ಟು ಸಿನಿಮಾಗಳು ಯಶಸ್ವಿಯಾಗಿರುವಂಥ ಅನೇಕ ಉದಾಹರಣೆಗಳನ್ನು ನಾವು ಗಮನಿಸಬಹುದು. ಅಂಥ ಒಂದಷ್ಟು ಸಿನಿಮಾಗಳನ್ನು ನೀವು ಬೇಕಿದ್ರೆ ನೆನಪು ಮಾಡಿಕೊಳ್ಬಹುದು. ಒಳ್ಳೆಯ ಸಿನಿಮಾಗಳಿಗೆ ಯಾವತ್ತೂ ಕೂಡ ಪ್ರೇಕ್ಷಕ ಪ್ರಭು ನಿರಾಸೆಯನ್ನು ಮಾಡೋದಿಲ್ಲ, ಅವನು ಕಾಯ್ತಾ ಇರ್ತಾನೆ. ಒಂದು ಒಳ್ಳೆಯ ಸಿನಿಮಾ ಬಂದರೆ ಖಂಡಿತವಾಗಲೂ ನಾವು ನೋಡಬೇಕು. ನಮ್ಮ ಮನಸ್ಸಿನ ಬೇಸರವನ್ನೆಲ್ಲ ನಿವಾರಿಸುವ, ಮನಸ್ಸಿಗೆ ಖುಷಿ ಕೊಡುವಂಥ, ಆನಂದ ಕೊಡುವಂಥ ಸರಳವಾದ ಸಿನಿಮಾಗಳು ನಮಗೆ ಬೇಕು. ಅಂದರೆ ಚಿಕ್ಕ ಚಿಕ್ಕ ಸಿನಿಮಾಗಳು, ಸಣ್ಣ ಪುಟ್ಟ ಖುಷಿಯನ್ನು ತೋರಿಸುವಂಥ ಸಿನಿಮಾಗಳು ಯಾವತ್ತಿಗೂ ಕೂಡ ಜನರು ನಿರಾಶೆ ಮಾಡೋದಿಲ್ಲ. ದೊಡ್ಡ ದೊಡ್ಡ ಮಟ್ಟದ ಹೆಚ್ಚು ಬಡ್ಜೆಟ್ ಹಾಕಿ ಕೋಟ್ಯಾಂತರ ರೂಪಾಯಿ ಮೇಕಿಂಗ್ ಸಿನಿಮಾಗಳಿಗಿಂತ ಸರಳವಾದ ನಮ್ಮ ಊರಿನ, ನಮ್ಮ ಅಕ್ಕಪಕ್ಕದ ಮನೆಗಳಲ್ಲೇ ನಡೀತಾ ಇದೆಯೇನೋ ಅನ್ನುವಂಥ ಸಿನಿಮಾಗಳನ್ನು ಜನ ಯಾವತ್ತೂ ಕೂಡ ಇಷ್ಟಪಡ್ತಾರೆ ಅನ್ನೋದಕ್ಕೆ ನಾವು ಬೇಕಾದಷ್ಟು ಸಿನಿಮಾಗಳು ಹಿಂದಿನಿಂದಲೂ ಈಗಲೂ ಕೂಡ ಉದಾಹರಣೆಯನ್ನಾಗಿ ಕೊಡ್ತಾ ಹೋಗ್ಬೋದು.

ಸ್ವೀಟಿ ಚಿತ್ರಕ್ಕಾಗಿ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಈ ಗೀತೆ ಟಿಪ್ಪು ಮತ್ತು ಪ್ರಿಯಾ ಹಿಮೇಶ್ ಅವರು ಹಾಡಿದ್ದಾರೆ. ಅರ್ಜುನ್ ಜನ್ಯ ಸಂಗೀತ ನೀಡಿದ್ದಾರೆ.

ಪರಿಮಳ ಕಾರ್ಯಕ್ರಮದಲ್ಲಿ ಸಿನಿಮಾ ವಿಚಾರವಾಗಿ ಮಾತಾಡ್ತಾ ಹಾಡುಗಳ ಜೊತೆಗೆ ಈ ಜರ್ನಿ ಸಾಗ್ತಾ ಇದೆ. 4:51:55 ಸಿನಿಮಾ ಎಲ್ರಿಗೂ ಕೂಡ ಇಷ್ಟ ಆಗತ್ತೆ. ಅದು ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಗಳಿರ್ಬೋದು, ಸಾಮಾನ್ಯ ಒಬ್ಬ ಸಿನಿಮಾ ಪ್ರೇಮಿ ಇರಬಹುದು, ಹೀಗೆ ಬಹಳಷ್ಟು ಜನರು ಸಮಯವನ್ನು ಕಳೆಯುವುದಕ್ಕೆ ಅಂತಾನೋ ಅಥವಾ ಒಂದು ಮನರಂಜನೆಗೆ ಒಂದು ರಿಲ್ಯಾಕ್ಸ್ ಆಗಬೇಕಂದ್ರೆ ಖಂಡಿತವಾಗ್ಲೂ ಸಿನಿಮಾ ನೋಡೋದಕ್ಕೆ ಇಷ್ಟಪಡ್ತಾರೆ. ಹಾಗೆ ಒಬ್ಬ ಸಾಮಾನ್ಯ ಪ್ರೇಮಿ, ಒಬ್ಬ ಸಾಮಾನ್ಯ ಮನುಷ್ಯ ಸಿನಿಮಾದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ದೊಡ್ಡ ದೊಡ್ಡ ಕನಸುಗಳನ್ನೇನು ಇಟ್ಕೊಳ್ಳೋದಿಲ್ಲ. ಅಲ್ಲಿ ದೊಡ್ಡ ದೊಡ್ಡ ಬಜೆಟ್ ಇರಬೇಕು ಅಥವಾ ಟಾಪ್ ಸ್ಟಾರ್ಸೇ ಇರಬೇಕು ಅಂತ ಏನೂ ಇಲ್ಲ. ಅಂದರೆ ಈ ಒಂದು 5-10 ವರ್ಷಗಳಲ್ಲಿ ನೋಡಿ ನೋಡಿ ಸಾಕಾಗಿ ಎಲ್ರಿಗೂ ಸರಳವಾಗಿ ಒಂದಷ್ಟು ಜನಕ್ಕೆ ಅನಿಸೋದೇನಪ್ಪ ಅಂದರೆ ಸರಳ ಸಿನಿಮಾ ಸಾಕು, ಚಿಕ್ಕ ಚಿಕ್ಕ ಸಿನಿಮಾಗಳೇ ಸಾಕು, ದೊಡ್ಡ ದೊಡ್ಡ ಟೈಟಲ್ಗಳು ಅದು ಇದು ಬೇಕು ಅಂತ ಏನೂ ಇಲ್ಲ. ಕಥೆ ಮನಸ್ಸಿಗೆ ಇಷ್ಟ ಆಗಬೇಕು, ಸಿಂಪಲ್ ಆಗಿರಬೇಕು. ನಮಗೆ ಸಿನಿಮಾ ನೋಡ್ತಾ ಕೂತವ್ರಿಗೆ ಸಿನಿಮಾಕ್ಕೆ ಎಷ್ಟು ಕೋಟಿ ಹಾಕಿದ್ದಾರೆ, ಎಲ್ಲೆಲ್ಲ ಪ್ರಚಾರ ಮಾಡಿದ್ದಾರೆ, ಯಾವ್ಯಾವ ದೇಶಕ್ಕೆ ಹೋಗಿ ಶೂಟಿಂಗ್ ಮಾಡ್ಕೊಂಡು ಬಂದಿದ್ದಾರೆ, ಅದರಿಂದ ಎಷ್ಟು ದುಡ್ಡು ಬಂತು, ಏನು ಎತ್ತ, ಇಂಥ ಲೆಕ್ಕಾಚಾರಗಳೇ ನಮಗೆ ಬೇಡ. ನಮಗೆ ಸಿನಿಮಾ ಇಷ್ಟ ಆಗಬೇಕು. ಅಂದರೆ ಸಾಮಾನ್ಯ ಕಲಾವಿದರು ಕೂಡ ಮಾಡಿರುವಂಥ ಒಳ್ಳೆಯ ಕಥೆ ಇರುವಂಥ ಒಂದು ಲವಲವಿಕೆ ಇರುವಂಥ ಹೊಸ ಮುಖಗಳು, ಒಂದು ಪ್ರಯತ್ನವನ್ನು ಮಾಡಿರುವಂಥ ಒಂದು ಏನು ನೋಡಬಹುದು, ಎಲ್ಲರೂ ಕೂಡ ನೋಡಬಹುದಾದಂಥ ಒಂದು ಮೆಸೇಜ್ ಇರುವಂಥ ಸಿನಿಮಾಗಳು ಬಂದರೆ ಖಂಡಿತವಾಗ್ಲೂ ಸಾಕು. ಸರಳವಾದ ಸುಂದರವಾದ ಒಂದು ಪ್ರಾಮಾಣಿಕ ಕಥೆಯನ್ನು ತಗೊಂಡು ಸಿನಿಮಾ ಮಾಡಿದ್ರೆ ಬಹಳಷ್ಟು ಜನರಿಗೆ ಇಷ್ಟ ಆಗುತ್ತೆ. ದೊಡ್ಡ ದೊಡ್ಡ ಸಿನಿಮಾಗಳು, ದೊಡ್ಡ ದೊಡ್ಡ ನಟರ ಸಿನಿಮಾಗಳು ಬರಬೇಕು, ಅದ್ರ ಪಾಡಿಗೆ ಅದು ಇರುತ್ತೆ, ಇದ್ರ ಪಾಡಿಗೆ ಇದು. ಚಿಕ್ಕ ಚಿಕ್ಕ ಬಡ್ಜೆಟ್ಟು ನಾರ್ಮಲ್ ಆಗಿರುವಂಥ ಕಲಾವಿದರು, ಹೊಸ ಮುಖಗಳು, ಸರಳವಾದ ಸುಂದರವಾದ ಕಥೆ, ನಮ್ಮದೇ ಒಂದು ಪ್ರದೇಶದಲ್ಲಿ ತೆಗೆದಂಥ

ಎಲ್ಲ ರೀತಿಯ ವೆರೈಟಿ ಅಂತೀವಲ್ಲ, ಎಲ್ಲ ಥರದ ಸಿನಿಮಾಗಳನ್ನು ಕೂಡ ಮಾಡ್ತಾರೆ, ಮತ್ತು ಸಿನಿಮಾಗಳಿಗೆ ಪ್ರೋತ್ಸಾಹ ಕೂಡ ಸಿಗುತ್ತೆ ಅನ್ನುವಂಥ ಒಂದು ಚಂದದ ಮನೋಭಾವ ಬರುತ್ತೆ. ಅದರಿಂದ ಒಂದಷ್ಟು ಇಂಡಸ್ಟ್ರಿ ಅಂದರೆ ಚಿತ್ರರಂಗ ಎಲ್ಲರೂ ಟಾಪ್ ಟು ಬಾಟಮ್ ಅಂದರೆ ನಿರ್ಮಾಪಕರಿಂದ ಹಿಡಿದು ಸಣ್ಣ ಸಣ್ಣ ಕಲಾವಿದರು, ಕೆಲಸ ಮಾಡುವಂಥ ಕಾರ್ಮಿಕರು, ಎಲ್ಲರ ಬದುಕು ಕೂಡ ಒಂದು ಒಂದು ಒಂದು ನೆಲೆಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಹಾಗೆ ಎಲ್ಲ ರೀತಿಯ ಪ್ರಯತ್ನಗಳು ಕೂಡ ಆಗಲಿ ಅನ್ನೋದೇ ಸಿನಿಮಾ ಪ್ರೇಮಿಗಳ ಮನದಾಳದ ಮಾತು. ಮೈನಾ ಸಿನಿಮಾದ ಹಾಡನ್ನು ಕೇಳಿ, ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿದೆ. ಕವಿರಾಜ್ ಅವರು ಗೀತೆಯನ್ನು ಬರೆದಿದ್ದಾರೆ, ಜೆಸ್ಸಿ ಗಿಫ್ಟ್ ಅವರ ಸಂಗೀತ ಇದೆ.

ಹೌದು ಖಂಡಿತ, ಸಿಂಪಲ್ ಆಗಿ ಸಿನಿಮಾ ಮಾಡಿದ್ರೆ ಸಾಕು, ನಾವು ಕೂಡ ಸಿನಿಮಾ ನೋಡ್ತೇವೆ ಅಂತಾರೆ ನಾಗರತ್ನ ರಾಜಾಜಿನಗರದಿಂದ. ಭಾಗ್ಯ ಸುರೇಂದ್ರ, ಯಶು, ಹನು, ಶುಭ, ಋತ್ವಿಕ, ಯಮುನಾ ಹೂವಿನ ಹೊಳೆಯಿಂದ. ಹೌದು, ಸಿನಿಮಾಕ್ಕೆ ಸಂಬಂಧಪಟ್ಟ ಹಾಗೆ ಪರಿಮಳ ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿದ್ರೆ, ಪರಿಮಳ ವಿಶೇಷ ಸಿನಿಮಾದ ವಿಷಯದ ವಿಶೇಷ ಮಾಹಿತಿ ಜೊತೆಗೆ ಸುಮಧುರ ಹಾಡುಗಳು, ಸುಂದರ ಸಂಜೆಯ ಪರಿಮಳದ ಸುಗಂಧದ ಸವಿ ಚೆನ್ನಾಗಿದೆ ಅಂತ ಉಮೇಶ್ ಅವರು ಮೆಸೇಜ್ ಕಳಿಸಿದ್ದಾರೆ. ನಿಜ, ಸರಳ, ಸುಂದರ, ಒಳ್ಳೆಯ ಸಿನಿಮಾ ಬಂದಾಗ ಜನ ಖಂಡಿತ ಕುಟುಂಬ ಸಹಿತ ಹೋಗಿ ನೋಡ್ತಾರೆ ಅನ್ನೋದಕ್ಕೆ ಮುಂಗಾರು ಮಳೆ ಇರಬಹುದು, ಕಾಂತಾರ, ಸೂ ಫ್ರಮ್ ಸೋ, ಹೀಗೆ ಬಹಳಷ್ಟು ಸಿನಿಮಾಗಳನ್ನು ನಾವು ಹೆಸರಿಸ್ತಾ ಹೋಗಬಹುದು. ಅಂದರೆ ಒಳ್ಳೆಯ ಸಿನಿಮಾಗಳಿಗೆ ಜನ ಮೆಚ್ಚುವಂಥ, ಸರಳವಾದ, ಕುಟುಂಬ ಸಹಿತ ಹೋಗಿ ನೋಡುವಂಥ ಸಿನಿಮಾಗಳಿಗೆ ಎಲ್ಲ ಮಾಧ್ಯಮಗಳು, ಅದು ಏನು ಟಿ ವಿ ಇರಬಹುದು, ಪತ್ರಿಕೆಯವರು ಇರಬಹುದು, ರೇಡಿಯೋದಲ್ಲಿ ಕೂಡ ಸಾಕಷ್ಟು ಪ್ರಚಾರವನ್ನು ಕೂಡ ಕೊಡ್ತಾ ಹೋಗ್ತಾರೆ. ಅದು ದೊಡ್ಡ ದೊಡ್ಡ ಬ್ಯಾನರ್ ಇದೆಯೋ, ದೊಡ್ಡ ಸ್ಟಾರ್ ಇದ್ದಾರೋ, ಇನ್ನೇನೋ ಅನ್ನೋದ್ರ ಬದಲಾಗಿ ಕಥೆ ಚೆನ್ನಾಗಿದೆ, ಸಿನಿಮಾ ಪ್ರಾಮಾಣಿಕವಾಗಿದೆ, ಒಂದು ಒಳ್ಳೆಯ ಪ್ರಯತ್ನ ಇದೆ ಅಂದಾಗ ಅದಕ್ಕೊಂದು ಅವಕಾಶ ಮಾಡಿಕೊಡ್ತಾರೆ ಖಂಡಿತವಾಗ್ಲೂ. ಅದನ್ನು ನಾವು ಗಮನಿಸಿದ್ದೀವಿ, ರೇಟಿಂಗ್ ಅಂತ ಕೊಡ್ತಾ ಹೋಗ್ತಾರೆ ಚೆನ್ನಾಗಿದೆ ಅನ್ನೋದಕ್ಕೆ. ಆವಾಗ ಏನಾಗುತ್ತೆ, ಚಿಕ್ಕ ಚಿಕ್ಕ ಒಂದು ಬಜೆಟ್ನಲ್ಲಿ ಶುರುವಾಗುವಂಥ ಸಿನಿಮಾಗಳಿಗೆ ಕೂಡ, ಸಿನಿಮಾ ನಿರ್ಮಾಣ ಮಾಡುವವ್ರಿಗೆ, ಚಿಕ್ಕ ಚಿಕ್ಕ ಊರಿನಲ್ಲಿ ಕೆಲಸ ಮಾಡೋರಿಗೆ ಒಂದು ಒಂದು ಒಂದು ಪ್ರೋತ್ಸಾಹ ಸಿಗುತ್ತೆ, ಹೊಸದಾಗಿ ಸಿನಿಮಾ ಕ್ಷೇತ್ರಕ್ಕೆ ಬರೋರಿಗೆ ಒಂದು ಧೈರ್ಯ ಬರುತ್ತೆ. ಹಾಗಾಗಿ ಇಂಥ ಒಂದಷ್ಟು ಆರೋಗ್ಯಕರ ಬೆಳವಣಿಗೆಗಳು, ಚಟುವಟಿಕೆಗಳು ಆದಾಗ ಖಂಡಿತವಾಗ್ಲೂ ಸಿನಿಮಾ ಕ್ಷೇತ್ರ ಆರೋಗ್ಯವಂತವಾಗಿ ನಳನಳಿಸ್ತಾ ಬೆಳೆಯುತ್ತೆ ಅಂತ ಹೇಳ್ತಾ ನಮ್ಮ ಪರಿಮಳ ಕಾರ್ಯಕ್ರಮದ ಸಿನಿಮಾ ವಿಷಯಕ್ಕೆ ನಾವು ಈಗ ಫುಲ್ ಸ್ಟಾಪ್ ಹಾಕೋಣ. ದಾಸವಾಳ ಸಿನಿಮಾದ ಒಂದು ಹಾಡನ್ನು ನೀವು ಕೇಳಬಹುದು, ಉದಿತ್ ನಾರಾಯಣ್ ಹಾಗೂ ಅನುರಾಧ ಭಟ್ ಅವರ ಧ್ವನಿಯಲ್ಲಿ. ಸಂತೋಷ್ ನಾಯಕ್ ಅವರ ಸಾಹಿತ್ಯ ಇದೆ, ಗುರುಕಿರಣ್ ಅವರ ಸಂಗೀತ ಇದೆ. ಅದಾದ ನಂತರ ಚಂದ್ರ ಸಿನಿಮಾದ ಒಂದು ಹಾಡು ಸೋನು ನಿಗಮ್ ಹಾಗೂ ಅನುರಾಧ ಭಟ್ ಅವರ ಧ್ವನಿಯಲ್ಲಿ. ರೂಪಾಯಿರವರು ಈ ಹಾಡನ್ನು ಬರೆದಿದ್ದಾರೆ. ಗೌತಮ್ ಶ್ರೀವತ್ಸ ಅವರ ಸಂಗೀತ ಇರುವ ಗೀತೆ ಕೇಳಿ ಬರುತ್ತೆ. ಅದರ ಜೊತೆಗೆ ಇವತ್ತಿನ ಪರಿಮಳ ಕಾರ್ಯಕ್ರಮ ಕೂಡ ಮುಕ್ತಾಯ ಆಗುತ್ತೆ. ಬೆಳಗಿನಿಂದ ಇಷ್ಟು ಹೊತ್ತಿನ ತನಕ ನಿಮ್ಮ ಜೊತೆಯಾಗಿದ್ದದ್ದು ಚಂದು, ಬಾನುಲಿ, ಬಂಧು. ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರಗಳು.

ಸೋನು ನಿಗಮ್ ಮತ್ತು ಅನುರಾಧ ಭಟ್ ಅವರು ಹಾಡಿದ ಚಂದ್ರ ಚಿತ್ರದ ಹಾಡಿನೊಂದಿಗೆ ಇವತ್ತಿನ ಪರಿಮಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 5 ಗಂಟೆ ಆಗಲಿದೆ. ಇನ್ನು ಮುಂದೆ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತಂತೆ ಪರಿಹಾರ ಕೋರಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಕಂದಾಯ ಮತ್ತು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪ್ರತ್ಯೇಕವಾಗಿ ಪತ್ರ ಬರೆದು ತುರ್ತು ನೆರವು ಒದಗಿಸುವಂತೆ ಮನವಿ ಮಾಡಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಗಂಭೀರ ಲೋಪಗಳಿದ್ದು ಅಲ್ಪಸಂಖ್ಯಾತರು, ಪರಿಶಿಷ್ಟರು ಮತ್ತು ಒಬಿಸಿ ಸಮುದಾಯವರನ್ನೇ ಗುರಿಯಾಗಿಸಿ ಮತದ ಹಕ್ಕನ್ನು ಕಸಿದುಕೊಳ್ಳಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪ ಮಾಡಿದ್ದಾರೆ. ವಿಧಾನಸೌಧದ ಮೆಟೀರಿಯಲ್ಗಳ ಮೇಲೆ ಉರ್ದು ಹಬ್ಬ ನಡೆಸಲು ರಾಜ್ಯ ಸರ್ಕಾರ ಅನುಮತಿ ನೀಡಿಲ್ಲ ಎಂದು ಮುಖ್ಯಮಂತ್ರಿಗಳ ಕಚೇರಿ ಸ್ಪಷ್ಟನೆ ನೀಡಿದೆ. ಸರ್ಕಾರೇತರ ಕಾರ್ಯಕ್ರಮಗಳಿಗೆ ಅನುಮತಿ ಇರುವುದಿಲ್ಲ ಎಂದು ತಿಳಿಸಿದೆ. ಕರ್ನಾಟಕದ ಸಾಂಸ್ಕೃತಿಕ ವೈಭವದ ಸಂಕೇತವಾಗಿರುವಂತಹ ಮೈಸೂರು ದಸರಾ ಮಹೋತ್ಸವದ ಉದ್ಘಾಟನಾ ಸಮಾರಂಭಕ್ಕೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರಿಗೆ ನಗರಾಭಿವೃದ್ದಿ ಮತ್ತು ಮೈಸೂರು ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಆಹ್ವಾನ ನೀಡಿದ್ದಾರೆ. ಬದಲಾವಣೆಯ ಯುಗದಲ್ಲಿ ಸ್ಥಿತಿಸ್ಥಾಪಕತ್ವ ಎಂಬ ವಿಷಯದಡಿ 5ನೇ ಕೌಟಿಲ್ಯ ಆರ್ಥಿಕ ಸಮಾವೇಶ ನವದೆಹಲಿಯಲ್ಲಿ ನಾಳೆಯಿಂದ ನಡೆಯಲಿದೆ. 3 ದಿನಗಳ ಸಮಾವೇಶವು 180 ಹೆಚ್ಚು ನೀತಿ ನಿರೂಪಕರು, ಅರ್ಥಶಾಸ್ತ್ರಜ್ಞರು, ಶಿಕ್ಷಣ ತಜ್ಞರು, ಹಣಕಾಸು ತಜ್ಞರು ಮತ್ತು ಅಂತಾರಾಷ್ಟೀಯ ಚಿಂತಕರನ್ನು ಒಂದೆಡೆ ಸೇರಿಸಲಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ದುಬೈ ಟೆಲ್ ಅವಿ ವಿಮಾನದಲ್ಲಿ ಸಂಭವಿಸಬಹುದಿದ್ದಂತಹ ದೊಡ್ಡ ದುರಂತವನ್ನು ತಪ್ಪಿಸುವಲ್ಲಿ ಧೈರ್ಯಶಾಲಿ ಪಾತ್ರ ವಹಿಸಿದಂತಹ ಫ್ಲೈ ದುಬೈ ಕ್ಯಾಪ್ಟನ್ ಸ್ಮಿತ್ ಮಚ್ಚಾರ್ ಅವರನ್ನು ವಿಶಿಷ್ಟ ಗುಜರಾತ್ ಗರಿಮಾ ಪ್ರಶಸ್ತಿ ನೀಡಿ ಗೌರವಿಸಲು ಗುಜರಾತ್ ಸರ್ಕಾರ ನಿರ್ಧರಿಸಿದೆ ಎಂದು ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ತಿಳಿಸಿದ್ದಾರೆ. ಏಷ್ಯನ್ ಕ್ರೀಡಾಕೂಟದಲ್ಲಿ ಇಂದು ನಡೆದಂತಹ ಪುರುಷರ ಹಾಕಿ ಸ್ಪರ್ಧೆಯ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು 4-3 ಅಂತರದಿಂದ ಸೋಲಿಸಿ ಫೈನಲ್ ಪ್ರವೇಶ ಪಡೆದಿದೆ. ಏಷ್ಯನ್ ಗೇಮ್ಸ್ನ ಪುರುಷರ ಕ್ರಿಕೆಟ್ ಪಂದ್ಯದಲ್ಲಿ ಶ್ರೀಲಂಕಾ ವಿರುದ್ದ 124 ರನ್ಗಳ ಜಯದೊಂದಿಗೆ ಭಾರತ ಫೈನಲ್ ಪ್ರವೇಶ ಪಡೆದಿದೆ. ಶೂಟಿಂಗ್ ವಿಭಾಗದಲ್ಲಿ ಭಾರತದ ಅಭಿಯಾನವು ಒಟ್ಟು 15 ಪದಕಗಳೊಂದಿಗೆ ಮುಕ್ತಾಯಗೊಂಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳನ್ನು ಸಂಜೆ 6 ಗಂಟೆಗೆ ಕೇಳಲಿದ್ದೀರಿ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಆತ್ಮೀಯ ಕೇಳುಗರಿಗೆಲ್ಲ ಇವತ್ತಿನ ಸಂಜೆಯ ಕಾರ್ಯಕ್ರಮಗಳಿಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಕಾರ್ಯಕ್ರಮ ವಿವರಣೆ ನಂತರ 5:05 ಸೇಫ್ಟ್ರೈವ್, ಇದರಲ್ಲಿ ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್. 6:02 ಸೇಫ್ಟ್ರೈವ್ ಗಾನ ಭಜನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ ಇರುತ್ತೆ. 7:02 ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯುವುದು. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:45 ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯುವುದು. ಇವತ್ತು ರಾತ್ರಿ 8:02 ಕಾರ್ಯಕ್ರಮ ನಮ್ಮ ಆಯ್ಕೆ. 9:15 ಹಿಂದಿ ಮೆಲಡಿ. 10:02 ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳು. ಇದಿಷ್ಟು ಈ ಸಂಜೆಯ ಕಾರ್ಯಕ್ರಮಗಳಾದರೆ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಹೀಗಿದೆ. ನಾಳೆ ಬೆಳಿಗ್ಗೆ 6:03 ಕಾರ್ಯಕ್ರಮ ವಿವರಣೆ. 6:05 ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ ಭಕ್ತಿಗೀತೆಗಳನ್ನು. 7:15 ಶುಭೋದಯ ಕರ್ನಾಟಕ, ಇದರಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ. ನಂತರ ಪ್ರಸಾರವಾಗಲಿವೆ ಭಾವಗೀತೆಗಳು. 9:00 ಕಾರ್ಯಕ್ರಮ ಇಂದಿನ ವಿಶೇಷ. 10:02 ಓಲ್ಡ್ ಇಸ್ ಗೋಲ್ಡ್, ಹಳೆಯ ಇಂಪಾದ ಚಿತ್ರಗೀತೆಗಳು ನಿಮಗಾಗಿ. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು. 11:30 ಕಾರ್ಯಕ್ರಮ ಕಲಾಭಾರತಿ. 12:05 ಕರೆಗೊಂದು ಹಾಡು. 1:02 ಚಿತ್ರಗೀತೆಗಳು. 1:20 ಕಾರ್ಯಕ್ರಮ ಸಿನಿಕ್ವಿಸ್. 2:15 ಕೇಳಲಿದ್ದೀರಿ ಸ್ಪಂದನ ಕಾರ್ಯಕ್ರಮವನ್ನು. 2:40 ಚಿತ್ರತಾಣ. 3:00 ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ ಸಖಿ ಸಹೇಲಿ. 4:00 ಪರಿಮಳ ಕಾರ್ಯಕ್ರಮ. 5:02 ಕಾರ್ಯಕ್ರಮ ವಿವರಣೆ. 5:05 ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್. 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್, ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ನಂತರ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುವುದು. 6:02 ಸೇಫ್ ಡ್ರೈವ್ ಗಾನ ಭಜನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:02 ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯುವುದು. ಇನ್ನು 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:45 ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯುವುದು. ನಾಳೆ ರಾತ್ರಿ 8:02 ಯುವಧ್ವನಿ ಕಾರ್ಯಕ್ರಮ. 9:15 ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ಇಂಪಾದ ಹಿಂದಿ ಗೀತೆಗಳು ನಿಮಗಾಗಿ. 10:02 ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳು ಪ್ರಸಾರವಾಗಲಿವೆ. ಇದಿಷ್ಟು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆಯಾಗಿತ್ತು. ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇವತ್ತಿನ ಸಂಜೆಯ ಕಾರ್ಯಕ್ರಮಗಳಿಗೆ ಪ್ರೀತಿಯ ಸ್ವಾಗತ. ಸ್ವಾಗತ ಕೋರ್ತಾ ಇದೆ ನಿಮ್ಮ ಅನುದಿನದ ಸಂಗಾತಿ ವಿವಿಧ ಭಾರತಿ. ಸಂಜೆಯ ಕಾರ್ಯಕ್ರಮಗಳಲ್ಲಿ ಮೊದಲಿಗೆ ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್, ಇಂಪಾದ ಹಳೆಯ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ ಇದು. ಮೊದಲಿಗೆ ರಥಸಪ್ತಮಿ ಚಿತ್ರದ ಹಾಡನ್ನು ಕೇಳಿ. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ. ಜಿ ಉದಯ್ ಶಂಕರ್ ಅವರು ಬರೆದ ಹಾಡಿಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಈಗಷ್ಟೇ ಉಷಾ ಚಿತ್ರದ ಹಾಡು ಪ್ರಸಾರ ಆಯಿತು. ಕೆ ಜೆ ಯೇಸುದಾಸ್ ಮತ್ತು ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ ಜಿ ಉದಯಶಂಕರ್ ಅವರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಐದು ಗಂಟೆ 5:53 ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಇನ್ನೀಗ ಕೇಳೋಣ ಗುರು ಜಗದ್ಗುರು ಚಿತ್ರದ ಹಾಡನ್ನು. ಕೆ ಜೆ ಯೇಸುದಾಸ್ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಈ ಹಾಡನ್ನು ಬರೆದವರು ಆರ್ ಎನ್ ಜೆ ಗೋಪಾಲ್, ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಆಡಿದ ಜೀವನ ಚಕ್ರ ಚಿತ್ರದ ಹಾಡು ಪ್ರಸಾರ ಆಯಿತು. ಈ ಗೀತೆಯನ್ನು ಬರೆದವರು ಜಿ ಉದಯಶಂಕರ್, ಸಂಗೀತ ನೀಡಿದ್ದು ರಾಜನ್ ನಾಗೇಂದ್ರ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಮುಂದಿನ ಹಾಡು ಜ್ವಾಲಾಮುಖಿ ಚಿತ್ರದ್ದು. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್, ಜಿ ಉದಯಶಂಕರ್ ಅವರ ರಚನೆಗೆ ಎಂ ರಂಗರಾವ್ ಅವರ ಸಂಗೀತವಿದೆ.

ಕರಿನಾಗ ಚಿತ್ರದ ಇಂಪಾದ ಹಾಡು ಪ್ರಸಾರ ಆಯಿತು. ವಾಣಿಜ್ಯರಾಮ್ ಮತ್ತು ಎಂ ವಾಸುದೇವನ್ ಅವರ ಧ್ವನಿಗಳಲ್ಲಿ ಬಸವರಾಜ್ ಕೆಸ್ಟೂರು ಅವರ ರಚನೆ ಇದಾಗಿತ್ತು. ಶಂಕರ್ ಗಣೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ಈ ಹಾಡು ಪ್ರಸಾರ ಆಯಿತು. ಕೇಳ್ತಾ ಇದ್ದೀರ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 5:35:50 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇಂಪಾದ ಹಾಡುಗಳು ಮೂಡಿ ಬರ್ತಾ ಇವೆ. ಮಸಣದ ಹೂ ಚಿತ್ರದ ಒಂದು ಹಾಡನ್ನು ಕೇಳೋಣ. ವಿಜಯ ಭಾಸ್ಕರ್ ಅವರ ಸಂಗೀತ, ವಿಜಯ ನರಸಿಂಹ ಅವರ ರಚನೆ ಇರುವ ಈ ಹಾಡನ್ನು ಹಾಡಿದವರು ವಾಣಿಜ್ಯರಾಮ್ ಮತ್ತು ಜಯಚಂದ್ರನ್.

ನೀ ಬರೆದ ಕಾದಂಬರಿ ಚಿತ್ರದ ಹಾಡು ಇದಾಗಿತ್ತು. ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ ಈ ಹಾಡು ಪ್ರಸಾರ ಆಯಿತು. ಆರ್ ಎನ್ ಜಿ ಗೋಪಾಲ್ ಅವರ ರಚನೆಗೆ ಎಂ ರಂಗರಾವ್ ಅವರ ಸಂಗೀತವಿತ್ತು. ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಜನುಮದ ಜೋಡಿ ಚಿತ್ರದ ಹಾಡು ಮೂಡಿ ಬರ್ತಾ ಇದೆ. ವಿ ಮನೋಹರ್ ಅವರು

ಇದರೊಂದಿಗೆ ಇವತ್ತಿನ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 6 ಗಂಟೆ ಆಗಲಿದೆ. ಇನ್ನು ಮುಂದೆ ಸುದ್ದಿ ಮುಖ್ಯಾಂಶಗಳು.

ಸುದ್ದಿ ಮುಖ್ಯಾಂಶಗಳು. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಫಾರ್ಮ್ 7 ಮೂಲಕ ಸಾಮೂಹಿಕವಾಗಿ ಆಕ್ಷೇಪಣೆ ಸಲ್ಲಿಸಿರುವ ಕುರಿತು ನಿಷ್ಪಕ್ಷಪಾತ ಮತ್ತು ಕಾಲಮಿತಿಯ ಒಳಗೆ ತನಿಖೆ ನಡೆಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಖ್ಯ ಚುನಾವಣಾ ಅಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ. ರಾಜ್ಯದಲ್ಲಿನ ಬರಪರಿಸ್ಥಿತಿ ಮತ್ತು ಇತರೆ ನೈಸರ್ಗಿಕ ವಿಕೋಪಗಳಿಂದ ಉದ್ಭವಿಸಬಹುದಾದಂತಹ ಪರಿಸ್ಥಿತಿಯನ್ನು ಪರಾಮರ್ಶಿಸಲು ಹಾಗೂ ಸಮರ್ಥ ನಿರ್ವಹಣೆಗಾಗಿ ಮಾರ್ಗದರ್ಶನ ನೀಡಲು ರಚಿಸಲಾಗಿರುವ ಸಚಿವ ಸಂಪುಟ ಉಪಸಮಿತಿಯ ಸಭೆಯು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ವಿಧಾನಸೌಧದಲ್ಲಿ ಇಂದು ಜರುಗಿತು. ರಕ್ಷಣಾ ಪಡೆಗಳ 3 ವಿಭಾಗಗಳ ನಡುವೆ ಪ್ರಸ್ತುತ ಒತ್ತು ನೀಡಲಾಗುತ್ತಿರುವಂತಹ ಸಮನ್ವಯ ಮತ್ತು ಏಕೀಕರಣದ ಮನೋಭಾವವನ್ನು ರಕ್ಷಣಾ ಲೆಕ್ಕಪತ್ರ ಇಲಾಖೆಯ ಹಣಕಾಸು ವ್ಯವಸ್ಥೆಯಲ್ಲೂ ಅಳವಡಿಸಿಕೊಳ್ಳಬೇಕಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ರಕ್ಷಣಾ ಲೆಕ್ಕಪತ್ರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಆಹಾರ ಭದ್ರತೆಯನ್ನು ಕಾಪಾಡಲು ದೇಶಗಳು ಕೈಗೊಳ್ಳುವ ನ್ಯಾಯಸಮ್ಮತ ಕ್ರಮಗಳನ್ನು ಆಹಾರದ ಸಶಸ್ತ್ರೀಕರಣ ಎಂದು ಪರಿಗಣಿಸಬಾರದು ಎಂದು ಭಾರತ ಎಚ್ಚರಿಸಿದೆ. ಅಮೆರಿಕದ ಮಿಲ್ವಾಕಿಯಲ್ಲಿ ನಡೆದಂತಹ G20 ವಾಣಿಜ್ಯ ಸಚಿವರ ಸಭೆಯ ಅಧಿವೇಶನದಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಈ ವಿಷಯವನ್ನು ತಿಳಿಸಿದ್ದಾರೆ. ಹಬ್ಬದ ಋತುವಿನಲ್ಲಿ ಸಕ್ಕರೆ ಸಂಗ್ರಹಿಸಿಡುವುದನ್ನು ತಡೆಗಟ್ಟಲು ಮತ್ತು ಗ್ರಾಹಕರಿಗೆ ನಿರಂತರ ಪೂರೈಕೆ ಖಚಿತಪಡಿಸಲು ಕೇಂದ್ರ ಸಕ್ಕರೆ ದಾಸ್ತಾನು ನಿಯಮಗಳನ್ನು ಪರಿಷ್ಕರಿಸಿದೆ. ಈ ತಿಂಗಳ 15 ಜಾರಿಗೆ ಬರುವಂತೆ ಸಕ್ಕರೆ ವ್ಯಾಪಾರಿಗಳ ದಾಸ್ತಾನು ಅವಧಿಯನ್ನು 15 ದಿನಗಳಿಗೆ ಸೀಮಿತಗೊಳಿಸಲಾಗಿದ್ದು ಗರಿಷ್ಠ ದಾಸ್ತಾನು ಮಿತಿಯನ್ನು 1,000 ಕ್ವಿಂಟಾಲ್ಗೆ ನಿಗದಿಪಡಿಸಲಾಗಿದೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಂಕ ಸೆನ್ಸೆಕ್ಸ್ 571 ಅಂಕಗಳಷ್ಟು ಇಳಿಕೆಯನ್ನು ಕಂಡಿದ್ದು ದಿನದ ಅಂತ್ಯಕ್ಕೆ 71,910 ಅಂಕಗಳಷ್ಟು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಮಿತಿ ಸೂಚ್ಯಂಕ ನಿಫ್ಟಿ 119 ಅಂಕಗಳಷ್ಟು ಇಳಿಕೆಯನ್ನು ಕಂಡಿದ್ದು ದಿನದ ಅಂತ್ಯಕ್ಕೆ 22,422 ಅಂಕಗಳಷ್ಟು ದಾಖಲಾಗಿದೆ. ಜಪಾನ್ನಲ್ಲಿ ಇಂದು ನಡೆದಂತಹ ಏಷ್ಯನ್ ಗೇಮ್ಸ್ನಲ್ಲಿ ಪುರುಷರ ಕುಸ್ತಿಯಲ್ಲಿ 97 ಕೆಜಿಯ ವಿಭಾಗದಲ್ಲಿ ನಿತೇಶ್ ಸಿವಾಚ್ ಬೆಳ್ಳಿ ಪದಕ ತಮ್ಮದಾಗಿಸಿಕೊಂಡರು. ನಿತೇಶ್ ಫೈನಲ್ನಲ್ಲಿ ಜಪಾನ್ನ ಯೂರಿ ನಕಾಜಾಟೋ ವಿರುದ್ದ 0-4 ಅಂತರದಿಂದ ಸೋಲನ್ನು ಅನುಭವಿಸಿದರು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಸುದ್ದಿ ಮುಖ್ಯಾಂಶಗಳನ್ನು 7 ಗಂಟೆಗೆ ಕೇಳಲಿದ್ದೀರಿ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

6:03:56. ಇವತ್ತಿನ ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಸ್ವಾಗತ ಕೋರ್ತಾ ಇದೆ ನಿಮ್ಮ ಅನುದಿನದ ಸಂಗಾತಿ ವಿವಿಧ ಭಾರತಿ. ಗಾನ ಭಜನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಇಂಪಾದ ಹಾಡುಗಳು ನಿಮಗಾಗಿ. ಸ್ನೇಹಿತರೆ, ನಾವೆಲ್ಲರೂ ಅಕ್ಟೋಬರ್ ತಿಂಗಳಲ್ಲಿದ್ದೀವಿ ಅಲ್ವಾ? ಈ ಅಕ್ಟೋಬರ್ ಅಂದ್ರೇನೆ ಹಾಗೆ ಒಂದು ರೀತಿಯಲ್ಲಿ ಖುಷಿ, ಸಂಭ್ರಮ, ಬದಲಾವಣೆಯ ಮಾಸ. ಮಕ್ಕಳನ್ನು ಕೇಳಿದ್ರೆ ಇದು ದಸರಾ ರಜೆಯ ತಿಂಗಳು ಅಂತಾರೆ. ರೈತರನ್ನ ಕೇಳಿದ್ರೆ ಬೆಳೆದ ಬೆಳೆಗಳನ್ನು ಮನೆಗೆ ತರುವ, ಆಹಾರ ಧಾನ್ಯಗಳನ್ನು ಸಂಗ್ರಹಿಸುವ ಮತ್ತು ಪ್ರಕೃತಿಗೆ ಧನ್ಯವಾದ ಅರ್ಪಿಸುವ ತಿಂಗಳು ಅಂತಾರೆ. ಇನ್ನು ಪ್ರವಾಸಿಗರನ್ನ ಕೇಳಿದ್ರೆ ಜೂನ್ನಲ್ಲಿ ಆರಂಭವಾದ ಮಳೆಗಾಲ ಮುಗಿದು ತಂಪಾದ ಚಳಿಗಾಲದ ಆರಂಭವಾಗುವಂತಹ ಚಳಿಗಾಲದ ಆಗಮನದ ಸಮಯ, ಹೀಗಾಗಿ ಹೊರಾಂಗಣ ಚಟುವಟಿಕೆಗಳಿಗೆ ಹೆಚ್ಚು ಸೂಕ್ತವಾದ ತಿಂಗಳು ಇದು ಅಂತ ಅವರು ಹೇಳ್ತಾರೆ. ಹೀಗಾಗಿ ಅಕ್ಟೋಬರ್ ತಿಂಗಳು ಅಂದರೆ ಒಂದು ರೀತಿ ವಿಶೇಷನೇ. ಹೌದು, ಇವತ್ತಿನ ಗಾನ ಭಜನ ಕಾರ್ಯಕ್ರಮದಲ್ಲಿ ನಾವು ಅಕ್ಟೋಬರ್ ತಿಂಗಳಲ್ಲಿ ಯಾವ ರೀತಿಯಾದಂತಹ ವಿಶೇಷ ದಿನಗಳು ಬರ್ತವೆ ಅನ್ನೋದರ ಕುರಿತು ಮಾತಾಡೋಣ. ಕೇಳ್ತಾ ಇರಿ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಬಿತ್ತು ಬಿತ್ತು. ಹೌದು, ಈಗಷ್ಟೇ ಮಾತಾಡ್ತಿದ್ವಿ, ಅಕ್ಟೋಬರ್ ತಿಂಗಳು ಅಂದರೆ ಒಂದು ರೀತಿಯ ವಿಶೇಷನೇ, ಪ್ರತಿಯೊಬ್ಬರಿಗೂ ವಿಶೇಷನೇ. ಹಾಗೆ ಅಕ್ಟೋಬರ್ ತಿಂಗಳಲ್ಲಿ ಕೆಲವೊಂದು ವಿಶೇಷವಾದಂತಹ ದಿನಗಳು ಕೂಡ ಇವೆ. ನಾಳೆ ಅಕ್ಟೋಬರ್ 2ನೇ ತಾರೀಕು. ಹೌದು, ಅಕ್ಟೋಬರ್ 2 ಅಂದರೆ ಮಹಾತ್ಮ ಗಾಂಧೀಜಿಯವರ ಜಯಂತಿ, ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ, ವಿಶ್ವ ಅಹಿಂಸಾ ದಿನ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನವನ್ನು ಭಾರತದಲ್ಲಿ ರಾಷ್ಟ್ರೀಯ ಹಬ್ಬವನ್ನಾಗಿ ಅಕ್ಟೋಬರ್ 2ರಂದು ಆಚರಿಸಲಾಗುತ್ತೆ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಗಾಂಧೀಜಿಯವರು ಅನುಸರಿಸಿದ ಸತ್ಯ ಅಹಿಂಸೆ ಜೊತೆಗೆ ಸತ್ಯಾಗ್ರಹದ ಮಾರ್ಗಗಳನ್ನು, ಅವರ ಕೊಡುಗೆಗಳನ್ನು ಸ್ಮರಿಸುವಂತಹದ್ದು ಇದರ ಮುಖ್ಯ ಉದ್ದೇಶ. ಗಾಂಧೀಜಿಯವರ ಅಹಿಂಸಾ ತತ್ವವನ್ನು ಗೌರವಿಸುವುದಕ್ಕಾಗಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು 2007ರಲ್ಲಿ ಅಕ್ಟೋಬರ್ 2ನ್ನು ವಿಶ್ವ ಅಹಿಂಸಾ ದಿನ ಅಂತ ಘೋಷಿಸಿತು. ಶಿಕ್ಷಣ ಮತ್ತು ಸಾರ್ವಜನಿಕ ಜಾಗೃತಿಯ ಮೂಲಕ ಜಗತ್ತಿನಾದ್ಯಂತ ಶಾಂತಿ, ಸಹಬಾಳ್ವೆ ಹಾಗೂ ಅಹಿಂಸೆಯ ಸಂದೇಶವನ್ನು ಪ್ರಚಾರ ಮಾಡಲಾಗುತ್ತೆ ವಿಶ್ವ ಅಹಿಂಸಾ ದಿನದ ಮೂಲಕ. ಹಾಗೆ ಭಾರತದ 2ನೇ ಪ್ರಧಾನಮಂತ್ರಿಗಳಾಗಿದ್ದ, ಸರಳತೆ ಹಾಗೂ ಪ್ರಾಮಾಣಿಕತೆಗೆ ಹೆಸರುವಾಸಿಯಾಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನ ಕೂಡ ಹೌದು ಅಕ್ಟೋಬರ್ 2. 1965ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆದಂಥ ಸಂದರ್ಭದಲ್ಲಿ ದೇಶದ ಯೋಧರು ಮತ್ತು ರೈತರ ಮಹತ್ವವನ್ನು ಸಾರುವುದಕ್ಕಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಜೈ ಜವಾನ್ ಜೈ ಕಿಸಾನ್ ಅನ್ನುವಂತಹ ಘೋಷಣೆಯನ್ನು ನೀಡಿದರು.

ಸಂತಸಗೊಳಿಸು, ದ್ವೇಷ ಅಳಿಸು, ಧರ್ಮ ಉಳಿಸು, ಹೆತ್ತವರನ್ನು ಸಂತಸಗೊಳಿಸು.

ಹೇಮಂತ್ ಅವರು ಹಾಡಿದ ಅಂಜದಿರು ಚಿತ್ರದ ಹಾಡು ಪ್ರಸಾರ ಆಯಿತು. ಸುಂದರ್ ಬಾಬು ಅವರ ಸಂಗೀತ ನಿರ್ದೇಶನದಲ್ಲಿ ಈ ಗೀತೆ ಪ್ರಸಾರ ಆಯಿತು. ಅಕ್ಟೋಬರ್ ತಿಂಗಳ ವಿಶೇಷತೆ ಬಗ್ಗೆ ಮಾತಾಡ್ತಿದ್ದೀವಿ ಇವತ್ತಿನ ಗಾನ ಬಚಾನ ಕಾರ್ಯಕ್ರಮದಲ್ಲಿ. ಕೇಳ್ತಾ ಇದ್ದೀರಾ 102.9 FM. ಅಕ್ಟೋಬರ್ 3 ಬಂತು ಅಂದರೆ ಅದು ವಿಶ್ವ ಆವಾಸ ದಿನ, ಜೊತೆಗೆ ಜರ್ಮನ್ ಏಕತಾ ದಿನ. ಹೌದು, 1990 ಅಕ್ಟೋಬರ್ 3 ಪೂರ್ವ ಜರ್ಮನಿ ಮತ್ತು ಪಶ್ಚಿಮ ಜರ್ಮನಿಗಳು ಅಧಿಕೃತವಾಗಿ ಒಂದಾಗಿ ಜರ್ಮನಿಯ ಏಕೀಕರಣ ಆಯಿತು. ಇದನ್ನು ಜರ್ಮನ್ ಏಕತಾ ದಿನ ಅಂತ ಕರೀತಾರೆ. ಹಾಗೆ ವಿಶ್ವ ಆವಾಸ ದಿನ ಕೂಡ ಬರುತ್ತೆ ಅಕ್ಟೋಬರ್ 3. ವಿಶ್ವಸಂಸ್ಥೆಯು 1985 ಈ ದಿನವನ್ನು ಘೋಷಣೆ ಮಾಡಿತು. ಮೊದಲ ಆವಾಸ ದಿನವನ್ನು ಆಚರಿಸಿದ್ದು 1986. ಹಾಗಾದರೆ ಇದರ ಉದ್ದೇಶ ಏನು ಅಂತ ನೋಡೋದಾದರೆ, ಮಾನವನಿಗೆ ಸೂಕ್ತವಾದ ವಸತಿಯ ಮೂಲಭೂತ ಹಕ್ಕನ್ನು ನೆನಪಿಸೋದು, ನಗರ ಮತ್ತು ಗ್ರಾಮಗಳ ಆವಾಸ ಸ್ಥಾನಗಳ ಸ್ಥಿತಿಗತಿಗಳ ಬಗ್ಗೆ ಚಿಂತಿಸುವುದು, ಜೊತೆಗೆ ನಗರೀಕರಣದಿಂದ ಉಂಟಾಗುವ ಸವಾಲುಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋದು.

ಪ್ರಸಾರ ಆಯಿತು ವರ್ಷ ಚಿತ್ರದ ಹಾಡು. ಹರಿಹರನ್, ಶ್ರೇಯ ಘೋಷಾಲ್ ಅವರ ಧ್ವನಿಗಳಲ್ಲಿ ಎಸ್ ಎ ರಾಜ್ಕುಮಾರ್ ಅವರು ಸಂಗೀತ ನೀಡಿದ ಗೀತೆ ಇದಾಗಿತ್ತು. 6:22:30 ಕೇಳ್ತಾ ಇದ್ದೀರಾ 102.9 FM. ಗಾನಭಜನ ಕಾರ್ಯಕ್ರಮದಲ್ಲಿ ಅಕ್ಟೋಬರ್ ತಿಂಗಳ ವಿಶೇಷತೆ ಬಗ್ಗೆ ನಾವು ಮಾತಾಡ್ತಿದ್ದೀವಿ. 4 ವಿಶ್ವ ಪ್ರಾಣಿ ಕಲ್ಯಾಣ ದಿನ. ಜಗತ್ತಿನಾದ್ಯಂತ ಪ್ರಾಣಿಗಳ ಸ್ಥಿತಿಗತಿಗಳನ್ನು ಉತ್ತಮಪಡಿಸುವುದು, ಜೊತೆಗೆ ಪ್ರಾಣಿಗಳ ಕಲ್ಯಾಣದ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂಥದ್ದು ಈ ದಿನದ ಮುಖ್ಯ ಉದ್ದೇಶ. ಪ್ರಾಣಿಗಳ ಮೇಲೆ ಕ್ರೌರ್ಯ ಜಾಸ್ತಿ ಆಗ್ತಾ ಇದೆ, ಶೋಷಣೆ ಜಾಸ್ತಿ ಆಗ್ತಾ ಇದೆ, ಹಿಂಸೆ ಜಾಸ್ತಿ ಆಗ್ತಾ ಇದೆ, ಅದನ್ನು ತಡೆಗಟ್ಟುವಂಥದ್ದು. ಹಾಗೆ ವನ್ಯಜೀವಿಗಳು, ಸಾಕು ಪ್ರಾಣಿಗಳು ಮತ್ತು ಅಳಿವಿನ ಅಂಚಿನಲ್ಲಿರುವ ಜೀವ ವೈವಿಧ್ಯದ ಸಂರಕ್ಷಣೆಗೆ ಜನರನ್ನು ಪ್ರೇರೇಪಿಸುವಂಥದ್ದು ಕೂಡ ವಿಶ್ವ ಪ್ರಾಣಿ ಕಲ್ಯಾಣ ದಿನದ ಉದ್ದೇಶ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರು ಹಾಡಿದ ಹೆತ್ತವರು ಚಿತ್ರದ ಹಾಡನ್ನು ಪ್ರಸಾರ ಮಾಡಿದ್ವಿ. ಹಂಸಲೇಖ ಅವರು ಬರೆದು ಸಂಗೀತ ನೀಡಿದ ಗೀತೆ ಇದಾಗಿತ್ತು. ಭಾರತದಲ್ಲಿ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಸೆಪ್ಟೆಂಬರ್ 5 ಶಿಕ್ಷಕರ ದಿನವನ್ನಾಗಿ ಆಚರಿಸಿದರೆ, ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ಜಾಗತಿಕವಾಗಿ ಅಕ್ಟೋಬರ್ 5 ವಿಶ್ವ ಶಿಕ್ಷಕರ ದಿನವನ್ನಾಗಿ ಆಚರಿಸಲಾಗುತ್ತೆ. 1994 ಯುನೆಸ್ಕೋ ಈ ದಿನವನ್ನು ಅಧಿಕೃತವಾಗಿ ಘೋಷಣೆ ಮಾಡಿತು. 1966 ಯುನೆಸ್ಕೋ ಮತ್ತು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಶಿಕ್ಷಕರ ಹಕ್ಕುಗಳು, ಹೊಣೆಗಾರಿಕೆಗಳು, ಅವರ ಸ್ಥಿತಿಗತಿಯ ಕುರಿತು ಅಂಗೀಕರಿಸಿದ ಐತಿಹಾಸಿಕ ಶಿಫಾರಸಿನ ನೆನಪಿನಲ್ಲಿ ಈ ದಿನವನ್ನು ಆಚರಿಸಲಾಗುತ್ತೆ. ಹೀಗಾಗಿ ಅಕ್ಟೋಬರ್ 5 ವಿಶ್ವ ಶಿಕ್ಷಕರ ದಿನ. ಸಮಾಜ ನಿರ್ಮಾಣ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವಂತಹದ್ದು, ಜೊತೆಗೆ ಜ್ಞಾನ ಪಸರಿಸುವಿಕೆಯಲ್ಲಿ ಶಿಕ್ಷಕರ ಕೊಡುಗೆಯನ್ನು ಗೌರವಿಸುವಂತಹದ್ದು ಈ ದಿನದ ಮುಖ್ಯ ಉದ್ದೇಶ.

ಯುವರತ್ನ ಚಿತ್ರದ ಪಾಠಶಾಲ ಅನ್ನುವಂಥ ಹಾಡು ಪ್ರಸಾರ ಆಯಿತು. ವಿಜಯಪ್ರಕಾಶ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಸಂತೋಷ್ ಆನಂದರಾಮ್ ಅವರ ಈ ರಚನೆಗೆ ಎಸ್ ಎಸ್ ತಮ್ಮನ್ ಅವರು ಸಂಗೀತ ನೀಡಿದರು. ಅಕ್ಟೋಬರ್ ತಿಂಗಳಲ್ಲಿ ನಾವಿದ್ದೀವಿ. ಈ ಅಕ್ಟೋಬರ್ ತಿಂಗಳು ಅಂದ್ರೇ ಒಂದು ರೀತಿಯಲ್ಲಿ ಖುಷಿ, ಸಂಭ್ರಮ, ಬದಲಾವಣೆಯ ಮಾಸ. ಅಕ್ಟೋಬರ್ ತಿಂಗಳಲ್ಲಿ ಬರುವಂತಹ ವಿಶೇಷತೆಗಳ ಬಗ್ಗೆ ಮಾತಾಡ್ತಿದ್ದೀವಿ ಕನವಜನ ಕಾರ್ಯಕ್ರಮದಲ್ಲಿ. ಭಾರತವು ವಿಶ್ವದಲ್ಲಿ ಅತಿದೊಡ್ಡ ಹತ್ತಿ ಉತ್ಪಾದಿಸುವ ದೇಶಗಳಲ್ಲಿ ಒಂದು ಅನ್ನೋದು ನಮಗೆ ಗೊತ್ತಿದೆ. ದೇಶದ ಜವಳಿ ಉದ್ಯಮ ಕೃಷಿ ವಲಯಕ್ಕೆ ಜೊತೆಗೆ ಕೃಷಿ ವಲಯಕ್ಕೆ ಹತ್ತಿ ಅತ್ಯಂತ ಪ್ರಮುಖವಾದಂಥ ಜೀವನಾಡಿ. ಅಕ್ಟೋಬರ್ 7ನ್ನು ವಿಶ್ವ ಹತ್ತಿ ದಿನ ಅಂತ ಆಚರಿಸ್ತಾರೆ. ಜಾಗತಿಕ ಆರ್ಥಿಕತೆ, ಜವಳಿ ಉದ್ಯಮ ಮತ್ತು ಉದ್ಯೋಗ ಸೃಷ್ಟಿಸುವಲ್ಲಿ

ಹತ್ತಿಯ ಮಹತ್ವವನ್ನು ತಿಳಿಸುವಂಥದ್ದು, ಹತ್ತಿ ಬೆಳೆಯುವ ಸಣ್ಣ ಪ್ರಮಾಣದ ರೈತರ ಶ್ರಮವನ್ನು ಗುರುತಿಸುವಂಥದ್ದು, ಬಡತನ ನಿರ್ಮೂಲನೆಯಲ್ಲಿ ಹತ್ತಿ ರಂಗದ ಕೊಡುಗೆಯನ್ನು ಎತ್ತಿ ಹಿಡಿಯುವಂಥದ್ದು, ಜೊತೆಗೆ ಸುಸ್ಥಿರ ಹಾಗೂ ಪರಿಸರ ಸ್ನೇಹಿ ಹತ್ತಿ ಉತ್ಪಾದನೆಗೆ ಪ್ರೋತ್ಸಾಹ ನೀಡುವಂಥದ್ದೇ ಅಕ್ಟೋಬರ್ 7ರ ವಿಶ್ವ ಹತ್ತಿ ದಿನದ ವಿಶೇಷತೆ.

ಸೂರ್ಯ ದ ಗ್ರೇಟ್ ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ಹಾಡಿದವರು ರಮೇಶ್ ಚಂದ್ರ ಸುಮಾ ಮತ್ತು ಸಂಗಡಿಗರು ಋಷಿ ಅವರ ರಚನೆಗೆ ಸ್ಯಾಮ್ಸನ್ ಅವರ ಸಂಗೀತವಿತ್ತು. ಮತ್ತಷ್ಟು ಮಾತು ಮಾಹಿತಿ ಮನರಂಜನೆ ಮೂಡಿಬರುತ್ತೆ ಪ್ರದೇಶ ಸಮಾಚಾರದ ನಂತರ. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಇನ್ನೇನು 6:40 ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ, ನಂತರ ನಿಮ್ಮ ಮೆಚ್ಚಿನ ಗಾನಭಜನ ಕಾರ್ಯಕ್ರಮ ಮುಂದುವರಿಯುವುದು.

ಘೋಷಿಸಿದ ಎಂಆರ್ಪಿಎಲ್. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಗಂಭೀರ ಲೋಪಗಳಿದ್ದು ಬಿಜೆಪಿ ಸೂಚನೆಯ ಮೇರೆಗೆ ಅಲ್ಪಸಂಖ್ಯಾತರು, ಪರಿಶಿಷ್ಟರು ಹಾಗೂ ಒಬಿಸಿ ಸಮುದಾಯದವರನ್ನೇ ಗುರಿಯಾಗಿರಿಸಿಕೊಂಡು ಮತದ ಹಕ್ಕನ್ನು ಕಸಿದುಕೊಳ್ಳಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಎಸ್ಐಆರ್ ಪ್ರಕ್ರಿಯೆ ಕುರಿತ ವಿಡಿಯೋ ಬಿಡುಗಡೆ ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 45 ಲಕ್ಷಕ್ಕೂ ಹೆಚ್ಚು ಮತದಾರರ ಹೆಸರುಗಳನ್ನು ಡಿಲೀಟ್ ಮಾಡಲು ಷಡ್ಯಂತ್ರ ನಡೆಯುತ್ತಿದೆ ಎಂದು ಆರೋಪಿಸಿದ್ದಾರೆ. ಭಾಲ್ಕಿ ಕ್ಷೇತ್ರದಲ್ಲಿ 3,000, ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಲ್ಲಿ 7,000ಕ್ಕೂ ಹೆಚ್ಚು ಫಾರ್ಮ್ 7 ಅರ್ಜಿಗಳು ಬಂದಿವೆ ಎಂದು ಮಾಹಿತಿ ನೀಡಿದ್ದಾರೆ. ಈ ಕೃತ್ಯದಲ್ಲಿ ಭಾಗಿಯಾದವರ ವಿರುದ್ದ ಕ್ರಮ ಕೈಗೊಳ್ಳಬೇಕು ಎಂದು ಚುನಾವಣಾ ಆಯೋಗವನ್ನು ಆಗ್ರಹಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿದ ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟ ಸಭೆಯನ್ನು ರದ್ದುಗೊಳಿಸಿ ಚುನಾವಣಾ ಆಯೋಗದ ಕಚೇರಿಗೆ ತೆರಳಿ ರಾಜ್ಯ ಚುನಾವಣಾ ಆಯುಕ್ತರಿಗೆ ದೂರು ಸಲ್ಲಿಸಿದ್ದಾರೆ. ದೂರಿನಲ್ಲಿ ಫಾರ್ಮ್ 7 ಅರ್ಜಿಗಳ ತನಿಖೆಗೆ ಒತ್ತಾಯಿಸಿದ್ದಾರೆ. ಅರ್ಹ ಮತದಾರರ ಹಕ್ಕು ರಕ್ಷಿಸಲು ಪ್ರಕರಣ ದಾಖಲಿಸುವಂತೆ ಒತ್ತಾಯಿಸಿದ್ದಾರೆ. ಬಳಿಕ ಆಯೋಗದ ಮುಂದೆಯೇ ಸಚಿವ ಸಂಪುಟದ ಸಹೋದ್ಯೋಗಿಗಳೊಂದಿಗೆ ಮುಖ್ಯಮಂತ್ರಿ ಧರಣಿ ನಡೆಸಿದರು. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತಂತೆ ಪರಿಹಾರ ಕೋರಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಕಂದಾಯ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪ್ರತ್ಯೇಕವಾಗಿ ಪತ್ರ ಬರೆದು ತುರ್ತು ನೆರವು ಒದಗಿಸುವಂತೆ ಮನವಿ ಮಾಡಿದ್ದಾರೆ. ರೈತರು ಹಾಗೂ ಗ್ರಾಮೀಣ ಜನರ ಜನೋಪಯೋಗದ ಮೇಲೆ ಉಂಟಾಗುತ್ತಿರುವ ಪರಿಣಾಮವನ್ನು ವಿವರಿಸಿರುವ ಅವರು, ಸಮರ್ಪಕ ಪರಿಹಾರ ಒದಗಿಸಲು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಮನ್ವಯತೆಯಿಂದ ಕಾರ್ಯನಿರ್ವಹಿಸಬೇಕಾದ ಅಗತ್ಯವನ್ನು ಪ್ರತಿಪಾದಿಸಿದ್ದಾರೆ. ರಾಜ್ಯದಲ್ಲಿ ಬರಪೀಡಿತ ತಾಲೂಕುಗಳ ಸಂಖ್ಯೆ 177ಕ್ಕೆ ಏರಿಕೆಯಾಗಿದ್ದು, ಇನ್ನು 40 ತಾಲೂಕುಗಳಲ್ಲಿ ಪರಿಶೀಲನೆ ನಡೆಯುತ್ತಿದೆ. ಬರಪೀಡಿತ ತಾಲೂಕುಗಳ ಸಂಖ್ಯೆ 220 ದಾಟುವ ಸಾಧ್ಯತೆ ಇದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. 177 ತಾಲೂಕುಗಳಲ್ಲಿ ಆರ್ಥಿಕ ನಷ್ಟ 46,324 ಕೋಟಿ ರೂಪಾಯಿ ಎಂದು ದೂರಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಬರೆದ ಪತ್ರದಲ್ಲಿ ಎಸ್ಡಿಆರ್ಎಫ್ ಮತ್ತು ಎನ್ಡಿಆರ್ಎಫ್ ಅಡಿಯಲ್ಲಿ ನೀಡಲಾಗುವ ನೆರವಿನ ಅಂಶಗಳು ಹಾಗೂ ಮಾನದಂಡವನ್ನು ಪರಿಷ್ಕರಿಸುವಂತೆ ಮನವಿ ಮಾಡಿದ್ದಾರೆ. ಕೃಷಿ ಸಚಿವರಿಗೆ ಬರೆದ ಪತ್ರದಲ್ಲಿ ರಾಜ್ಯದ ಬರ ಪರಿಸ್ಥಿತಿ ಪರಿಶೀಲಿಸಲು ಕೇಂದ್ರ ತಂಡ ಆಗಮಿಸುತ್ತಿರುವುದನ್ನು ಸ್ವಾಗತಿಸಿ, ಕೇಂದ್ರ ಸರ್ಕಾರ ಮೌಲ್ಯಮಾಪನ ಪ್ರಕ್ರಿಯೆಯನ್ನು ತ್ವರಿತಗೊಳಿಸಿ ಶೀಘ್ರವೇ ಬರ ಪರಿಹಾರ ಬಿಡುಗಡೆ ಮಾಡುವಂತೆ ಡಾ ಜಿ ಪರಮೇಶ್ವರ್ ಕೋರಿದ್ದಾರೆ. ಕೇಂದ್ರ ಸರ್ಕಾರ ಸಕ್ಕರೆ ವ್ಯಾಪಾರಿಗಳಿಗೆ ಅನ್ವಯವಾಗುವ ದಾಸ್ತಾನು ಅವಧಿಯನ್ನು 15 ದಿನಗಳಿಗೆ ಇಳಿಸಿದೆ ಹಾಗೂ ದಾಸ್ತಾನು ಮಿತಿಯನ್ನು 1,000 ಕ್ವಿಂಟಾಲ್ಗೆ ನಿಗದಿಪಡಿಸಿ ಈ ತಿಂಗಳ 15ರಿಂದ ಜಾರಿಗೆ ಬರುವಂತೆ ಆದೇಶ ಹೊರಡಿಸಿದೆ. ಉತ್ತರ ಪ್ರದೇಶ, ಮಹಾರಾಷ್ಟ ಮತ್ತು ಕರ್ನಾಟಕದಿಂದ ಸಕ್ಕರೆ ಪಡೆದು ಕೋಲ್ಕತ್ತಾ, ಈಶಾನ್ಯ ರಾಜ್ಯಗಳಿಗೆ ಹಾಗೂ ದೇಶದ ಪೂರ್ವ ಭಾಗಕ್ಕೆ ಪೂರೈಸಲಿದೆ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಸರಾಸರಿ ಚಿಲ್ಲರೆ ಸಕ್ಕರೆ ಬೆಲೆ 15% ಕಡಿಮೆಯಾಗಿದ್ದು, ಸಕ್ಕರೆ ಕಾರ್ಖಾನೆಗಳ ದರದಲ್ಲಿನ ಗಣನೀಯ ಕುಸಿತದ ಲಾಭವನ್ನು ಗ್ರಾಹಕರಿಗೆ ತಕ್ಷಣವೇ ವರ್ಗಾಯಿಸಲು ಸಗಟು ವ್ಯಾಪಾರಿಗಳು ಮತ್ತು ಚಿಲ್ಲರೆ ವ್ಯಾಪಾರಿಗಳಿಗೆ ಸೂಚಿಸಿದೆ. ಕಬ್ಬಿನ ಗದ್ದೆಗಳಲ್ಲಿನ ಪರಿಸ್ಥಿತಿಗಳ ಆಧಾರದ ಮೇಲೆ ಕಬ್ಬು ಅರೆಯುವ ಕಾರ್ಯಾಚರಣೆಗಳ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ರಾಜ್ಯ ಸರ್ಕಾರಗಳಿಗೆ ಸೂಚಿಸಿದೆ. ಇದೇ ವೇಳೆ ಕಬ್ಬು ಬೆಳೆಗಾರರಿಗೆ ಲಾಭದಾಯಕ ಆದಾಯ ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಸ್ಪಷ್ಟಪಡಿಸಿದೆ. 2025ರಲ್ಲಿ ನಡೆದಿದ್ದ ಇನ್ವೆಸ್ಟ್ ಕರ್ನಾಟಕ ಸಮಾವೇಶದಲ್ಲಿ ಘೋಷಿಸಿದಂತೆ ರಿನೈಸಾನ್ಸ್ ಸೋಲಾರ್ ಅಂಡ್ ಎಲೆಕ್ಟ್ರಿಕಲ್ ಮೆಟೀರಿಯಲ್ಸ್ ಕಂಪನಿಯು ತುಮಕೂರಿನ ಚೆನ್ನೈ ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್ ಪ್ರದೇಶದಲ್ಲಿ 5,000 ಕೋಟಿ ರೂಪಾಯಿ ಬಂಡವಾಳ ಹೂಡಲು ಆಸಕ್ತಿ ತೋರಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಕಂಪನಿ ಅಧ್ಯಕ್ಷ ಡಾ ಮಿಲಿಂದ್ ಎಸ್ ಕುಲಕರ್ಣಿ ಜೊತೆ ಸುದೀರ್ಘ ಮಾತುಕತೆ ನಡೆಸಿದ ಬಳಿಕ ಮಾತನಾಡಿದ ಎಂಬಿ ಪಾಟೀಲ್, ಈ ಕಂಪನಿಯು ಸೋಲಾರ್ ಕ್ಷೇತ್ರದಲ್ಲಿ ಸಿಂಗಲ್ ಕ್ರಿಸ್ಟಲ್ ಸಿಲಿಕಾನ್ ಮತ್ತು ವೇಫರ್ ತಯಾರಿಕೆಯಲ್ಲಿ ಖ್ಯಾತಿ ಪಡೆದಿದೆ. ಕಂಪನಿಯು ಸಿಬಿಐಸಿ ಪ್ರದೇಶದಲ್ಲಿ 5 ಗಿಗಾವ್ಯಾಟ್ ಸಾಮರ್ಥ್ಯದ ಸೋಲಾರ್ ಇನ್ಗಾಟ್ ಮತ್ತು ವೇಫರ್ ತಯಾರಿಕಾ ಘಟಕ ಸ್ಥಾಪಿಸಲು 100 ಎಕರೆ ಜಾಗ ಕೇಳಿದ್ದು, ಚರ್ಚಿಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಮಂಗಳೂರಿನ ಎಂಆರ್ಪಿಎಲ್ನಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಮೃತಪಟ್ಟ ಕಾರ್ಮಿಕ ಮನೀಶ್ ಕರ್ಕಡ ಕುಟುಂಬಕ್ಕೆ 1,20,00,000 ರೂಪಾಯಿ ಮೊತ್ತದ ಆರ್ಥಿಕ ನೆರವು ಹಾಗೂ ವಿಮಾ ಸೌಲಭ್ಯ ಒದಗಿಸಲಾಗುವುದು ಎಂದು ಎಂಆರ್ಪಿಎಲ್ ಸಂಸ್ಥೆ ತಿಳಿಸಿದೆ. ಮನೀಶ್ ಕರ್ಕಡ ನಿಧನಕ್ಕೆ ಸಂತಾಪ ವ್ಯಕ್ತಪಡಿಸಿರುವ ಎಂಆರ್ಪಿಎಲ್ ಸಂಸ್ಥೆ ಈ ಸಂಕಷ್ಟದ ಸಂದರ್ಭದಲ್ಲಿ ಮೃತರ

0: ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ರಾಜ್ಯದಲ್ಲಿ ಅಧಿಕ ಬೆಲೆಯ ಔಷಧ, ಕ್ಯಾನ್ಸರ್ ಔಷಧ, ಪ್ರತಿಜೀವಕಗಳು, ವೈದ್ಯಕೀಯ ಉಪಕರಣ ಹಾಗೂ ಆಸ್ಪತ್ರೆಯ ಬಳಕೆಯ ವಸ್ತುಗಳ ಸಾಂಸ್ಥಿಕ ಖರೀದಿ ವೆಚ್ಚ ಹಾಗೂ ಗರಿಷ್ಠ ಚಿಲ್ಲರೆ ಬೆಲೆ ನಡುವಿನ ಭಾರೀ ಅಂತರವನ್ನು ರಾಜ್ಯ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ಪತ್ತೆ ಹಚ್ಚಿದೆ. ಇತ್ತೀಚೆಗೆ ನಡೆಸಿದ ಪರಿಶೀಲನೆ ವೇಳೆ ಕೆಲವು ಔಷಧಿಗಳು ಖರೀದಿ ವೆಚ್ಚಕ್ಕಿಂತ 50 ಪಟ್ಟು ಹೆಚ್ಚಿನ ಬೆಲೆಗೆ ಮಾರಾಟವಾಗುತ್ತಿರುವುದು ಕಂಡುಬಂದಿದೆ. ರೋಗಿಗಳಿಗೆ ವಿಪರೀತ ಮೊತ್ತದ ಶುಲ್ಕ ವಿಧಿಸುವುದನ್ನು ತಡೆಯಲು ರಾಜ್ಯ ಸರ್ಕಾರ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮಧ್ಯಪ್ರವೇಶಿಸುವಂತೆ ಕೋರಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿ ವೋಕಲ್ ಫಾರ್ ಲೋಕಲ್, ಅಂದರೆ ಸ್ಥಳೀಯ ಉತ್ಪನ್ನಗಳಿಗೆ ಧ್ವನಿಗೂಡಿಸಿ ಎಂಬುದಾಗಿದೆ. ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ಗ್ರಾಹಕರ ಆಯ್ಕೆಗಳು ಬದಲಾಗುತ್ತಿವೆ. ಮೊದಲು ಆಮದು ಮಾಡಿಕೊಂಡ ಮತ್ತು ಬಹುದೊಡ್ಡ ಬ್ರ್ಯಾಂಡ್ಗಳ ವಸ್ತುಗಳನ್ನು ಬಯಸುತ್ತಿದ್ದ ಜನರು ಇದೀಗ ದೇಶೀಯ ಉತ್ಪನ್ನಗಳತ್ತ ಒಲವು ತೋರುತ್ತಿದ್ದಾರೆ. ಸ್ಥಳೀಯ ಉತ್ಪನ್ನಗಳಿಗೆ ಬೆಂಬಲ ನೀಡಬೇಕೆಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆಯ ಮೇರೆಗೆ ದೇಶದ ಬಹುಪಾಲು ಜನರು ವಿದೇಶಿ ವಸ್ತುಗಳಿಗಿಂತ ಹೆಚ್ಚಾಗಿ ದೇಶೀಯ ಉತ್ಪನ್ನಗಳ ಖರೀದಿ ಹಾಗೂ ಬಳಕೆಗೆ ಮುಂದಾಗಿದ್ದಾರೆ. ಗಾಂಧಿ ಜಯಂತಿ ಹಾಗೂ ಸ್ವಚ್ಛತಾ ಈ ಸೇವಾ ಅಭಿಯಾನದಡಿ ಚಾಮರಾಜನಗರ ನಗರಸಭೆ ಹಾಗೂ ಎಸ್ಬಿಐ ನೌಕರರು ಇಂದು ನಗರದ ಪುಟ್ಟಮ್ಮಣ್ಣಿ ಉದ್ಯಾನವನದಲ್ಲಿ ಶ್ರಮದಾನ ಮಾಡಿದರು. ನಗರಸಭೆ ಪೌರಾಯುಕ್ತ ಪರಶುರಾಮ ಚಲವಾದಿ ನೇತೃತ್ವದಲ್ಲಿ ಅಧಿಕಾರಿಗಳು, ಬ್ಯಾಂಕ್ ಸಿಬ್ಬಂದಿ, ಪೌರ ಕಾರ್ಮಿಕರ ಜೊತೆ ಉದ್ಯಾನವನ ಸ್ವಚ್ಛಗೊಳಿಸಿ ಸ್ವಚ್ಛತೆಯ ಜಾಗೃತಿ ಮೂಡಿಸಿದರು. ಶಾಶ್ವತ ಸ್ವಚ್ಛತೆ ಕಾಪಾಡಬೇಕೆಂಬ ಉದ್ದೇಶದಿಂದ ಗುಂಡ್ಲುಪೇಟೆ ಪುರಸಭೆ ವತಿಯಿಂದ ಕಸ ಹಾಕುವ ಸ್ಥಳಗಳಲ್ಲಿ ಕನ್ನಡಿಗಳನ್ನು ಅಳವಡಿಸಲಾಯಿತು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವಾರ್ಡ್ ಸಂಖ್ಯೆ 36ರಲ್ಲಿ ಹಮ್ಮಿಕೊಳ್ಳಲಾಗಿದ್ದ 7 ದಿನಗಳ ಸ್ವಚ್ಛತಾ ಸಪ್ತಾಹ ಅಭಿಯಾನವು ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಗಾಂಧಿ ಜಯಂತಿ ಪ್ರಯುಕ್ತ ನಡೆದ ಸ್ವಚ್ಛತಾ ಅಭಿಯಾನದಲ್ಲಿ 18 ಕಾಲೇಜುಗಳ ಎನ್ಎಸ್ಎಸ್ ವಿದ್ಯಾರ್ಥಿಗಳು, ಧರ್ಮಸ್ಥಳ ಮಹಿಳಾ ಸಂಘದ ಸದಸ್ಯರು, ಆರೋಗ್ಯ ಇಲಾಖೆಯ ಸಿಬ್ಬಂದಿ, ಪೌರ ಕಾರ್ಮಿಕರು ಹಾಗೂ ಸ್ಥಳೀಯ ಸಾರ್ವಜನಿಕರು ಪಾಲ್ಗೊಂಡಿದ್ದರು. ರಕ್ತಹೀನತೆಯನ್ನು ಹೋಗಲಾಡಿಸುವುದು, ಸ್ಥಳೀಯವಾಗಿ ಹಾಗೂ ಕಾಲಕಾಲಕ್ಕೆ ಸಿಗುವ ಹಣ್ಣು ತರಕಾರಿಗಳು, ಸೊಪ್ಪು ಹಾಗೂ ಧಾನ್ಯಗಳಂತಹ ಪೌಷ್ಟಿಕ ಆಹಾರ ಸೇವಿಸುವಂತೆ ಹಾಸನ ಶಾಸಕ ಸ್ವರೂಪ್ ಪ್ರಕಾಶ್ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಸಲಹೆ ನೀಡಿದ್ದಾರೆ. ಇನ್ನೊಂದೆಡೆ ವಿಜಯನಗರದ ಕೊಟ್ಟೂರು ತಾಲೂಕಿನ ಕೆಅಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕದ ವತಿಯಿಂದ ಭೇಟಿ ಬಚಾವೋ ಭೇಟಿ ಪಡಾವೋ ಮತ್ತು ಪೋಷಣ್ ಮಾಸಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಸುರಕ್ಷತೆ, ಪೌಷ್ಟಿಕ ಆಹಾರ, ಮಕ್ಕಳ ಹಕ್ಕುಗಳು, ಮಹಿಳಾ ಸುರಕ್ಷತೆ, ಆರೋಗ್ಯ, ವೈಯಕ್ತಿಕ ಸ್ವಚ್ಛತೆ ಹಾಗೂ ತಂಬಾಕು ಸೇವನೆಯ ದುಷ್ಪರಿಣಾಮಗಳ ಕುರಿತು ಸಮಗ್ರ ಅರಿವು ಮೂಡಿಸಲಾಯಿತು. ರಾಜ್ಯದ ಹಲವೆಡೆ ಇಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಆಚರಿಸಲಾಯಿತು. ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದ ಶತಾಯುಷಿಗಳ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮಹಮ್ಮದ್ ಹ್ಯಾರಿಸ್ ಸುಮೇರ್, ಬಳ್ಳಾರಿಯಲ್ಲಿ ನಿರ್ಮಾಣವಾಗಲಿರುವ ನೂತನ ಗ್ರಂಥಾಲಯದ ನೆಲಮಹಡಿಯನ್ನು ಸಂಪೂರ್ಣವಾಗಿ ಹಿರಿಯ ನಾಗರಿಕರಿಗೆ ಮೀಸಲಿಡಲು ಜಿಲ್ಲಾಡಳಿತ ತೀರ್ಮಾನಿಸಿದೆ ಎಂದು ತಿಳಿಸಿದ್ದಾರೆ. ಹಿರಿಯ ನಾಗರಿಕರು ದೇಶದ ನಿಜವಾದ ಸಂಪತ್ತಾಗಿದ್ದು ಅವರನ್ನು ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ಎಂದು ರಾಯಚೂರು ಸಹಾಯಕ ಆಯುಕ್ತ ಡಾ ಹಂಪಣ್ಣ ಸಜ್ಜನ್ ಅಭಿಪ್ರಾಯಪಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಸ್ಎಆರ್ ಪ್ರಕ್ರಿಯೆಯಲ್ಲಿ ಫಾರ್ಮ್ 7 ದುರ್ಬಳಕೆ ಆರೋಪ, ಸಂಪುಟ ಸಹೋದ್ಯೋಗಿಗಳೊಂದಿಗೆ ಮುಖ್ಯಮಂತ್ರಿ ಧರಣಿ. 177 ಬರಪೀಡಿತ ತಾಲೂಕುಗಳಲ್ಲಿ 46,000 ಕೋಟಿ ರೂಪಾಯಿ ಬೆಳೆ ನಷ್ಟ, ಕೇಂದ್ರ ಸಚಿವರಿಗೆ ಪ್ರತ್ಯೇಕ ಪತ್ರ ಬರೆದ ಉಪಮುಖ್ಯಮಂತ್ರಿ. ಚಿಲ್ಲರೆ ಸಕ್ಕರೆ ಬೆಲೆ ಶೇಕಡ 15% ಇಳಿಕೆ, ಅಕ್ರಮ ದಾಸ್ತಾನು ತಡೆಯಲು ಮಾನದಂಡ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ತುಮಕೂರಿನಲ್ಲಿ 5,000 ಕೋಟಿ ರೂಪಾಯಿ ಹೂಡಿಕೆಗೆ ಅಮೆರಿಕ ಮೂಲದ ಸೋಲಾರ್ ಕಂಪನಿ ಆಸಕ್ತಿ, ಸಚಿವ ಎಂಬಿ ಪಾಟೀಲ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.

ಹೌದು ಸ್ನೇಹಿತರೆ, ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಗಾನ ಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಈಗ ಸಿಂಹ ಹಾಕಿದ ಹೆಜ್ಜೆ ಚಿತ್ರದ ಹಾಡನ್ನು ಕೇಳೋಣ. ಶ್ರೇಯ ಘೋಷಾಲ್ ಅವರು ಹಾಡಿರುವ ಗೀತೆ, ಮೋಹನ್ ಮಲಯ ಮಾರುತ ಅವರ ರಚನೆಗೆ ಆರ್ ಹರಿಬಾಬು ಅವರ ಸಂಗೀತವಿದೆ.

0: ಈಗ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಪಾಂಡಿತ್ಯ ತವನಿಧಿ ಎಂದು ಕರೆಸಿಕೊಂಡವರು, ಪರಂಪರೆಯ ಪ್ರತಿನಿಧಿ ಅಂತ ನಾವು ಅವರನ್ನ ಕರೀತೇವೆ, ಕನ್ನಡದ ಮಹಾನ್ ವಿದ್ವಾಂಸರು ಸೇಡಿಯಾಪು ಕೃಷ್ಣ ಭಟ್ಟರು. ತಥ್ಯದರ್ಶನ, ಕನ್ನಡ ವರ್ಣಗಳು, ಕೃತಿಗಳು ಮೇರು ಸದೃಶ. ಕನ್ನಡ ವ್ಯಾಕರಣ, ಛಂದಸ್ಸು, ಭಾಷಾ ಮೀಮಾಂಸೆಗೆ ಅವರ ಕೊಡುಗೆ ಅಪಾರ. ಅವರ ನೆರಳಿನಲ್ಲಿ ಅರಳಿದವರು ಅನೇಕರು. ಅವರ ದೇಶ ನಾಮಗಳು, ವಿಚಾರ ಪ್ರಪಂಚ, ಛಂದೋಗತಿ ಇವೆಲ್ಲ ನಮಗೆ ಆಕರ ಗ್ರಂಥಗಳು. ಈ ಸಂದರ್ಶನ ನಡೆದಾಗ ಸೇಡಿಯಾಪು ಕೃಷ್ಣ ಭಟ್ಟರಿಗೆ 89 ವರ್ಷ. ಅವರು ಹುಟ್ಟಿದ್ದು ಜೂನ್ 8 1902, ಅವರು ಅಗಲಿದ್ದು ಕೂಡ ಜೂನ್ 8 1996. ಅವರ ಸಾಹಿತ್ಯ ಲೋಕದ ಆರಂಭದ ದಿನಗಳ ಮೆಲುಕು.
2: ನನ್ನ ತಂದೆಯವರು

0: ಕವಿಗಳಾಗಿದ್ದರು. ನನ್ನ ಅಣ್ಣ ಕವಿತೆ ಮಾಡ್ತಾ ಇದ್ದ, ಅವರಿಗೆ ಹಾಗೆ ನಾನು ಸಹ ಶುರು ಮಾಡಿದೆ. ನನ್ನ ತಂದೆಯವರೇ ಮಾಡಿದ ಒಂದು ಪದ್ಯದ ಒಂದು ತುಂಡನ್ನು ಹೇಳ್ತಾರೆ. ಸ್ವಾಮಿ ಸರ್ವೇಶ್ವರ ಸದಾನಂದ ನಿರ್ಮಲ ಮಹಾಮಹಿಮ ರೂಪ ಸಕಲಾಧಾರ ಸರ್ವಜ್ಞ ಪ್ರೇಮಾಮೃತಾಬ್ಧಿ ಶರಣಾಗತ ಜನೋದ್ಧರಣ ಮರೆಹೊಕ್ಕೆ ನಿನ್ನ ಪದವ. ಮತ್ತು ನಮ್ಮ ತಾಯಿ ಸಹ ಹಾಡ್ತಾ ಇದ್ದರು. ನನಗಿಂತ ನನ್ನ ಅಣ್ಣ 3 ವರ್ಷಕ್ಕೆ ಹಿರಿಯ. ಅವರಿಗೆ 12 ವರ್ಷ ಆಗುವಾಗ ಕವಿತೆ ಮಾಡಲಿಕ್ಕೆ ಶುರು ಮಾಡಿದ ನನ್ನ ಅಣ್ಣ. ನಾನು 9-10 ವರ್ಷದಲ್ಲಿ ಶುರು ಮಾಡಿದೆ. ಈಗ ನೋಡಿ, ಆ ಸಮಯದಲ್ಲಿ ಈ ಯಕ್ಷಗಾನದ ಪದಗಳನ್ನೆಲ್ಲ ಪದ್ಯಗಳನ್ನೆಲ್ಲ ಕೇಳ್ತಾ ಇದ್ದೆ, ಓದ್ತಾ ಇದ್ದೆ. ಶುರು ಮಾಡಿದ್ದಂಥದ್ರಲ್ಲಿ ಹಾಡುಗಳನ್ನು ತಾಯೇ ನಂಬಿದೆ ತವ ಪಾದವ ಅಂತ ಒಂದು ಹಿಂಗೆ ಪದ್ಯ ಬರೆದೆ. ಆಮೇಲೆ ಪೂಜಿಪೆನು ಹೂಗಳಿಂದ ಮೂಜೊಗದೊಡೆಯಳೇ, ಹೀಗೆ ಶುರು ಇನ್ನೊಂದು ಪದ್ಯ ಬರೆದೆ. ಇದು ಹೀಗೆ ಬರಿತಾ ಬರಿತಾ ಹೋದೆ. ಜನರಿಗೆಲ್ಲ ಗೊತ್ತಾದದ್ದು ನಾನು ಶಾಲೆಯಲ್ಲಿ ವಿದ್ಯಾರ್ಥಿ ಆಗಿದ್ದಾಗ ಕೆಲವರೆಲ್ಲ ಇದು ನೀನು ಬರೆದದ್ದಲ್ಲ, ಯಾರೋ ಬರೆದು ಕೊಟ್ಟದ್ದು ಅಂತ ಹೇಳಿದರು. ನಂಬಿಕೆ ಬರಲಿಲ್ಲ ಅವರಿಗೆ. ಆದರೆ ಮತ್ತೊಂದು ದಿವಸ ಕ್ಲಾಸ್ನಲ್ಲಿ ಕೂತ್ಕೊಂಡು ಒಬ್ಬರು ಉಪಾಧ್ಯಾಯರು ನಿವೃತ್ತರಾದರು. ಅವರು ಇವತ್ತು ನಿವೃತ್ತರಾಗ್ತಾರೆ, ನೀನು ಅವನೇನಾದ್ರೂ ಭಾಷಣ ಮಾಡಬೇಕು, ಅದು ಇದು ನಾನು ಪದ್ಯದವೇ ಬರೆದು ಓದ್ತೇನೆ ಅಂತ ಹೇಳಿದೆ. ಅಲ್ಲಿ ಅವರ ಸಮ್ಮುಖದಲ್ಲಿ ಕ್ಲಾಸ್ನಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಪದ್ಯ ಬರೆದು ಓದಿದೆ. ಆಗ ನಾನೇ ಬರೆದದ್ದು ಹೌದು ಅಂತ ಎಲ್ಲರಿಗೆ ಖಚಿತ ಆಯಿತು. ಅಡ್ಡವರೆಗೆ ನಂಬಲಿಲ್ಲ. ಜಯ ಕರ್ನಾಟಕ ಪತ್ರಿಕೆ ಬರ್ತಾ ಇತ್ತು ಅಲ್ಲಿ ನಮ್ಮ ಮನೆ ಹತ್ರ, ಒಬ್ಬರಿಗೆ ನಾನು ಅದನ್ನೆಲ್ಲ ಓದ್ತಾ ಇದ್ದೆ. ನೋಡು ನಾನು ಒಂದು ಲೇಖನ ಬರೆದು ಕಳಿಸ್ತೇನೆ ಅಂತ ಬರೆದು ಕಳಿಸಿದೆ. 22ನೇ ಇಸವಿಯಲ್ಲಿ ಬರೆದದ್ದು, 22ನೇ ನಾನು ಕಳಿಸಿ, ಬಹುಶಃ 23ರಲ್ಲಿ ಮುದ್ರಿತಾ ಇದ್ದೆ.
1: ಅದರ
0: ಕರ್ನಾಟಕ ಕವಿತಾ ಪ್ರಪಂಚ ಅಂತ ಆ ಲೇಖನಕ್ಕೆ ಹೆಸರು. ಅದಕ್ಕಿಂತ ಮೊದಲೇ ನಾನು ಕವಿ ಚರಿತ್ರೆ ಮೊದಲದ್ದನ್ನೆಲ್ಲ ತುಂಬ ಓದಿದ್ದೆ. ಆದ್ದರಿಂದ ನನಗೆ ಸಾಧಾರಣ ಇಡೀ ಕನ್ನಡ ಸಾಹಿತ್ಯದ ಆಮೂಲಾಗ್ರ ಪರಿಚಯ ಸಾಮಾನ್ಯವಾಗಿ ಇತ್ತು. ಅದೇ ವಿಷಯದಲ್ಲಿ ಈ ಕನ್ನಡ ಸಾಹಿತ್ಯ ಆಲೂರು ವೆಂಕಟರಾಯರು ಸಂಪಾದಕರಾಗಿದ್ದಿರಲ್ಲ, ಅವರದನ್ನು ಮುದ್ರಣ ಮಾಡಿಸಿದರು. ಆಗ 23-24ನೇ ಇಸವಿಯಲ್ಲಿಯೇನೋ ಈ ಕಾರ್ಕಳದಲ್ಲಿ ಕರ್ನಾಟಕ ಈ ಅಸಹಕಾರ ಚಳವಳಿಯ ಸಮಯ ನೋಡಿ, ಅಲ್ಲಿ ಒಂದು ಪರಿಷತ್ತಾಯಿತು, ಸಮ್ಮೇಳನ ಆಯಿತು. ಆ ಸಮ್ಮೇಳನಕ್ಕೆ ನಾನು ಹೋಗಿದ್ದೆ. ನಾನು ಸ್ವಲ್ಪ ಈ ಗಾಂಧಿಯವರ ಅನುಯಾಯಿ ಅಂತ ಮಾಡಿಕೊಂಡು ಖಾದಿ ಹೊತ್ತುಕೊಂಡು ಮಾರಾಟ ಮಾಡಿಕೊಂಡು ಹೀಗೆಲ್ಲ ಮಾಡಿಕೊಂಡಿದ್ದ ಸಮಯದಲ್ಲಿ ನಾನು ಕ್ಲಾಸ್ ಶಾಲೆಲ್ಲ ಬಿಟ್ಟು ಕೆಲವು ವರ್ಷ ಆಗಿತ್ತು. ಅಸಹಕಾರ ಚಳವಳಿ ಸಮಯದಲ್ಲಿ ಬಿಟ್ಟುಬಿಟ್ಟದ್ದು ನಾನು. ಅಲ್ಲಿಗೆ ನಾನು ಹೋಗಿದ್ದೆ. ಧುರೀಣರು ಓದ್ಕೊಂಡು ಮಾತಾಡ್ತಾ ಇದ್ರು. ಈಗ ನೋಡಿದೆ ನಾನು, ಈಗ ನೋಡುವಾಗ ಆಲೂರು ವೆಂಕಟರಾಯರು ಅವರವರ ಲೇಖನಗಳನ್ನೆಲ್ಲ ನೋಡಿ ಯಾವ ಥರದ ಮನುಷ್ಯ ಅಂತ ನನ್ನ ಮನಸ್ಸಲ್ಲಿ ಒಂದು ಕಲ್ಪನೆ ಇತ್ತು. ಬಹುಶಃ ಇವರೇ ಆಲೂರು ವೆಂಕಟರಾಯರು ಆಗಿರಬಹುದು ಅಂತ ನಾನು ಆಲೋಚನೆ ಸುಮ್ಮನೆ ನನ್ನ ಮನಸ್ಸಿಗೆ ಬಂತ. ಹಾಗೆ ಅವರು ಸ್ವಲ್ಪ ಹೊತ್ತಿನಲ್ಲಿ ಅವರು ಹೊರಗೆ ಬಂದರು. ಅಲ್ಲಿಂದ ನಾನು ಸುಮ್ಮನೆ ಹೊರಗೆ ಅಂಗಳದಲ್ಲಿ ನಿಂತಿದ್ದೆ. ಹೀಗೆ ನಾನು ಅವರು ನೋಡಿ ಏನೋ ಯಾರು ದೊಡ್ಡ ಮನುಷ್ಯರು ಅಂತ ಈಗ ಹಲ್ಲು ಕಿಡಿದು ಅನ್ನಕ್ಕೆ. ಆಗ ಅವರೇ ಹೇಳಿದರು, ನಾನು ಆಲೂರು ವೆಂಕಟರಾವ್, ನಾನು ಶ್ರೀರಾಮ್ ಕೃಷ್ಣ ಭಟ್ಟ ಅಂತ ಹೇಳಿದೆ. ಅಷ್ಟು ಹೇಳಿದ ಕೂಡಲೇ ನನ್ನ ಹಿಡಿದು ಅಪ್ಪಿಕೊಂಡ್ರು. ನೀವು ಇಷ್ಟು ಚಿಕ್ಕವರು ಅಂತ ನನಗೆ ಗೊತ್ತಿರಲಿಲ್ಲ. ಅಭಿಮಾನ ಉಕ್ಕಿ ಹೋಯ್ತು ಅಂತ ಹೇಳಿದ್ರು ಒಪ್ಪಿಕೊಂಡ್ರು.
2: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ವಿದ್ವಾಂಸರಾದ ಸೇಣಿಯಾಪು ಕೃಷ್ಣ ಭಟ್ಟ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
3: ಸರ್ವೋದಯವಾಗಲಿ ಸರ್ವರಲಿ.
4: ಸಮಯ 7 ಗಂಟೆ ಆಗಲಿದೆ. ಇನ್ನು ಮುಂದೆ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಮತ್ತಷ್ಟು ಭೀಕರವಾಗುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪ್ರತ್ಯೇಕವಾಗಿ ಪತ್ರ ಬರೆದು ರಾಜ್ಯಕ್ಕೆ ತುರ್ತು ನೆರವು ಒದಗಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಕೋರಿದ್ದಾರೆ. ರಾಜ್ಯದಲ್ಲಿ ಭೀಕರ ಬರಗಾಲ ಆವರಿಸಿದ್ದು ಪ್ರತಿ ಹೆಕ್ಟೇರ್ಗೆ 50,000 ರೂಪಾಯಿ ಪರಿಹಾರ, 5 ಲಕ್ಷ ರೂಪಾಯಿವರೆಗೆ ಕೃಷಿ ಸಾಲ ಮನ್ನಾ ಹಾಗೂ ರೈತರಿಗೆ 7 ತಾಸುಗಳ 3 ಫೇಸ್ ವಿದ್ಯುತ್ ನೀಡಬೇಕು ಎಂದು ವಿಶೇಷ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಲಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. 2027 ಆರ್ಥಿಕ ವರ್ಷದ ಎರಡನೇ ತ್ರೈಮಾಸಿಕದಲ್ಲಿ

ಭಾರತದ ಆರ್ಥಿಕತೆ 7.3% ಬೆಳವಣಿಗೆ ಹೊಂದಲಿದೆ ಎಂದು ಅಂದಾಜಿಸಲಾಗಿದೆ. ಆದರೆ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರಿಕೆ, ಬಿಗಿಗೊಳ್ಳುತ್ತಿರುವ ಜಾಗತಿಕ ಆರ್ಥಿಕ ಪರಿಸ್ಥಿತಿ, ವಾಣಿಜ್ಯ ಅಸ್ಥಿರತೆ ಸುಸ್ಥಿರ ಅಭಿವೃದ್ಧಿಯ ಗತಿಗೆ ಸವಾಲುಗಳಾಗಿವೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ಮಾಸಿಕ ವರದಿ ತಿಳಿಸಿದೆ. ದೇಶಾದ್ಯಂತ ನಾಳೆ ಗಾಂಧಿ ಜಯಂತಿ ಹಿನ್ನೆಲೆಯಲ್ಲಿ ವಿಶೇಷ ಗ್ರಾಮ ಸಭೆಗಳು ನಡೆಯಲಿವೆ. ಗ್ರಾಮೀಣ ಭಾರತದ ಜೀವನ ಗುಣಮಟ್ಟ ವೃದ್ಧಿಸಲು ಮತ್ತು ಸಾರ್ವಜನಿಕ ಸೇವೆಗಳನ್ನು ಸುಧಾರಿಸಲು ಪಂಚಾಯಿತಿಗಳನ್ನು ಬಲಪಡಿಸುವ ಉದ್ದೇಶದಿಂದ ನಾಳಿನ ಗ್ರಾಮ ಸಭೆಗಳು ಕಾರ್ಯನಿರ್ವಹಿಸಲಿವೆ. ಮಾಜಿ ಲೋಕಸಭಾಧ್ಯಕ್ಷ ಜಿಎಂಸಿ ಬಾಲಯೋಗಿಯವರ ಜನ್ಮದಿನದ ಅಂಗವಾಗಿ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಇಂದು ಸಂವಿಧಾನ ಸದನದ ಕೇಂದ್ರ ಸಭಾಂಗಣದಲ್ಲಿರುವ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ್ದಾರೆ. ಇಂದು ಅಂತಾರಾಷ್ಟೀಯ ಕಾಫಿ ದಿನಾಚರಣೆ ಅಂಗವಾಗಿ ಚಿಕ್ಕಮಗಳೂರು ನಗರದಲ್ಲಿ ಕಾಫಿ ಕಮಿಟಿ, ಉಪಾಸಿ, ಕರ್ನಾಟಕ ಪ್ಲಾಂಟರ್ಸ್ ಅಸೋಸಿಯೇಷನ್ ವತಿಯಿಂದ ಸೈಕಲ್ ಜಾಥಾ ನಡೆಸಿತು. ಸುಮಾರು 21 ಸೈಕಲ್ ಸವಾರರು ಈ ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ಹಮ್ಮಿಕೊಂಡಿದ್ದ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಕಾರ್ಯಕ್ರಮವನ್ನು ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶ ಟಿಪಿ ರಾಮಲಿಂಗೇಗೌಡ ಉದ್ಘಾಟಿಸಿದರು. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಇಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 96.31 ರೂಪಾಯಿಯಷ್ಟಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿಮುಖ್ಯಾಂಶಗಳು ರಾತ್ರಿ 8:00.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಆತ್ಮೀಯ ಕೇಳುಗರಿಗೆಲ್ಲ ಇವತ್ತಿನ ಗಾನ ಭಜನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. 7:03:55 ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಅಕ್ಟೋಬರ್ ತಿಂಗಳು ಅಂದರೆ ಒಂದು ರೀತಿಯ ಖುಷಿ, ಸಂಭ್ರಮ, ಬದಲಾವಣೆಯ ಮಾಸ. ಅಕ್ಟೋಬರ್ ತಿಂಗಳಲ್ಲಿ ಬರುವಂತಹ ವಿಶೇಷ ದಿನಗಳ ಬಗ್ಗೆ ನಾವು ಮಾತಾಡ್ತಿದ್ದೀವಿ. 8 ಅದು ಭಾರತೀಯ ವಾಯುಪಡೆಯ ದಿನ. ಪ್ರತಿ ವರ್ಷ 8 ಭಾರತೀಯ ವಾಯುಪಡೆಯ ದಿನ ಅಂತ ಆಚರಿಸಲಾಗುತ್ತೆ. ಈ ಭಾರತೀಯ ವಾಯುಪಡೆ ಇಂಡಿಯನ್ ಏರ್ ಫೋರ್ಸ್ ಏನಿದೆ ಅಧಿಕೃತವಾಗಿ 1932 ಆರಂಭ ಆಯಿತು. ಸ್ವಾತಂತ್ರ್ಯಕ್ಕಿಂತ ಮೊದಲು ಇದನ್ನು ರಾಯಲ್ ಇಂಡಿಯನ್ ಏರ್ ಫೋರ್ಸ್ ಅಂತ ಕರೀತಾ ಇದ್ರು. 1950 ಭಾರತ ಗಣರಾಜ್ಯವಾದ ನಂತರ ರಾಯಲ್ ಎನ್ನುವಂಥ ಪದವನ್ನು ತೆಗೆದುಹಾಕಿ ಭಾರತೀಯ ವಾಯುಪಡೆ ಅಂತ ಮರು ನಾಮಕರಣ ಮಾಡಲಾಯಿತು. ಇದರ ಧ್ಯೇಯವಾಕ್ಯ ನಭಸ್ಪರ್ಶ ದೀಪ್ತಂ, ಟಚ್ ದ ಸ್ಕೈ ವಿತ್ ಗ್ಲೋರಿ ಅಂತ. ಇದನ್ನು ಭಗವದ್ಗೀತೆಯ 11 ತೆಗೆದುಕೊಳ್ಳಲಾಗಿದೆ. ಭಾರತದ ಆಕಾಶ ಗಡಿಯನ್ನು ರಕ್ಷಿಸುವಂತಹದ್ದು, ಜೊತೆಗೆ ಯಾವುದೇ ರೀತಿಯ ವೈಮಾನಿಕ ಬೆದರಿಕೆಗಳಿಂದ ದೇಶವನ್ನು ರಕ್ಷಣೆ ಮಾಡುವಂತಹದ್ದು ಇದರ ಮುಖ್ಯ ಉದ್ದೇಶ.

ತವರಿನ ಸಿರಿ ಚಿತ್ರದ ಹಾಡು ಮೂಡಿಬಂತು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ನಂದಿತಾ ಅವರ ಧ್ವನಿಗಳಲ್ಲಿ ಹಂಸಲೇಖ ಅವರು ಬರೆದು ಸಂಗೀತ ನೀಡಿದ ಗೀತೆ ಇದಾಗಿತ್ತು. ಭಾರತೀಯ ಅಂಚೆ ಇಲಾಖೆ ವಿಶ್ವದಲ್ಲೇ ಅತಿ ದೊಡ್ಡ ಹಾಗೂ ವ್ಯಾಪಕವಾದ ಅಂಚೆ ಜಾಲವನ್ನು ಹೊಂದಿದೆ. ಅಕ್ಟೋಬರ್ 9ನ ವಿಶ್ವ ಅಂಚೆ ದಿನ ಅಂತ ಆಚರಿಸಲಾಗುತ್ತೆ. ಸಮಾಜ, ದೈನಂದಿನ ಜೀವನ ಹಾಗೂ ಉದ್ಯಮ ರಂಗದಲ್ಲಿ ಅಂಚೆ ಸೇವೆಯ ಪಾತ್ರದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹದ್ದು. ಜಾಗತಿಕ ಸಂಪರ್ಕ ಸೇವೆಯ ಜೊತೆಗೆ ದೇಶಗಳ ಸಾಮಾಜಿಕ ಆರ್ಥಿಕ

ಅಭಿವೃದ್ಧಿಯಲ್ಲಿ ಅಂಚೆ ರಂಗದ ಕೊಡುಗೆಯನ್ನು ಎತ್ತಿ ಹಿಡಿಯುವಂತಹದ್ದು ವಿಶ್ವ ಅಂಚೆ ದಿನದ ವಿಶೇಷತೆ. ಇನ್ನು 10 ಅಕ್ಟೋಬರ್ ವಿಶ್ವ ಮಾನಸಿಕ ಆರೋಗ್ಯ ದಿನ ಅಂತ ಆಚರಿಸಲಾಗುತ್ತೆ. ಜಾಗತಿಕ ಮಟ್ಟದಲ್ಲಿ ಮಾನಸಿಕ ಆರೋಗ್ಯದ ಕುರಿತು ಜಾಗೃತಿಯನ್ನು ಮೂಡಿಸುವಂತಹದ್ದು ಸಮಾಜದಲ್ಲಿರುವ ಕಳಂಕ ಮತ್ತು ಮುಜುಗರವನ್ನು ಈ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ತೊಡೆದು ಹಾಕುವಂತಹದ್ದು, ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೆ ಸೂಕ್ತ ಆರೈಕೆ, ಚಿಕಿತ್ಸೆ ಮತ್ತು ಸಾಮಾಜಿಕ ಬೆಂಬಲ ಸಿಗುವಂತೆ ಮಾಡುವಂತಹದ್ದು ವಿಶ್ವ ಮಾನಸಿಕ ಆರೋಗ್ಯ ದಿನದ ವಿಶೇಷತೆ.

0: ನೀವು ಕೇಳಿದ ಗೀತೆ ಗಂಡುಗಲಿ ಕುಮಾರರಾಮ ಚಿತ್ರದಾಗಿತ್ತು. ಹಾಡಿರುವ ಗಾಯಕರು ಶಂಕರ್ ಮಹಾದೇವನ್, ಸಂಗೀತ ನೀಡಿದವರು ಗುರುಕಿರಣ್, ಗೀತೆಯನ್ನು ರಚಿಸಿದವರು ಶ್ಯಾಮ್ ಸುಂದರ್ ಕುಲಕರ್ಣಿ. ಭಾರತದಲ್ಲಿ ಜನವರಿ 24ನ್ನು ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಅಂತ ಆಚರಿಸಲಾಗುತ್ತೆ. ಹಾಗೆ ಪ್ರತಿ ವರ್ಷ ಅಕ್ಟೋಬರ್ 11ನ್ನು ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಅಂತ ಆಚರಿಸಲಾಗುತ್ತೆ. 2011ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಈ ದಿನವನ್ನು ಘೋಷಿಸಿತ್ತು. ಮೊದಲ ಬಾರಿಗೆ ಇದನ್ನು 2012ರಲ್ಲಿ ಆಚರಿಸಲಾಯಿತು. ಹೆಣ್ಣುಮಕ್ಕಳ ಮೂಲಭೂತ ಹಕ್ಕುಗಳ ರಕ್ಷಣೆ ಮತ್ತು ಸಬಲೀಕರಣಕ್ಕೆ ಒತ್ತು ನೀಡುವಂತಹದ್ದು. ಜಗತ್ತಿನಾದ್ಯಂತ ಹೆಣ್ಣು ಮಕ್ಕಳು ಎದುರಿಸ್ತಾ ಇರುವಂತಹ ಲಿಂಗ ತಾರತಮ್ಯ, ಬಾಲ್ಯ ವಿವಾಹ, ಹಿಂಸೆ ಹಾಗೂ ಶೋಷಣೆಗಳ ವಿರುದ್ಧ ಜಾಗೃತಿ ಮೂಡಿಸುವಂತಹದ್ದು, ಹೆಣ್ಣು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ, ಸೂಕ್ತ ಆರೋಗ್ಯ ರಕ್ಷಣೆ, ಸಮಾನ ಅವಕಾಶಗಳನ್ನು ದೊರೆಯುವಂತೆ ಮಾಡುವುದು ಅಕ್ಟೋಬರ್ 11ರ ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನದ ವಿಶೇಷತೆ.
1: ಮಹಾಲಕ್ಷ್ಮೀರ್ ಮಹಾಗೌರಿ ಮಹಿಷಾಸುರ ಮರ್ದಿನಿ ಮಹೀಚ ಮಂಡಲಸ್ಥಾ.

0: ಚಿತ್ರಲೇಖ ಚಿತ್ರದ ಹಾಡು ಪ್ರಸಾರ ಆಯಿತು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಧ್ವನಿಗಳಲ್ಲಿ ಬರೆದು ಸಂಗೀತ ನೀಡಿದ್ದು ಹಂಸಲೇಖ. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಕಾರ್ಯಕ್ರಮ ಕಗ್ಗದ ಸಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಬ್ರಹ್ಮ ನಟ ರಾಜನದು ಜಗವೆಲ್ಲ, ಪ್ರತ್ಯೇಕ ಜೀವದಶ ಯವನಂಗ ಭಂಗಿ. ನೃತ್ಯವೋ ಬ್ರಹ್ಮ ನಟ ರಾಜನದು ಜಗವೆಲ್ಲ, ಪ್ರತ್ಯೇಕ ಜೀವದಶ ಯವನಂಗ ಭಂಗಿ. ಸತ್ಯ ಸತ್ವಜ್ವಾಲೆ ವಿಶ್ವಮಾಯಾಲೀಲೆ, ಪ್ರತ್ಯಗಾತ್ಮನು ನೀನು ಮಂಕುತಿಮ್ಮ. ಸತ್ಯ ಸತ್ವಜ್ವಾಲೆ ವಿಶ್ವಮಾಯಾಲೀಲೆ, ಪ್ರತ್ಯಗಾತ್ಮನು ನೀನು ಮಂಕುತಿಮ್ಮ.

ಮತ್ತೆ ಪರಬ್ರಹ್ಮನನ್ನ ಕುರಿತಾದ ಮತ್ತೊಂದು ಪದ್ಯ ಹೀಗಿದೆ. ನೃತ್ಯವೋ ಬ್ರಹ್ಮ ನಟರಾಜನದು ಜಗವೆಲ್ಲ. ಈ ಜಗತ್ತೆಲ್ಲವೂ ಬ್ರಹ್ಮನ ಅಂದರೆ ನಟರಾಜನ ಅವತಾರದ ನೃತ್ಯ. ದೇಹದ ಅವನ ದೇಹದ ವಿವಿಧ ಅಂಗಗಳ ಹಾವಭಾವಗಳು, ಅಂಗಭಂಗಿ ಇವೆಲ್ಲ ಪ್ರತ್ಯೇಕವಾದ ಜೀವದ ದೇಶಗಳನ್ನ ಸ್ಥಿತಿಗಳನ್ನ ಸೂಚಿಸ್ತಾ ಹೋಗುತ್ತೆ. ನಟರಾಜನ ಸತ್ಯ ಮತ್ತು ಸತ್ವದ ಜಾಲ ಇದೆಯಲ್ಲ, ವಿಶ್ವದಲ್ಲಿ ಮಾಯೆ ನಡೆಸ್ತಾ ಇರತಕ್ಕಂತಹ ವಿರೋಧದ ಆಟವನ್ನ ಸಂಕೇತ ಮಾಡುತ್ತೆ. ಈ ನಟರಾಜನ ಒಳಗಿರುವ ಚೈತನ್ಯವೇ ನೀನು ಅಂತ ನಮಗೆ ಎಚ್ಚರ ಮಾಡಿದ್ದಾರೆ. ಇದನ್ನ ಇನ್ನೊಂದು ಕಡೆ ಗುಂಡಪ್ಪನವರು ಹೇಳ್ತಾರೆ, ಗಗನ ತಲೆ ನವಿರಾಗೆ ಪೆರೆತಾರೆ ಹೂವಾಗೆ ಜಗವೆಲ್ಲ ಒಪ್ಪುವಾಗೆ ಮಾಯೆ ಸತಿಯಾಗೆ ನಗು ನಗುವ ಬೊಬ್ಬಿಡುವ ಜೀವ ತಾಂಡವ ರಸಿಕ ಭಗವಂತ ಶಿವರುದ್ರ ಮಂಕುತಿಮ್ಮ. ಜಗತ್ತಿನಲ್ಲಿ ಬ್ರಹ್ಮ ಮತ್ತು ಮಾಯೆಯ ಪಾತ್ರವನ್ನು ತಿಳಿಸುವ ಮತ್ತೊಂದು ಪದ್ಯ ಇದು. ಬೇರೆ ಚಿತ್ರದ ಮೂಲಕ ತಿಳಿಸಿದ್ದಾರೆ, ಬ್ರಹ್ಮ ರಹಸ್ಯವನ್ನು ತಿಳಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಡಿ ವಿ ಜಿ. ಬ್ರಹ್ಮನೇ ನಟರಾಜ, ಅವನ ನೃತ್ಯವೇ ಜಗತ್ತಿನ ಆಗುಹೋಗುಗಳು, ಜಡ ಚೈತನ್ಯದ ವಿವಿಧ ಸ್ಥಿತಿಗತಿಗಳು. ನಟರಾಜನ ಅಂಗಭಂಗಿಗಳಿದೆಯಲ್ಲ, ಬೇರೆ ಬೇರೆ ರೀತಿಯ ಓಡಾಟ ಇತ್ಯಾದಿಗಳು, ತಡಕಾಟಗಳು, ಅದೆಲ್ಲ ಮಾಯೆಯ ಅವತಾರಗಳು. ಜ್ವಾಲೆಯ ರೂಪದಲ್ಲಿ ಪರಸತ್ವವೇ ವಿಶ್ವದಲ್ಲಿಯೇ, ಅದೇ ಮಾಯೆ. ನಟರಾಜನಲ್ಲಿರ್ತಕ್ಕಂತಹ ವಿಶ್ವದಲ್ಲಿರುವ ಚೈತನ್ಯವೇ

ನೀನು ಇದನ್ನೇ ಸ್ವಾಮಿ ಶಂಕರಾಚಾರ್ಯರವರು ಹೇಳ್ತಾರೆ, ಅಹಂ ಬ್ರಹ್ಮಾಸ್ಮಿ ಅನ್ನೋ ಮಾತನ್ನ. ಅಲ್ಲಿಗೆ ನಮ್ಮನ್ನ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋದನ್ನ ವಿಚಾರ ಮಾಡಬಹುದು.

0: ಚಿತ್ ಸತ್ವ ಮೂರ್ತಿಯ ನೃತ್ಯ, ಕಣ್ಮುಚ್ಚಿ ನೋಡು ನಿಶ್ಚಲ ಶುದ್ಧ ಸತ್ವ. ಕಣ್ತೆರೆದು ನೋಡು ಚಿತ್ ಸತ್ವ ಮೂರ್ತಿಯ ನೃತ್ಯ, ಕಣ್ಮುಚ್ಚಿ ನೋಡು ನಿಶ್ಚಲ ಶುದ್ಧ ಸತ್ವ. ಉನ್ಮುಖನು ನೀನೆರಡು ಜಗಕ ಮಿರುತಿರಲಾಗ ಹೃನ್ಮಧ್ಯದಲ್ಲಿ ಶಾಂತಿ ಮಂಕುತಿಮ್ಮ.
1: ಉನ್ಮುಖನು ನೀನೆರಡು ಜಗಕ ಮಿರುತಿರಲಾಗ ಹೃನ್ಮಧ್ಯದಲ್ಲಿ ಶಾಂತಿ ಮಂಕುತಿಮ್ಮ.

0: ಅದೇ ಬ್ರಹ್ಮತತ್ವವನ್ನ ವಿವರಿಸುವ ಮತ್ತೊಂದು ಚಿತ್ರವನ್ನು ಕೊಟ್ಟಿದ್ದಾರೆ ಡಿವಿಜಿ ಅವರು 851ನೇ ಪದ್ಯದಲ್ಲಿ. ಕಂಡೆರೆದು ನೋಡು ಚಿತ್ಸತ್ವ ಮೂರ್ತಿಯ ನೃತ್ಯ, ನಟರಾಜ ಹೇಳಿದ ಜ್ಞಾಪಕ ಇದೆಯಲ್ಲ ಅಲ್ಲೇ, ಮತ್ತೆ ಚಿತ್ಸತ್ವ ಮೂರ್ತಿ ಅಂದ್ರೆ ನಟರಾಜ, ಅವನ ನೃತ್ಯವನ್ನು ನೋಡು ಅಂತ ಹೇಳಿದ್ದಾರೆ. ಹೇಗೆ ನೋಡಬೇಕು? ಕಣ್ಮುಚ್ಚಿ ನೋಡು, ಕಣ್ ತೆರೆದು ನೋಡು. ಕಣ್ಣನ್ನು ತೆರೆದು ಹೊರಗೆ ನೋಡಿದರೆ ಜ್ಞಾನಸತ್ವಗಳ ಮೂರ್ತಿಯಾದ ನಟರಾಜನ ತಾಂಡವ ನೃತ್ಯ ಕಾಣುತ್ತೆ. ಭೂಮಿಯಲ್ಲಿ, ಸೌರವ್ಯೂಹದಲ್ಲಿ, ಅದರ ಆಚೆಯಲ್ಲಿ, ಪ್ರಕೃತಿಯ ಮತ್ತು ಮನುಷ್ಯನ ವಿಚಿತ್ರ ರಚನೆಗಳಲ್ಲಿ, ಪರಸ್ಪರ ಸಂಬಂಧಗಳಲ್ಲಿ ಉತ್ಸಾಹ, ಆತುರತೆ, ಕಾತರತೆ ಇವೆಲ್ಲ ಅವನ ನೃತ್ಯದ ಭಂಗಿಗಳು. ಹೊರ ಕಣ್ಣನ್ನು ಮುಚ್ಚಿ ಒಳಕಣ್ಣು ತೆರೆದರೆ ನಿಶ್ಚಲವಾದ ಶುದ್ಧವಾದ ಪರಸತ್ವದ ದರ್ಶನ ಆಗತ್ತೆ. ಹೊರಗಿನ ಮತ್ತು ಒಳಗಿನ ಎರಡೂ ಜಗತ್ತುಗಳಲ್ಲಿರತಕ್ಕಂತಹ ನೀನು ಸಿದ್ಧನಾಗಿದ್ರೆ ಹೃದಯ ಮಧ್ಯದಲ್ಲಿ ಶಾಂತಿ ನೆಲೆಸುತ್ತೆ. ಇದನ್ನೇ ಶ್ರೀ ಶಂಕರಾಚಾರ್ಯರ ನಿರ್ವಾಣ ಷಟ್ಕ ಅಂದರೆ 6 ಶ್ಲೋಕಗಳಲ್ಲಿ ಈ ಮುಕ್ತಕದ ಪೂರ್ಣ ವಿವರಣೆ ಇದೆ. ಶ್ರೋತೃಗಳು ಅದನ್ನು ಅಭ್ಯಾಸ ಮಾಡಬಹುದು. ಮನೋಬುದ್ಧಿಹಂಕಾರ ಚಿತ್ತಾನಿನಾಹಂ ನ ಚ ಶ್ರೋತ್ರೇ ನ ಜಿಹ್ವೇ ನ ಚ ಘ್ರಾಣ ನೇತ್ರೇ ನ ಚ ವ್ಯೋಮ ಭೂಮಿನ್ ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಹಾಗೆ ಹೇಳ್ತಾರೆ, ನ ಮೃತ್ಯುರ್ನ ಶಂಕ ನ ಮೇ ಜಾತಿ ಭೇದ ಇತ್ಯಾದಿ. ಪರಸತ್ವ ನಟರಾಜ ನೃತ್ಯ ಹೊರಗಡೆ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳ ಮೂಲಕ ವಿಶೇಷವೇನೆಂದರೆ ಮನುಷ್ಯನಿಗೆ ಈ ಎರಡೂ ಜಗತ್ತಿನ ಒಳ ಹೊರಗೆ ಮುಖ ಮಾಡಿದ್ದಾನೆ. ಆದ್ದರಿಂದ ಹೃದಯ ಮಧ್ಯದಲ್ಲಿ ಆತ್ಮದ ಸ್ಥಿತಿಯಲ್ಲಿ ಶಾಂತಿಯನ್ನು ಹೊಂತಾನೆ. ಅಲ್ಲೆರಡು ನೋಡೋ ಜೊತೆಗೆ ಅಂತರೀಕ್ಷಣೆ ಮಾಡ್ತಾ ಅದನ್ನು ಅರ್ಥ ಮಾಡ್ಕೋಬೇಕು. ಹೇಳ್ತಾರೆ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ. ಇಂಟ್ರೋಸ್ಪೆಕ್ಷನ್ ಮುಖ್ಯವಾಗಿರ್ತಕ್ಕಂಥದ್ದು. ಅದೆರಡಲ್ಲೂ ಕೂಡಿರ್ತಕ್ಕಂಥ ಹುನುಮಧ್ಯದಲ್ಲಿ ಶಾಂತಿ ನಮಗೆ ದೊರೆಯುತ್ತೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಆರ್ ಶ್ರೀದೇವಿ, ವ್ಯಾಖ್ಯಾನ ಎಚ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಅಮರ್ ಚಿತ್ರದ ಹಾಡನ್ನು ಕೇಳ್ತಾ ಇದ್ದೀರಲ್ಲ. ಸೋನು ನಿಗಮ್, ಶ್ರೇಯಾ ಘೋಷಾಲ್ ಮತ್ತು ಸಂಗಡಿಗರು ಹಾಡಿದ ಗೀತೆ. ಕವಿರಾಜ್ ಅವರ ರಚನೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ. ಸಮಯ 7:35 ಆಗಲಿದೆ. ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು: ದೇಶದ ಜವಳಿ ರಫ್ತು ಹೆಚ್ಚಿಸಲು ಸರ್ಕಾರ ಕ್ರಮ, ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್. ಗ್ರಾಹಕರಿಗೆ ನಿರಂತರ ಸಕ್ಕರೆ ಪೂರೈಕೆ ಖಚಿತಪಡಿಸಲು ದಾಸ್ತಾನು ನಿಯಮ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ಗಾಂಧಿ ಜಯಂತಿ ಹಿನ್ನೆಲೆಯಲ್ಲಿ ನಾಳೆ ದೇಶಾದ್ಯಂತ ವಿಶೇಷ ಗ್ರಾಮ ಸಭೆಗಳ ಆಯೋಜನೆ. ಏಷ್ಯನ್ ಗೇಮ್ಸ್ ಪುರುಷರ ಹಾಕಿ ಸ್ಪರ್ಧೆಯಲ್ಲಿ ಪಾಕಿಸ್ತಾನ ತಂಡವನ್ನು ಮಣಿಸಿ ಫೈನಲ್ ಪ್ರವೇಶಿಸಿದ ಭಾರತ. ವಾರ್ತೆಗಳ ವಿವರ: ಎಂಎಸ್ಎಂಇಗಳನ್ನು ಬಲಪಡಿಸುವ, ಹಣಕಾಸು ಲಭ್ಯತೆಯನ್ನು ಸುಧಾರಿಸುವ ಮತ್ತು ಸಾಗರೋತ್ತರ

0: ಮಾರುಕಟ್ಟೆಯಲ್ಲಿ ರಫ್ತು ಸೌಲಭ್ಯ ಕೇಂದ್ರಗಳನ್ನು ವಿಸ್ತರಿಸುವ ಮೂಲಕ ದೇಶದ ಜವಳಿ ರಫ್ತನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ ಗಮನ ಹರಿಸುತ್ತಿದೆ ಎಂದು ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಜವಳಿ ಸಮಾವೇಶ 2026 ಉದ್ಘಾಟಿಸಿ ಮಾತನಾಡಿದ ಸಚಿವರು, ಭಾರತೀಯ ಜವಳಿ ಉತ್ಪನ್ನಗಳನ್ನು ಹೆಚ್ಚಿನ ಅಂತಾರಾಷ್ಟೀಯ ಮಾರುಕಟ್ಟೆಗಳಿಗೆ ತಲುಪಿಸಲು ಸರ್ಕಾರ ಶ್ರಮಿಸುತ್ತಿದೆ. ಹೊಸ ರಫ್ತುದಾರರಿಗೆ ಮಾಹಿತಿ ನೀಡಲು ಮತ್ತು ಅವರನ್ನು ಪ್ರೋತ್ಸಾಹಿಸಲು ವಿವಿಧ ದೇಶಗಳ ರಫ್ತು ಸೌಲಭ್ಯ ಕೇಂದ್ರಗಳನ್ನು ಸ್ಥಾಪಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಜವಳಿ ಉದ್ಯಮಗಳು ಎದುರಿಸುತ್ತಿರುವ ಆರ್ಥಿಕ ಸಮಸ್ಯೆಗಳನ್ನು ಪರಿಹರಿಸಲು ಸರ್ಕಾರ ಕ್ರಮ ಕೈಗೊಳ್ಳುತ್ತಿದೆ. ಈ ವಲಯಕ್ಕೆ ಹೆಚ್ಚಿನ ಸಾಲದ ಹರಿವನ್ನು ಸುಗಮಗೊಳಿಸಲು ಜವಳಿ ಸಚಿವಾಲಯ ಹಣಕಾಸು ಸೇವೆಗಳ ಇಲಾಖೆ ಮತ್ತು ಬ್ಯಾಂಕರ್ಗಳೊಂದಿಗೆ ಚರ್ಚೆ ನಡೆಸಿದೆ ಎಂದು ಅವರು ತಿಳಿಸಿದರು. ದೇಶದಲ್ಲಿ ಅತಿ ಹೆಚ್ಚು ಉದ್ಯೋಗ ಸೃಷ್ಟಿಸುವ ಪ್ರಮುಖ ವಲಯಗಳಲ್ಲಿ ಜವಳಿ ವಲಯ ಒಂದಾಗಿದೆ. ಪ್ರಸ್ತುತ ಸರ್ಕಾರದ ಅವಧಿಯಲ್ಲಿ ಈ ವಲಯದಲ್ಲಿ ಸುಮಾರು 5 ಕೋಟಿ ಜನರು ಉದ್ಯೋಗ ಪಡೆದಿದ್ದಾರೆ ಎಂದು ಸಚಿವ ಗಿರಿರಾಜ್ ಸಿಂಗ್ ಹೇಳಿದರು. ಪ್ರಕೃತಿಯ ಸಮತೋಲನ ಕಾಪಾಡಲು ಹಾಗೂ ಭವಿಷ್ಯದ ಪೀಳಿಗೆಗೆ ಅಮೂಲ್ಯ ಪರಂಪರೆಯನ್ನು ಉಳಿಸಲು ಅರಣ್ಯ ಮತ್ತು ವನ್ಯಜೀವಿಗಳನ್ನು ಸಂರಕ್ಷಿಸುವುದು ಅಗತ್ಯವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ವನ್ಯಜೀವಿ ಸಪ್ತಾಹ 2026 ಸಂದರ್ಭದಲ್ಲಿ ನೀಡಿದ ಸಂದೇಶದಲ್ಲಿ ವನ್ಯಜೀವಿಗಳು ಮತ್ತು ಅವುಗಳ ಆವಾಸ ಸ್ಥಳಗಳ ಸಂರಕ್ಷಣೆಗೆ ಪ್ರತಿಯೊಬ್ಬ ನಾಗರಿಕರು ಕೊಡುಗೆ ನೀಡುವಂತೆ ಅವರು ಕರೆ ನೀಡಿದ್ದಾರೆ. ಕಳೆದ 1 ದಶಕದಲ್ಲಿ ವನ್ಯಜೀವಿ ಸಂರಕ್ಷಣೆಯಲ್ಲಿ ಭಾರತ ಸಾಧಿಸಿರುವ ಪ್ರಗತಿಯನ್ನು ಅವರು ಉಲ್ಲೇಖಿಸಿದೆ. ಚೀತಾ ಯೋಜನೆಯ ಯಶಸ್ಸು, ಗ್ರೇಟ್ ಇಂಡಿಯನ್ ಬಸ್ಟರ್ಡ್, ಗೆಂಡಾ ಮೃಗ, ನದಿ ಡಾಲ್ಫಿನ್ ಹಾಗೂ ಹಿಮಚಿರತೆಯಂತಹ ಪ್ರಭೇದಗಳ ಸಂರಕ್ಷಣೆ ಪ್ರಯತ್ನಗಳನ್ನು ಅವರು ಪ್ರಸ್ತಾಪಿಸಿದರು. ಅಂತಾರಾಷ್ಟೀಯ ದೊಡ್ಡ ಬೆಕ್ಕುಗಳ ಒಕ್ಕೂಟದ ಮೂಲಕ ದೊಡ್ಡ ಬೆಕ್ಕುಗಳ ಸಂರಕ್ಷಣೆಗೆ ಜಾಗತಿಕ ಸಹಕಾರ ಉತ್ತೇಜಿಸುವಲ್ಲಿ ಭಾರತ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಹಬ್ಬದ ಋತುವಿನಲ್ಲಿ ಹೆಚ್ಚುವರಿ ಸಕ್ಕರೆ ಸಂಗ್ರಹ ತಡೆಗಟ್ಟಲು ಆ ಗ್ರಾಹಕರಿಗೆ ನಿರಂತರ ಪೂರೈಕೆ ಖಚಿತಪಡಿಸಲು ಕೇಂದ್ರ ಸರ್ಕಾರ ಸಕ್ಕರೆ ದಾಸ್ತಾನು ನಿಯಮಗಳನ್ನು ಪರಿಷ್ಕರಿಸಿದೆ. ಈ ತಿಂಗಳ 15ರಿಂದ ಜಾರಿಗೆ ಬರುವಂತೆ ಸಕ್ಕರೆ ವ್ಯಾಪಾರಿಗಳ ದಾಸ್ತಾನು ಅವಧಿಯನ್ನು 15 ದಿನಗಳಿಗೆ ಸೀಮಿತಗೊಳಿಸಲಾಗಿದ್ದು ಗರಿಷ್ಠ ದಾಸ್ತಾನು ಮಿತಿಯನ್ನು 1,000 ಕ್ವಿಂಟಲ್ಗೆ ನಿಗದಿಪಡಿಸಲಾಗಿದೆ. ಈ ನಿಯಮ ನವೆಂಬರ್ ಅಂತ್ಯದವರೆಗೆ ಜಾರಿಯಲ್ಲಿರಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪರಿಷ್ಕೃತ ನಿಯಮಗಳಲ್ಲಿ ಕೋಲ್ಕತ್ತಾ ಮತ್ತು ಅದರ ವಿಸ್ತೃತ ಮಹಾನಗರ ಪ್ರದೇಶಗಳು ಹಾಗೂ ಅಸ್ಸಾಂನಲ್ಲಿ ಸಕ್ಕರೆ ದಾಸ್ತಾನು ಮಿತಿಯನ್ನು 2,000 ಕ್ವಿಂಟಲ್ಗೆ ನಿಗದಿಪಡಿಸಲಾಗಿದೆ. ಆಹಾರ ಭದ್ರತೆಯನ್ನು ಕಾಪಾಡಲು ದೇಶಗಳು ಕೈಗೊಳ್ಳುವ ನ್ಯಾಯಸಮ್ಮತ ಕ್ರಮಗಳನ್ನು ಆಹಾರದ ಶಸ್ತ್ರೀಕರಣ ಎಂದು ಪರಿಗಣಿಸಬಾರದು ಎಂದು ಭಾರತ ಎಚ್ಚರಿಸಿದೆ. ಅಮೆರಿಕದ ಮಿಲ್ವಾಕಿಯಲ್ಲಿ ನಡೆದ G20 ವಾಣಿಜ್ಯ ಸಚಿವರ ಸಭೆಯ ಅಧಿವೇಶನದಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಈ ವಿಷಯ ತಿಳಿಸಿದರು. ಆಹಾರವು ಭದ್ರತೆ, ಸ್ಥಿರತೆ ಮತ್ತು ಸಹಕಾರದ ಮೂಲವಾಗಿರುವುದನ್ನು ಖಚಿತಪಡಿಸಿಕೊಳ್ಳುವುದು ಎಲ್ಲರ ಸಾಮೂಹಿಕ ಉದ್ದೇಶವಾಗಬೇಕು ಎಂದು ಅವರು ಹೇಳಿದರು. ಭಾರತ ಮತ್ತು ಐರೋಪ್ಯ ಒಕ್ಕೂಟದ ನಡುವಿನ ಮುಕ್ತ ವ್ಯಾಪಾರಕ್ಕೆ ಒಪ್ಪಂದಕ್ಕೆ ಸಂಬಂಧಕ್ಕೆ ಸಹಿ ಹಾಕುವುದು ಹಾಗೂ ಅದನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಆಗಿರುವ ಪ್ರಗತಿಯನ್ನು ಸಚಿವರು ಪರಿಶೀಲಿಸಿದರು. ರಕ್ಷಣಾ ಪಡೆಗಳ 3 ವಿಭಾಗಗಳ ನಡುವೆ ಪ್ರಸ್ತುತ ಒತ್ತು ನೀಡಲಾಗುತ್ತಿರುವ ಸಮನ್ವಯ ಮತ್ತು ಏಕೀಕರಣದ ಮನೋಭಾವವನ್ನು ರಕ್ಷಣಾ ಲೆಕ್ಕಪತ್ರ ಇಲಾಖೆಯ ಹಣಕಾಸು ವ್ಯವಸ್ಥೆಯಲ್ಲೂ ಅಳವಡಿಸಿಕೊಳ್ಳಬೇಕಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಲಹೆ ನೀಡಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ರಕ್ಷಣಾ ಲೆಕ್ಕಪತ್ರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಹಣಕಾಸು ವ್ಯವಸ್ಥೆಗಳನ್ನು ಏಕೀಕರಿಸಿದರೆ ಸಂಪೂರ್ಣ ರಕ್ಷಣಾ ನಿರ್ವಹಣೆ ಮತ್ತಷ್ಟು ಪರಿಣಾಮಕಾರಿಯಾಗಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದು ಶ್ರೀಲಂಕಾದ ಆಡಳಿತಾರೂಢ ಜನತಾ ವಿಮುಕ್ತಿ ಪೆರುಮುನಾದ ಪ್ರಧಾನ ಕಾರ್ಯದರ್ಶಿ ತಿಲ್ವಿನ್ ಸಿಲ್ವಾ ನೇತೃತ್ವದ ನಿಯೋಗವನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ಭೇಟಿಯ ಸಂದರ್ಭದಲ್ಲಿ ಉಭಯ ರಾಷ್ಟಗಳ ನಡುವಿನ ಗಾಢವಾದ ಸ್ನೇಹ ಸಂಬಂಧವನ್ನು ಬಲಪಡಿಸುವ ಕುರಿತು ಚರ್ಚಿಸಲಾಯಿತು. ವಿಶ್ವಾಸಾರ್ಹ ಪಾಲುದಾರನಾಗಿ ಭಾರತ ಯಾವಾಗಲೂ ಶ್ರೀಲಂಕಾದ ಪ್ರಗತಿ ಮತ್ತು ಸಮೃದ್ಧಿಯನ್ನು ಬೆಂಬಲಿಸುತ್ತಿದೆ ಎಂದು ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ದೇಶಾದ್ಯಂತ ನಾಳೆ ಗಾಂಧಿ ಜಯಂತಿ ಹಿನ್ನೆಲೆಯಲ್ಲಿ ವಿಶೇಷ ಗ್ರಾಮ ಸಭೆಗಳು ನಡೆಯಲಿವೆ. ಗ್ರಾಮೀಣ ಭಾರತದ ಜೀವನ ಗುಣಮಟ್ಟ ವೃದ್ಧಿಸಲು ಮತ್ತು ಸಾರ್ವಜನಿಕ ಸೇವೆಗಳನ್ನು ಸುಧಾರಿಸಲು ಪಂಚಾಯಿತಿಗಳನ್ನು ಬಲಪಡಿಸುವುದು ಈ ಉದ್ದೇಶವಾಗಿದೆ ಎಂದು ನಾಳಿನ ಗ್ರಾಮ ಸಭೆಗಳು ಕಾರ್ಯನಿರ್ವಹಿಸಲಿವೆ. ಜನತಾ ಯೋಜನೆ ಆಂದೋಲನ 2026-27 ನಾಳೆ ಚಾಲನೆಗೊಳ್ಳಲಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಈ ಯೋಜನೆಯಡಿ ಗ್ರಾಮ ಪಂಚಾಯಿತಿಗಳು ಆಯಾ ಗ್ರಾಮ ಪಂಚಾಯಿತಿಯ ಆಯವ್ಯಯ ಅಭಿವೃದ್ಧಿ ಯೋಜನೆ 2027-28 ತಯಾರಿಸಲಿವೆ. ಈ ಆಂದೋಲನ 2018 ನಡೆಯುತ್ತಿದ್ದು 2.5 ಲಕ್ಷಕ್ಕೂ ಅಧಿಕ ಗ್ರಾಮ ಪಂಚಾಯಿತಿಗಳು ತಮ್ಮ ತಮ್ಮ ಯೋಜನೆಗಳನ್ನು ಇ ಗ್ರಾಮ್ ಸ್ವರಾಜ್ ಪೋರ್ಟಲ್ನಲ್ಲಿ ಸಲ್ಲಿಸಲಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ

0: ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ವೋಕಲ್ ಫಾರ್ ಲೋಕಲ್, ಅಂದರೆ ಸ್ಥಳೀಯ ಉತ್ಪನ್ನಗಳಿಗೆ ಧ್ವನಿಗೂಡಿಸಿ ಎಂಬುದರ ಕುರಿತು ವರದಿಯಿದೆ. ದೇಶದಲ್ಲಿ ಗ್ರಾಹಕರ ಆಯ್ಕೆಗಳು ಬದಲಾಗುತ್ತಿವೆ. ಮೊದಲು ಆಮದು ಮಾಡಿಕೊಂಡ ಮತ್ತು ಬಹುದೊಡ್ಡ ಬ್ರ್ಯಾಂಡ್ಗಳ ವಸ್ತುಗಳನ್ನು ಬಯಸುತ್ತಿದ್ದ ಜನರು ಈಗ ದೇಶೀಯ ಉತ್ಪನ್ನಗಳತ್ತ ಒಲವು ತೋರುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ದೇಶೀಯ ಉತ್ಪನ್ನಗಳಿಗೆ ಮಾರುಕಟ್ಟೆ ಬೇಡಿಕೆ ಹೆಚ್ಚಾಗಿದ್ದರಿಂದ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗೂ ಕರಕುಶಲಕರ್ಮಿಗಳಿಗೆ ಹೆಚ್ಚಿನ ಕೆಲಸ ದೊರಕುತ್ತಿದೆ. ಸ್ಥಳೀಯ ಉತ್ಪನ್ನಗಳಿಗೆ ಬೆಂಬಲ ನೀಡಬೇಕೆಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆಯ ಮೇರೆಗೆ ದೇಶದ ಬಹುಪಾಲು ಜನರು ವಿದೇಶಿ ವಸ್ತುಗಳಿಗಿಂತ ಹೆಚ್ಚಾಗಿ ದೇಶೀಯ ಉತ್ಪನ್ನಗಳ ಖರೀದಿ ಹಾಗೂ ಬಳಕೆಗೆ ಮುಂದಾಗುತ್ತಿದ್ದಾರೆ. ವಿಕಸಿತ ಭಾರತದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವಲ್ಲಿ ವಿದ್ಯಾರ್ಥಿಗಳು ಪ್ರಮುಖ ಪಾತ್ರ ವಹಿಸಲಿದ್ದು, ಜವಾಬ್ದಾರಿಯುತ ನಾಗರಿಕತೆ ಮತ್ತು ಸಕ್ರಿಯ ಪಾಲ್ಗೊಳ್ಳುವಿಕೆಯ ಮೂಲಕ ಸ್ವಚ್ಛ, ಹಸಿರು ಹಾಗೂ ಆರೋಗ್ಯಕರ ಭಾರತ ನಿರ್ಮಾಣಕ್ಕೆ ಕೊಡುಗೆ ನೀಡಬೇಕು ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಸಲಹೆ ನೀಡಿದ್ದಾರೆ. ದೆಹಲಿ ವಿಶ್ವವಿದ್ಯಾಲಯದ ಗಾರ್ಗಿ ಕಾಲೇಜಿನಲ್ಲಿ 1 ದಿನ 1 ಗಂಟೆ ಎಲ್ಲರೊಂದಿಗೆ ಅಭಿಯಾನದಡಿ ಇಂದು ಶ್ರಮದಾನ ಮತ್ತು ಸ್ವಚ್ಛತಾ ಕಾರ್ಯಕ್ಕೆ ನೇತೃತ್ವ ವಹಿಸಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ ಅವರು, ಸ್ವಚ್ಛತಾ ಚಟುವಟಿಕೆಗಳಿಗೆ ಪ್ರತಿಯೊಬ್ಬರೂ ಕನಿಷ್ಠ 30 ನಿಮಿಷ ಮೀಸಲಿಡುವಂತೆ ಕರೆ ನೀಡಿದರು. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ ಪುರುಷರ ಹಾಕಿ ಸ್ಪರ್ಧೆಯ ಸೆಮಿಫೈನಲ್ ಪಂದ್ಯದಲ್ಲಿಂದು ಭಾರತ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ತಂಡವನ್ನು 4-3 ಗೋಲುಗಳಿಂದ ಮಣಿಸಿ ಫೈನಲ್ ಪ್ರವೇಶಿಸಿದೆ. ಈ ಮೂಲಕ ಭಾರತಕ್ಕೆ ಮತ್ತೊಂದು ಪದಕ ಖಚಿತವಾಗಿದೆ. ಹರ್ಮನ್ ಪ್ರೀತ್ 2 ಗೋಲುಗಳಿಸಿದರೆ ಸುಖಜೀತ್ ಸಿಂಗ್ ಮತ್ತು ಅಭಿಷೇಕ್ ತಲಾ 1 ಗೋಲುಗಳಿಸಿದರು. ದಕ್ಷಿಣ ಕೊರಿಯಾ ಮತ್ತು ಮಲೇಷ್ಯಾ ನಡುವಿನ 2ನೇ ಸೆಮಿಫೈನಲ್ನಲ್ಲಿ ಗೆಲುವು ಸಾಧಿಸಿದ ತಂಡವನ್ನು ಶನಿವಾರ ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಭಾರತ ಎದುರಿಸಲಿದೆ. ಗ್ರೀಕೋ ರೋಮನ್ ಕುಸ್ತಿ ಸ್ಪರ್ಧೆಯ ಪುರುಷರ 97 ಕೆಜಿ ವಿಭಾಗದಲ್ಲಿ ಭಾರತದ ಕುಸ್ತಿಪಟು ನಿತೇಶ್ ಸಿವಾಚ್ ಬೆಳ್ಳಿ ಪದಕ ವಿಜೇತರಾಗಿದ್ದಾರೆ. ಪುರುಷರ ಸ್ಕ್ವಾಷ್ ವಿಭಾಗದ ಸೆಮಿಫೈನಲ್ನಲ್ಲಿ ಮಲೇಷ್ಯಾ ವಿರುದ್ದ 1-2 ಅಂತರದಲ್ಲಿ ಸೋಲು ಅನುಭವಿಸಿದ ಭಾರತದ ಪುರುಷರ ತಂಡ ಕಂಚಿನ ಪದಕಕ್ಕೆ ತೃಪ್ತಿಪಟ್ಟಿಕೊಂಡಿದೆ. ಇದೇ ವೇಳೆ ಮಹಿಳೆಯರ ಸ್ಕ್ವಾಷ್ ಸೆಮಿಫೈನಲ್ನಲ್ಲಿ ಭಾರತದ ಮಹಿಳಾ ತಂಡ ಕೂಡ ಹಾಂಕಾಂಗ್ ವಿರುದ್ದ 1-2 ಅಂತರದಲ್ಲಿ ಸೋತು ಕಂಚಿನ ಪದಕವನ್ನು ಪಡೆದುಕೊಂಡಿದೆ. ಇದರೊಂದಿಗೆ ಭಾರತದ ಒಟ್ಟು ಪದಕಗಳ ಸಂಖ್ಯೆ 65ಕ್ಕೆ ತಲುಪಿದ್ದು, ಇದರಲ್ಲಿ 10 ಚಿನ್ನ, 23 ಬೆಳ್ಳಿ ಮತ್ತು 32 ಕಂಚಿನ ಪದಕಗಳು ಸೇರಿವೆ. ಪ್ರಸ್ತುತ ಭಾರತ ಪದಕ ಪಟ್ಟಿಯಲ್ಲಿ 8ನೇ ಸ್ಥಾನದಲ್ಲಿದೆ. ಪದಕ ವಿಜೇತ ಕ್ರೀಡಾಪಟುಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. 2027 ಆರ್ಥಿಕ ವರ್ಷದ 2ನೇ ತ್ರೈಮಾಸಿಕದಲ್ಲಿ ಭಾರತದ ಆರ್ಥಿಕತೆ 7.3% ಬೆಳವಣಿಗೆ ಹೊಂದಲಿದೆ ಎಂದು ಅಂದಾಜಿಸಲಾಗಿದೆ. ದೇಶೀಯ ಬೇಡಿಕೆ ಮತ್ತು ಬಂಡವಾಳ ಹೂಡಿಕೆ ಆರ್ಥಿಕತೆಗೆ ಪೂರಕವಾಗಿರಲಿದ್ದು, ಜಾಗತಿಕ ಧ್ರುವೀಕರಣ ಮತ್ತು ಪೂರೈಕೆ ಸರಪಳಿಯಲ್ಲಿನ ಅಡಚಣೆ ಆರ್ಥಿಕತೆಗೆ ಮಾರಕವಾಗುವ ಸಂಭವವಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯದ ಮಾಸಿಕ ವರದಿ ತಿಳಿಸಿದೆ. ದೇಶದ ಜವಳಿ ರಫ್ತು ಹೆಚ್ಚಿಸಲು ಸರ್ಕಾರ ಕ್ರಮ, ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್. ಗ್ರಾಹಕರಿಗೆ ನಿರಂತರ ಸಕ್ಕರೆ ಪೂರೈಕೆ ಖಚಿತಪಡಿಸಲು ದಾಸ್ತಾನು ನಿಯಮ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ಗಾಂಧಿ ಜಯಂತಿ ಹಿನ್ನೆಲೆಯಲ್ಲಿ ನಾಳೆ ದೇಶಾದ್ಯಂತ ವಿಶೇಷ ಗ್ರಾಮ ಸಭೆಗಳ ಆಯೋಜನೆ. ಏಷ್ಯನ್ ಗೇಮ್ಸ್ ಪುರುಷರ ಹಾಕಿ ಸ್ಪರ್ಧೆಯಲ್ಲಿ ಪಾಕಿಸ್ತಾನ ತಂಡವನ್ನು ಮಣಿಸಿ ಫೈನಲ್ ಪ್ರವೇಶಿಸಿದ ಭಾರತ ತಂಡ. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.

ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. 7:45 ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ಗಾನಭಜನ ಕಾರ್ಯಕ್ರಮದಲ್ಲಿ ಅಕ್ಟೋಬರ್ ತಿಂಗಳ ವಿಶೇಷತೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಾಕಷ್ಟು ಜನ ನಮ್ಮ ಪ್ರೀತಿಯ ಕೇಳುಗರು ಕಾರ್ಯಕ್ರಮದ ಕುರಿತಂತೆ ಸಂದೇಶಗಳನ್ನು ರವಾನಿಸಿದ್ದಾರೆ. ಯಾರ್ಯಾರು ಏನೇನು ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಅಂತ ನೋಡೋಣ ಕೆಲವೇ ಕ್ಷಣಗಳಲ್ಲಿ. ಪ್ರತಿ ವರ್ಷ ಅಕ್ಟೋಬರ್ 15 ವಿಶ್ವ ವಿದ್ಯಾರ್ಥಿಗಳ ದಿನ ಅಂತ ಆಚರಿಸಲಾಗುತ್ತೆ. ಭಾರತದ ಮಾಜಿ ರಾಷ್ಟ್ರಪತಿ ಹಾಗೂ ಕ್ಷಿಪಣಿ ಮಾನವ ಅಂತಲೇ ಪ್ರಸಿದ್ಧರಾದ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಜನ್ಮದಿನವಾದ

ಗಂಗಾ ಯಮುನಾ ಚಿತ್ರದ ಹಾಡನ್ನು ಹಾಡಿದವರು ಎಸ್ ಜಾನಕಿ ಅವರೊಂದಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಆರ್ ಎನ್ ಜೆ ಗೋಪಾಲ್ ಅವರ ರಚನೆಗೆ ವಿದ್ಯಾಸಾಗರ್ ಅವರ ಸಂಗೀತವಿತ್ತು. ಭಾರತದ ಉಕ್ಕಿನ ಮನುಷ್ಯ ಅಂತನ ಖ್ಯಾತರಾಗಿರುವ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜನ್ಮದಿನದ ಸವಿ ನೆನಪಿನಲ್ಲಿ 2014 October 31 ರಾಷ್ಟ್ರೀಯ ಏಕತೆ ದಿನ ಅಂತ ಆಚರಿಸಲಾಗುತ್ತೆ. ಸ್ವಾತಂತ್ರ್ಯ ನಂತರ 560 ಸಂಸ್ಥಾನಗಳನ್ನು ಒಗ್ಗೂಡಿಸಿ ಅಖಂಡ ಭಾರತವನ್ನು ನಿರ್ಮಿಸುವಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲರ ಪಾತ್ರ ಅತ್ಯಂತ ಪ್ರಮುಖವಾಗಿತ್ತು. ದೇಶದ ಏಕತೆ, ಸಮಗ್ರತೆ ಮತ್ತು ಭದ್ರತೆಯನ್ನು ಕಾಯ್ದುಕೊಳ್ಳುವ ಜವಾಬ್ದಾರಿಯನ್ನು ಈ ದಿನ ನೆನಪಿಸುತ್ತೆ.

ಪ್ರೇಮಡ್ಡ ಚಿತ್ರದ ಹಾಡನ್ನು ಹಾಡಿದವರು ಸೋನು ನಿಗಮ್ ಮತ್ತು ಶ್ರೇಯ ಘೋಷಾಲ್. ವಿ ನಾಗೇಂದ್ರ ಪ್ರಸಾದ್ ಅವರು ರಚಿಸಿದ ಈ ಹಾಡಿಗೆ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು. ಗಾನಭಜನ ಕಾರ್ಯಕ್ರಮದಲ್ಲಿ ಪ್ರಸಾರವಾದಂಥ ಹಾಡುಗಳು ಜೊತೆಗೆ ಮಾಹಿತಿ ಇಷ್ಟ ಆಯಿತು ಅಂತ ಹೂವಲ್ಲಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ರವಾನಿಸಿದ್ದಾರೆ. ಸಿದ್ಧಾರ್ಥ ಅವರ ಸಂದೇಶ ಕೂಡ ಬಂದಿದೆ, ನಂಬರ್ ಎಂಡಿಂಗ್ ವಿತ್ 629. ಹಾಗೆ ರಾಜು ಅವರು ಚಿಕ್ಕ ಅಂಕನ ಹಳ್ಳಿಯಿಂದ, ಹನುಮಂತಪ್ಪ ಹುಲಗಮ್ಮನವರ್ ಅಕ್ಷಯ್ ಪಾರ್ಕ್ ಗೋಕುಲ್ ರಸ್ತೆ ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕವಿತಾ ಶ್ರೀನಿವಾಸ್ ವೈಎಸ್ ಕಾಲೋನಿ ಧಾರವಾಡದಿಂದ, ಸುಮಾ ಅವರ ಸಂದೇಶ ಬಂದಿದೆ ಸುಂಕದಕಟ್ಟೆಯಿಂದ. ದಯಾನಂದ ಮಾವಟ್ಕರ್ ಟಿ ಸಿ ಪಾಳ್ಯ ಬೆಂಗಳೂರಿಂದ, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ ಅವರು, ಜಗದೀಶ್ವರ ಆಚಾರ್ ಮಹಾಲಕ್ಷ್ಮಿ ಲೇಔಟಿಂದ, ರಾಮಚಂದ್ರಪ್ಪ ಅವರು ಸಂಡೂರಿನಿಂದ, ಬಾಗಲಕೋಟೆ ಜಿಲ್ಲೆ ಬನಹಟ್ಟಿ ಅಂಕುಶ್ ದೀಪ ಮಹದೇವ ಗುಮ್ಮಟಿ, ಜ್ಯೋತಿ ಮೌನೇಶ ಪತ್ತಾರ ಗದಗ ಜಿಲ್ಲೆ ಮಲ್ಲಸಮುದ್ರ ಗ್ರಾಮದಿಂದ, ಶಿವಶಂಕರ್ ವೇದಾವತಿ ಆನೇಕಲ್ನಿಂದ, ಹರೀಶೋರ್ ಮಲ್ಲೇಶ್ವರಮ್ನಿಂದ ಸಂದೇಶ ಕಳಿಸ್ಕೊಟ್ರೆ, ಆಳಂದ ತಾಲೂಕು ಮಾದನ ಹೆಪ್ಪರಗಿಯ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು, ಹಲಸೂರಿನ ರಾಜೇಶ್ ಅವರು, ವಿಜಯಕುಮಾರ್ ಆರಾಧ್ಯ ರಕ್ಷಿತಾ ಪಾರ್ವತಿ ಹಳೆಯೂರು ಕಾಕನಕೋಟೆಯಿಂದ, ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ಇಲ್ಲಿಂದ, ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಜಿ ಎಸ್ ಚಂದನ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ಕೊಟ್ರೆ, ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ಸ್ವರೂಪ್ ಲೋಕೇಶ್ ಕುಣಿಗಲ್ಲಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅಕ್ಕಲಕೋಟೆ ತಾಲೂಕು ಮೈಂದರಗಿಯ ಈರಣ್ಣ ಜೇವೂರ ಅವರು, ಭಾಗ್ಯ ಸುರೇಂದ್ರ ಹೂವಿನಹೊಳೆಯಿಂದ, ಹಾಗೆ ಹೊಡೆನೂರು ಉಷಾ ಪರಮೇಶ್ ಅರಕ್ಕಲಗೂಡು ಇಲ್ಲಿಂದ ಸಂದೇಶವನ್ನು ರವಾನಿಸಿದರೆ, ರಾಜು ಅವರು ವಿಜಯನಗರದಿಂದ, ನಾಗರತ್ನ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ರಾಜಾಜಿನಗರದಿಂದ. ಇವತ್ತಿನ ಕಾರ್ಯಕ್ರಮವನ್ನು ಆಲಿಸಿ ಸಂದೇಶ ರವಾನಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಗಾನಭಜನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ಸೇಫ್ ಡ್ರೈವ್ ಕಾರ್ಯಕ್ರಮ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಕೃತಿಯ ಸಮತೋಲನ ಕಾಪಾಡಲು ಹಾಗೂ ಭವಿಷ್ಯದ ಪೀಳಿಗೆಗೆ ಅಮೂಲ್ಯ ಪರಂಪರೆಯನ್ನು ಉಳಿಸಲು ಅರಣ್ಯ ಮತ್ತು ವನ್ಯಜೀವಿಗಳನ್ನು ಸಂರಕ್ಷಿಸುವುದು ಅಗತ್ಯವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ವನ್ಯಜೀವಿ ಸಪ್ತಾಹ 2026 ಸಂದರ್ಭದಲ್ಲಿ ಅವರು ಈ ಸಂದೇಶ ನೀಡಿದ್ದಾರೆ. ಎಸ್ಎಆರ್ ಪ್ರಕ್ರಿಯೆಯಲ್ಲಿ ಗಂಭೀರ ಲೋಪಗಳಿದ್ದು ಬಿಜೆಪಿ ಸೂಚನೆಯ ಮೇರೆಗೆ ಅಲ್ಪಸಂಖ್ಯಾತರು, ಪರಿಶಿಷ್ಟರು ಹಾಗೂ ಒಬಿಸಿ ಸಮುದಾಯದವರನ್ನೇ ಗುರಿಯಾಗಿಸಿ ಮತ ಹಕ್ಕನ್ನು ಕಸಿದುಕೊಳ್ಳಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದಲ್ಲಿ 2012 ನಡೆದಿದ್ದ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ಸುಪ್ರೀಂಕೋರ್ಟ್ ಆದೇಶದ ಮೇರೆಗೆ ಮರು ತನಿಖೆಗೆ ನಿಯೋಜನೆಗೊಂಡ ನೂತನ ಎಸ್ಐಟಿ ತಂಡ ಇಂದು ಮಂಗಳೂರಿಗೆ ಆಗಮಿಸಿದೆ. ರಾಜ್ಯ ಸರ್ಕಾರ ಶಿಕ್ಷಕರ ಹಿತವನ್ನು ಕಡೆಗಣಿಸುತ್ತಿದೆ. ರಾಜ್ಯದಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲು ಗಮನ ನೀಡುತ್ತಿಲ್ಲ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ನಡೆದ ಎನ್ಡಿಎ ಮೈತ್ರಿಕೂಟದ ಕಾರ್ಯಕರ್ತರ ಸಭೆಯ ನಂತರ ಅವರು ಮಾತನಾಡಿದರು. ಎಂಎಸ್ಎಂಇಗಳನ್ನು ಬಲಪಡಿಸುವ, ಹಣಕಾಸು ಲಭ್ಯತೆಯನ್ನು ಸುಧಾರಿಸುವ ಮತ್ತು

ಉತ್ತರ ಮಾರುಕಟ್ಟೆಯಲ್ಲಿ ರಫ್ತು ಸೌಲಭ್ಯ ಕೇಂದ್ರಗಳನ್ನು ವಿಸ್ತರಿಸುವ ಮೂಲಕ ದೇಶದ ಜವಳಿ ರಫ್ತನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ ಗಮನಹರಿಸುತ್ತಿದೆ ಎಂದು ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ತಿಳಿಸಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಜೈಶಂಕರ್ ಇಂದು ಶ್ರೀಲಂಕಾದ ಆಡಳಿತಾರೂಢ ಜನತಾ ವಿಮುಕ್ತಿ ಪೆರುಮುನದ ಪ್ರಧಾನ ಕಾರ್ಯದರ್ಶಿ ತಿಲ್ವಿನ್ ಸಿಲ್ವಾ ನೇತೃತ್ವದ ನಿಯೋಗವನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಮಂಡ್ಯ ವಿಶ್ವವಿದ್ಯಾಲಯ ವಿಶ್ವಗಂಗೋತ್ರಿ ಸಿಂಡಿಕೇಟ್ ಸಭಾಂಗಣದಲ್ಲಿ ನಡೆದ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ಮತ್ತು ತಾಲೂಕು ಮಟ್ಟದ ಯುವ ಸಂಸತ್ ಕಾರ್ಯಕ್ರಮವನ್ನು ಶಾಸಕ ರವಿಕುಮಾರ್ ಉದ್ಘಾಟಿಸಿದರು. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನ ಪುರುಷರ ಹಾಕಿ ಸ್ಪರ್ಧೆಯ ಸೆಮಿಫೈನಲ್ ಪಂದ್ಯದಲ್ಲಿಂದು ಭಾರತ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ತಂಡವನ್ನು 4-3 ಗೋಲುಗಳಿಂದ ಮಣಿಸಿ ಫೈನಲ್ ಪ್ರವೇಶಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಸಮಯ 8:03:16. ಕೇಳ್ತಾ ಇದ್ದೀರಾ 102.9 FM. ಇನ್ನು ಮುಂದೆ ಕಾರ್ಯಕ್ರಮ ನಮ್ಮ ಆಯ್ಕೆ. ಗುರುವಾರದ ವಿಶೇಷ ನಮ್ಮ ಆಯ್ಕೆ ಕಾರ್ಯಕ್ರಮಕ್ಕೆ ರೇಡಿಯೋ ಕೇಳ್ತಾ ಇರುವಂಥ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ ಕೋರ್ತಾ ಇದೆ ನಿಮ್ಮ ಅನುದಿನದ ಸಂಗಾತಿ ವಿವಿಧ ಭಾರತಿ. ನಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ಯಾವ ರೀತಿಯ ಗೀತೆಗಳು ಪ್ರಸಾರ ಆಗ್ತವೆ ಅನ್ನುವಂತಹ ಕುತೂಹಲ ನಿಮ್ಮಲ್ಲಿರಬಹುದು. ನಿಮ್ಮೆಲ್ಲರ ಕುತೂಹಲಕ್ಕೆ ಉತ್ತರ ಸಿಗಲಿದೆ ಇನ್ನು ಕೆಲವೇ ಕ್ಷಣಗಳಲ್ಲಿ. ಸ್ನೇಹಿತರೆ, ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಮತ್ತು ಕನ್ನಡಿಗರ ಮಟ್ಟಿಗೆ ಒಂದು ಮಾಂತ್ರಿಕ ಶಬ್ದ. ಕನ್ನಡಿಗರು ಮತ್ತು ಇಡೀ ಕನ್ನಡದ ಚಿತ್ರರಂಗದ ಪಾಲಿಗೆ ದಶಕಗಳ ಕಾಲ ಅಜಾತ ಶತ್ರುವಿನಂತೆ ಮಿಂಚಿದ್ದ ಡಾಕ್ಟರ್ ರಾಜ್ ಸಿನಿಮಾ ಆಚೆಗೂ ಮೇರು ವ್ಯಕ್ತಿತ್ವ. ಕನ್ನಡ ಚಳವಳಿಗಳಲ್ಲಿ ಇವತ್ತಿಗೂ ಸಹ ಅಳಿಸಿ ಹಾಕಲಾಗದ ಹೆಸರು, ಜೊತೆಗೆ ವ್ಯಕ್ತಿತ್ವ ಕೂಡ. 50ರ ದಶಕದಿಂದ ಕಳೆದ ಶತಮಾನದ ಕೊನೆಯ ದಶಕದವರೆಗೂ ಡಾಕ್ಟರ್ ರಾಜ್ಕುಮಾರ್ ನಾಯಕ ನಟನಾಗಿಯೇ ನಟಿಸಿದರು. ಈ ಅವಧಿಯಲ್ಲಿ ಸುಮಾರು 208 ಚಿತ್ರಗಳಲ್ಲಿ ನಟಿಸಿದ್ದ ಅವರ ಒಂದೊಂದು ಚಿತ್ರವು ಅವರ ಅಭಿಮಾನಿಗಳ ಪಾಲಿಗೆ ಪಾಠವೇ ಆಗಿದೆ. ಓರ್ವ ಮಗನಾಗಿ, ತಂದೆಯಾಗಿ, ಪ್ರಿಯತಮನಾಗಿ, ಸಮಾಜ ಸುಧಾರಕನಾಗಿ, ದೇಶ ಕಾಯುವ ಸೈನಿಕನಾಗಿ, ಸರ್ಕಾರಿ ಅಧಿಕಾರಿಯಾಗಿ, ಶಿಕ್ಷಕನಾಗಿ, ಹೀಗೆ ಅವರು ನಿರ್ವಹಿಸಿದ ಎಲ್ಲ ಪಾತ್ರದಲ್ಲೂ ಒಂದು ಸಾಮಾಜಿಕ ಕಳಕಳಿ ಇತ್ತು. ಅದನ್ನು ಈ ನಾಡಿಗೆ ಅವರು ಕೊಟ್ಟು ಹೋಗಿದ್ದಾರೆ. ಇಷ್ಟೊಂದು ಮಾತು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಯಾಕೆ ಅಂದ್ಕೊಂಡ್ರ, ಇವತ್ತಿನ ನಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ ಅಭಿನಯದ ಗೀತೆಗಳನ್ನು ಕೇಳೋಣ.

8:13:02 ನೀವು ಕೇಳ್ತಾ ಇರೋದು 102.9 FM. ಗುರುವಾರದ ವಿಶೇಷ ನಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಚಿತ್ರಗೀತೆಗಳು ಮೂಡಿ ಬರ್ತಾ ಇವೆ. ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಬೋಧನ ಚಿತ್ರ ಬಿಡುಗಡೆಗೊಂಡು 64 ವರ್ಷಗಳಾಗಿವೆ. ಈಗಲೂ ಈ ಚಿತ್ರದ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇವೆ. ಒಂದೇ ಚಿತ್ರದಲ್ಲಿ 3 ಕುಮಾರತ್ರಯರಿದ್ದಾರೆ ಅನ್ನೋದೇ ಈ ಚಿತ್ರದ ಒಂದು ವಿಶೇಷತೆ. ಅದಕ್ಕೂ ಹೆಚ್ಚಾಗಿ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಕಲ್ಯಾಣ್ ಕುಮಾರ್ ಮತ್ತು ಉದಯ್ ಕುಮಾರ್ ಅವರು ನಟಿಸಿದ್ದಾರೆ. ಇವರ ಸಹೋದರಿ ಪಾತ್ರದಲ್ಲಿ ಲೀಲಾವತಿ ಅವರು ಕಾಣಿಸಿಕೊಂಡರು. ಇವರ ಈ ಚಿತ್ರಕ್ಕೆ ರಿಯಲ್ ಹೋರಾಟದ ಸ್ಫೂರ್ತಿ ಇದೆ, ಶಿವರಾಮ್ ಕಾರಂತರ ಕಾದಂಬರಿಯ ಸ್ಫೂರ್ತಿ ಕೂಡ ಇದೆ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಡಾಕ್ಟರ್ ರಾಜ್ ತಮ್ಮದೇ ಹಾದಿಯಲ್ಲಿ ಸಾಗಿದರು. ಕಲ್ಯಾಣ್ ಕುಮಾರ್ ಸಿನಿಮಾ ಪ್ರೀತಿಯೂ ವಿಭಿನ್ನವಾಗಿಯೇ ಇತ್ತು. ಕಲಾ ಕೇಸರಿ, ಉದಯ್ ಕುಮಾರ್ ಚಿತ್ರಗಳು ಜನರ ಪ್ರೀತಿಯನ್ನು ಗಳಿಸಿದವು. ಈ 3 ಸ್ಟಾರ್ ನಟರು ಒಟ್ಟಿಗೆ ಒಂದೇ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದು ಬೋಧನ ಅನ್ನೋ ಚಿತ್ರದಲ್ಲಿ.

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದ ಚಿತ್ರಗಳ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. 1994 ಡಾಕ್ಟರ್ ರಾಜ್ಕುಮಾರ್ ಅವರು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಜೊತೆ ನಟಿಸಿದ್ದ ಒಡ ಹುಟ್ಟಿದವರು ಸಿನಿಮಾದ ನಂತರ ಅಣ್ಣವರ ಯಾವ ಸಿನಿಮಾಗಳು ಕೂಡ ಬಿಡುಗಡೆಯಾಗಿರಲಿಲ್ಲ. ಗಂಧದ ಗುಡಿ ಭಾಗ 2 ಅತಿಥಿ ನಟರಾಗಿ ಮಾತ್ರ ಕಾಣಿಸಿಕೊಂಡರು. ಇದಾದ 6 ಗ್ಯಾಪ್ನ ನಂತರ ಬಂದ ಸಿನಿಮಾ ಶಬ್ದವೇದಿ. ಇದು ಅಣ್ಣವರ ಸಾರ್ಥಕ ಸಿನಿಮಾ ಬದುಕಿನ ಕೊನೆಯ ಸಿನಿಮಾವಾಗಿತ್ತು. ಈ ಸಿನಿಮಾ ಬಿಡುಗಡೆಯಾಗಿ 26 ಶಬ್ದವೇದಿ ಸಿನಿಮಾ ಆ ಕಾಲದಲ್ಲಿ ಹಲವು ಕಾರಣಗಳಿಂದಾಗಿ ಜನಪ್ರಿಯತೆಯ ಉತ್ತುಂಗಕ್ಕೆ ಏರಿತ್ತು. ಫೆಬ್ರವರಿ 2000 ಬಿಡುಗಡೆಯಾದ ಈ ಸಿನಿಮಾವನ್ನು ಎಸ್ ನಾರಾಯಣ್ ಅವರು ನಿರ್ದೇಶಿಸಿದರು. ಚಿತ್ರಕ್ಕೆ ವಿಜಯ್ ಸಾಸನೂರ್ ಕಥೆಯನ್ನು ಬರೆದಿದ್ದರು. ಪಾರ್ವತಮ್ಮ ರಾಜ್ಕುಮಾರ್ ನಿರ್ಮಿಸಿದ್ದ ಈ ಚಿತ್ರದಲ್ಲಿ ನಾಯಕಿಯಾಗಿ ಜಯಪ್ರದ ಅವರು ಕಾಣಿಸಿಕೊಂಡಿದ್ದರು. ಡ್ರಗ್ ಮಾಫಿಯಾವನ್ನು ಹೆಡೆಮುರಿ ಕಟ್ಟುವ ಕಥೆಯನ್ನು ಹೊಂದಿದ್ದ ಸಿನಿಮಾ ಇದಾಗಿತ್ತು. ಕೆ ಎಸ್ ಅಶ್ವಥ್, ಸಾಹುಕಾರ್ ಜಾನಕಿ, ಮುಖ್ಯಮಂತ್ರಿ ಚಂದ್ರು, ಉಮಾಶ್ರೀ, ಶೋಭರಾಜ್ ಮುಂತಾದವರು ಭೂಮಿಕೆಯಲ್ಲಿದ್ದರು. ಹಂಸಲೇಖ ಅವರ ಸಂಗೀತ ಬಿದ್ದ ಈ ಸಿನಿಮಾವನ್ನು ಎಸ್ ನಾರಾಯಣ್ ತಮ್ಮ 30 ಭಾನುಪ್ರಿಯ ಅವರು ಈ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಬೇಕಾಗಿತ್ತು. ಆದರೆ ಅವರು ಅಮೆರಿಕದಲ್ಲಿದ್ದ ಕಾರಣ ಜಯಪ್ರದ ಅವರನ್ನು ಹಾಕ್ಕೊಳ್ಬೇಕಾಯಿತು. ಕಾಶ್ಮೀರ, ಬೆಂಗಳೂರಿನ ಕೆ ಆರ್ ಸರ್ಕಲ್, ಅಭಿಮಾನ್ ಸ್ಟುಡಿಯೋ, ಜಯನಗರ ಮುಂತಾದ ಕಡೆ ಚಿತ್ರೀಕರಣ ನಡೆದಿತ್ತು. ಪೊಲೀಸ್ ಅಧಿಕಾರಿಯಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಜನರಿಂದ ನಾ ಮೇಲೆ ಬಂದೆ, ಜನರನ್ನೇ ನಾ ದೇವರಂದೆ ಅನ್ನುವಂಥ ಹಾಡು ಇನ್ನಿಲ್ಲದಂತೆ ಹಿಟ್ಟಾಗಿತ್ತು.

ನೀವು ಕೇಳ್ತಾ ಇದ್ದೀರಾ 102.9 FM ನಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಶಬ್ದವೇದಿ ಚಿತ್ರಕ್ಕಾಗಿ ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಹಾಡಿನ ಚಿತ್ರೀಕರಣ ಕೂಡ ನಡೆದಿತ್ತು. ರಸ್ತೆಯ ಇಕ್ಕೆಲಗಳಲ್ಲಿ ಬಿಲ್ಡಿಂಗ್ ಮೇಲೆ ಜನ ಕಿಕ್ಕಿರುದು ಜಮಾಯಿಸಿದ್ರಿಂದಾಗಿ ಟ್ರಾಫಿಕ್ ನಿರ್ಬಂಧವನ್ನು ಪೊಲೀಸರು ಹೇರಬೇಕಾದಂಥ ಅನಿವಾರ್ಯತೆ ಕೂಡ ಎದುರಾಗಿತ್ತು. ಬೆಂಗಳೂರು ಮತ್ತು ರಾಜ್ಯದ ಹಲವು ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ 100 ಡೇಸನ್ನು ಕಂಡಿತ್ತು. ಎಷ್ಟೋ ಕಡೆ 25 ವಾರ ಪ್ರದರ್ಶನವನ್ನು ಕೂಡ ಕಂಡಿತ್ತು. ಟಿಕೆಟಿನ ಮೂಲ ಬೆಲೆಗಿಂತ 100 ಪಟ್ಟು ಜಾಸ್ತಿ ರೇಟಿಗೆ ಬ್ಲ್ಯಾಕ್ನಲ್ಲಿ ಟಿಕೆಟ್ ಬಿಕ್ರಿಯಾಗಿತ್ತು. ಈ ಚಿತ್ರದ ಪ್ರೇಮ ಕಾಶ್ಮೀರ ಅನ್ನುವಂಥ ಹಾಡು ಕೂಡ ಸೂಪರ್ ಹಿಟ್ ಆಯಿತು. ಈ ಸಿನಿಮಾ ಕನ್ನಡ ಕಂಠೀರವ ಡಾಕ್ಟರ್ ರಾಜ್ಕುಮಾರ್ ಅವರ ಕಲೆಯ ಸಾರ್ಥಕ ಬದುಕಿನ ಕೊನೆಯ ಸಿನಿಮಾ.

ಕನ್ನಡ ಚಿತ್ರರಂಗದಲ್ಲಿ ಸಾಮಾಜಿಕ ಕಳಕಳಿಯನ್ನು ಪರಿಣಾಮಕಾರಿಯಾಗಿ ಜನರಿಗೆ ಮುಟ್ಟಿಸಿದ ಹಾಗೂ ಆ ಮೂಲಕ ಕೆಲವು ಪರಿಣಾಮಕಾರಿ ಸಾಮಾಜಿಕ ಬದಲಾವಣೆಗೆ ಕಾರಣವಾದ ಕೆಲವೇ ಕೆಲವು ಚಿತ್ರಗಳ ಪೈಕಿ ಜೀವನ ಚೈತ್ರ ಕೂಡ ಒಂದು. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮದ್ಯ ಸೇವನೆಯ ವಿರುದ್ಧದ ಹೋರಾಡುವ ಪಾತ್ರದಲ್ಲಿ ಅಭಿನಯಿಸಿದ್ರು. ಚಿತ್ರದ ನಾಯಕಿಯಾಗಿ ಕಾಣಿಸಿಕೊಂಡಿದ್ದು ಮಾಧವಿಯವರು. ಸತತ 3 ವರ್ಷ ಯಾವುದೇ ಸಿನಿಮಾದಲ್ಲಿ ನಟಿಸಿದ ಡಾಕ್ಟರ್ ರಾಜ್ ಈ ಚಿತ್ರದ ಮೂಲಕ ತೆರೆಗೆ ಮರಳಿದರು. ಅಲ್ಲದೆ ಈ ಚಿತ್ರ ವರ್ಷಗಳ ಕಾಲ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಾಣುವ ಮೂಲಕ ದಾಖಲೆಯನ್ನು ಕೂಡ ಬರೆದಿತ್ತು. ವಿಶಾಲಾಕ್ಷಿ ದಕ್ಷಿಣಮೂರ್ತಿ ಅವರ ಇದೇ ಹೆಸರಿನ ಕಾದಂಬರಿಯನ್ನು ಆಧರಿಸಿದಂಥ ಚಿತ್ರ ಅನ್ನೋದು ಇದರ ಮತ್ತೊಂದು ವಿಶೇಷ. ಈ ಚಿತ್ರದ ಪರಿಣಾಮವಾಗಿ ಕರ್ನಾಟಕದಲ್ಲಿ ಹಲವಾರು ಮದ್ಯದ ಅಂಗಡಿಗಳು ಮುಚ್ಚಲ್ಪಟ್ಟವು. ಡಾಕ್ಟರ್ ರಾಜ್ ಹಲವು ಅಭಿಮಾನಿಗಳು ಮದ್ಯಪಾನ ತ್ಯಜಿಸಿದ್ರು ಅಂತ ಅಂದಿನ ದಿನಪತ್ರಿಕೆಗಳಲ್ಲಿ ಪ್ರಕಟವಾಗಿತ್ತು. ಈ ಚಿತ್ರದ ನಾದಮಯ ಗೀತೆಯಾಗಿ ಡಾಕ್ಟರ್ ರಾಜ್ಕುಮಾರ್ 40ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸಮಾರಂಭದಲ್ಲಿ ಅತ್ಯುತ್ತಮ ಹಿನ್ನೆಲೆ ಗಾಯಕ ಪ್ರಶಸ್ತಿಗೆ ಭಾಜನರಾದರು. ಈ ಚಿತ್ರದ ಮಾನವನಾಗಿ ಹುಟ್ಟಿದ ಮೇಲೆ ಅನ್ನುವಂಥ ಹಾಡು ಇವತ್ತಿಗೂ ಪ್ರತಿಯೊಬ್ಬರ ಬಾಯಲ್ಲಿ ಗುನುಗ್ತಾ ಇರುತ್ತೆ.

ಒಂದು ಮುತ್ತಿನ ಕಥೆ ಶಂಕರ್ನಾಗ್ ನಿರ್ದೇಶನದ ಕೊನೆಯ ಚಿತ್ರ. ಅನೇಕ ಕಾರಣಗಳಿಂದಾಗಿ ಇದು ಕನ್ನಡದ ಮಹತ್ವದ ಚಿತ್ರಗಳಲ್ಲಿ ಒಂದು. ಕನ್ನಡದ ಕ್ರಿಯಾಶೀಲ ಕಲಾವಿದ ಹಾಗೂ ನಿರ್ದೇಶಕ ಅಂತಾನೆ ಹೆಸರಾದ ಶಂಕರ್ನಾಗ್ ಈ ಚಿತ್ರದ ಮೂಲಕ ಕನ್ನಡದ ಚಿತ್ರರಂಗವನ್ನು ತಾಂತ್ರಿಕವಾಗಿ ಉನ್ನತ ಮಟ್ಟಕ್ಕೆ ಏರಿಸಿದರು. ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಈ ಚಿತ್ರದಲ್ಲಿ ಮೊದಲ ಬಾರಿಗೆ ನೀರಿನ ಆಳದಲ್ಲಿ ಚಿತ್ರೀಕರಣವನ್ನು ಮಾಡಲಾಗಿತ್ತು. ಸಮುದ್ರದ ಆಳದಲ್ಲಿ ನಾಯಕ ಕೃತಕ ಆಕ್ಟೋಪಸ್ ಜೊತೆಗೆ ಸಾಹಸ ಮಾಡುವಂತಹ ಹಲವು ದೃಶ್ಯಗಳನ್ನು ಸೆರೆ ಹಿಡಿಯಲಾಗಿತ್ತು. ಆ ಕಾಲಕ್ಕೆ ಇದು ಕನ್ನಡ ಚಿತ್ರರಂಗಕ್ಕೆ ತಾಂತ್ರಿಕವಾಗಿ ಹೊಸ ಭಾಷ್ಯವನ್ನು ಬರೆದ ಚಿತ್ರ. ತಾಂತ್ರಿಕವಾಗಿ ಮಾತ್ರವಲ್ಲದೆ ಚಿತ್ರದ ಕಥೆಯನ್ನು ಸಹ ಶಂಕರ್ನಾಗ್ ಅವರು ಮನೋಜ್ಞವಾಗಿ ಚಿತ್ರಿಸಿದರು. ಮುತ್ತಿನ ಶಿಕಾರಿಗೆ ಹೋಗುವ ನಾಯಕನಿಗೆ ದೊಡ್ಡ ಗಾತ್ರದ ಅಪರೂಪದ ಮುತ್ತು ಸಿಗುತ್ತೆ. ಆದರೆ ಅನಕ್ಷರಸ್ಥರಾದ ಆ ಬುಡಕಟ್ಟು ಸಮಾಜದವರನ್ನು ವ್ಯಾಪಾರಿಗಳು ಹೇಗೆಲ್ಲ ಮೋಸ ಮಾಡಿ ಕೊಳ್ಳೆ ಹೊಡೆಯಲು ಪ್ರಯತ್ನಿಸ್ತಾರೆ. ಕೊನೆಗೆ ನಾಯಕ ಆ ಮುತ್ತನ್ನು ಏನು ಮಾಡ್ತೇನೆ ಅನ್ನುವಂತಹ ಅಂಶವನ್ನು ಮನಮುಟ್ಟುವಂತೆ ಚಿತ್ರಿಸಲಾಗಿತ್ತು ಒಂದು ಮುತ್ತಿನ ಕಥೆ ಚಿತ್ರದಲ್ಲಿ. ಚಿತ್ರ ಬಿಡುಗಡೆಯಾದಾಗ ಡಾಕ್ಟರ್ ರಾಜ್ಕುಮಾರ್ ಅವರ ನಟನೆ ಜೊತೆಗೆ ಶಂಕರ್ನಾಗ್ ಅವರ ಕ್ರಿಯಾಶೀಲತೆಗೆ ವಿಮರ್ಶಕರಿಂದ ಭಾರೀ ಮೆಚ್ಚುಗೆ ವ್ಯಕ್ತವಾಗಿತ್ತು.

ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, 8:44:26. ನಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ನಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದ ಚಿತ್ರಗಳ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಕನ್ನಡ ರಾಜ್ಯೋತ್ಸವ ಸಮಾರಂಭಗಳಲ್ಲಿ ಈಗಲೂ ಕಡ್ಡಾಯವಾಗಿ ಹಾಡುವಂಥ ಗೀತೆ, ನಾವು ಹಾಡುವ ನುಡಿ ಕನ್ನಡ ನುಡಿ ಎಂಬ ಹಾಡು ಎಲ್ಲಿಯವರೆಗೆ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿಯುತ್ತೋ ಅಲ್ಲಿಯವರೆಗೆ ಗಂಧದ ಗುಡಿ ಅನ್ನುವಂಥ ಚಿತ್ರ ಜನರ ಸ್ಮೃತಿ ಪಟಲದಿಂದ ಮರೆಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಇದು ಸ್ಯಾಂಡಲ್ವುಡ್ ಇತಿಹಾಸದಲ್ಲಿ ಎರಡು ಮೇರು ಪರ್ವತಗಳಾಗಿರುವ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಒಟ್ಟಿಗೆ ನಟಿಸಿದ ಏಕೈಕ ಚಿತ್ರ ಕೂಡ ಹೌದು. ಅರಣ್ಯ ಸಂರಕ್ಷಣೆ ಕುರಿತು ಜನರಲ್ಲಿ ಪ್ರಜ್ಞೆ ಮೂಡಿಸಿದ ಈ ಚಿತ್ರ ಆ ಕಾಲದಲ್ಲಿ ಬಾಕ್ಸ್ ಆಫೀಸಲ್ಲಿ ಸದ್ದು ಮಾಡಿತ್ತು. ಹಿರಿಯ ನಿರ್ದೇಶಕ ವಿಜಯ್ ಅವರ ವೃತ್ತಿ ಬದುಕಿನ ಅತ್ಯಂತ ಶ್ರೇಷ್ಠ ಚಿತ್ರಗಳ ಪೈಕಿ ಇದಕ್ಕೆ ಅಗ್ರಸ್ಥಾನ.

ಕಸ್ತೂರಿ ನಿವಾಸ ಚಿತ್ರದ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗುದು. ಹೌದು, 1971 ತೆರೆ ಕಂಡ ಈ ಚಿತ್ರ ಜಿ ಬಾಲಸುಬ್ರಹ್ಮಣ್ಯಂ ಅವರ ಗಟ್ಟಿ ಕತೆ, ಡಾಕ್ಟರ್ ರಾಜ್ಕುಮಾರ್ ಅವರ ಮನೋಭಿನಯದಿಂದ ಜನಮನ್ನಣೆಯನ್ನು ಗಳಿಸಿತ್ತು. ಉದ್ಯಮಿಯಾಗಿ, ಗೆಳೆಯನಾಗಿ, ಪತಿಯಾಗಿ, ಭಗ್ನ ಪ್ರೇಮಿಯಾಗಿ ಕಾಣಿಸಿಕೊಂಡಿರುವ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯ ಚಿರಕಾಲ ಮನದಲ್ಲಿ ಉಳಿಯುವಂಥದ್ದು. ಚಿತ್ರದಲ್ಲಿ ಜಯಂತಿ ಜೊತೆಗೆ ಆರತಿಯವರು ಕೂಡ ಕಾಣಿಸ್ಕೊಂಡಿದ್ರು. 2014 ಇದನ್ನು ವರ್ಣಮಯ ಚಿತ್ರವನ್ನಾಗಿಸಿ ಮತ್ತೆ ಬಿಡುಗಡೆ ಕೂಡ ಮಾಡಲಾಗಿತ್ತು. ಕನ್ನಡಿಗರು ಯಾವತ್ತೂ ಮರೆಯದ ಚಿತ್ರ ಇದು. ಈ ಚಿತ್ರಕ್ಕಿಂತಲೂ ಹಿಂದೆ

ಡಾಕ್ಟರ್ ರಾಜ್ಕುಮಾರ್ ಅವರು ಬೇಡರ ಕಣ್ಣಪ್ಪ, ಸತ್ಯ ಹರಿಶ್ಚಂದ್ರದಂತಹ ಅದ್ಭುತವಾದ ಪೌರಾಣಿಕ ಚಿತ್ರಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡರೂ ಸಹ ಕಸ್ತೂರಿ ನಿವಾಸ ಸಿನಿಮಾ ಸೃಷ್ಟಿ ಮಾಡಿದಷ್ಟು ಭಾವನಾತ್ಮಕ ಅಲೆಯನ್ನು ಭಾಗಶಃ ಆ ಕಾಲಘಟ್ಟದಲ್ಲಿ ಯಾವ ಚಿತ್ರವೂ ಸೃಷ್ಟಿಸಲಿಲ್ಲ. ಅಣ್ಣವರ ಅದ್ಭುತವಾದ ನಟನೆಗೆ ಪ್ರೇಕ್ಷಕರ ಕಣ್ಣಂಚಲ್ಲಿ ನೀರು ಜಿನುಗಿತ್ತು. ಆ ಕಾಲದಲ್ಲಿ ಈ ಚಿತ್ರ ದಾಖಲೆಯ ಗಳಿಕೆಯನ್ನು ಕೂಡ ಕಂಡಿತ್ತು. ಕನ್ನಡ ಚಿತ್ರೋದ್ಯಮದ ಪಾಲಿಗೆ ಈ ಚಿತ್ರ ಈಗಲೂ ಮೈಲುಗಲ್ಲಾದರೆ, ಕನ್ನಡಿಗರು ಹಾಗೂ ಅಣ್ಣವರ ಅಭಿಮಾನಿಗಳ ಪಾಲಿಗೆ ಕಸ್ತೂರಿ ನಿವಾಸ ಎಂದೂ ಮರೆಯಲಾಗದ ಚಿತ್ರ.

ಚಲಿಸುವ ಮೋಡಗಳು ಚಿತ್ರದ ಹಾಡಿನೊಂದಿಗೆ ಇವತ್ತಿನ ನಮ್ಮ ಆಯ್ಕೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಪ್ರಸಾರವಾದಂತಹ ಹಾಡುಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೇವೆ. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 9 ಗಂಟೆ ಆಗಲಿದೆ. ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ನಂತರ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಇನ್ನು ಮುಂದೆ ಕಾರ್ಯಕ್ರಮ ಹಿಂದಿ ಮೆಲೋಡೀಸ್. ಇವತ್ತಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ರಾತ್ರಿ 10 ಗಂಟೆಯವರೆಗೆ ಇಂಪಾದ ಹಿಂದಿ ಹಾಡುಗಳು ನಿಮಗಾಗಿ. ಕಾರ್ಯಕ್ರಮದ ಮೊದಲಿಗೆ ಆಕ್ಸಿ ಕೇಲಿಂಗೆ ಚಿತ್ರದ ಹಾಡನ್ನು ಕೇಳಿ. ಆಶಾ ಭೋಂಸ್ಲೆ ಮತ್ತು ಮೊಹಮ್ಮದ್ ಅಜೀಜ್ ಅವರು ಹಾಡಿರುವ ಗೀತೆ, ಆನಂದ್ ಬಕ್ಷಿ ಅವರ ರಚನೆಗೆ ಆರ್ ಡಿ ಬರ್ಮನ್ ಅವರ ಸಂಗೀತವಿದೆ.

ಶಬ್ಬೀರ್ ಕುಮಾರ್, ಅನುರಾಧ ಪೌದ್ವಲ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಮಿಸ್ಟರ್ ಇಂಡಿಯಾ ಚಿತ್ರದ ಹಾಡು ಮೂಡಿಬಂತು. ಹಿಂದಿ ಮೆಲೋಡಿಸ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರ. ಈಗ ಕರ್ಮ ಚಿತ್ರದ ಹಾಡು ಪ್ರಸಾರ ಆಗ್ತಾ ಇದೆ. ಕಿಶೋರ್ ಕುಮಾರ್, ಕವಿತಾ ಕೃಷ್ಣಮೂರ್ತಿ ಅವರು ಹಾಡಿದ ಗೀತೆ, ಆನಂದ್ ಬಕ್ಷಿಯವರ ಈ ಹಾಡಿಗೆ ಲಕ್ಷ್ಮೀಕಾಂತ್ ಪ್ಯಾರೆಲಾಲ್ ಅವರ ಸಂಗೀತವಿದೆ.

ಕಿಶೋರ್ ಕುಮಾರ್ ಆಶಾ ಭೋಂಸ್ಲೆ ಅವರು ಹಾಡಿದ ಇಂದಿವರವರ ರಚನೆಯನ್ನು ಕೇಳಿದ್ರಿ. ಬಪ್ಪಿ ಲಹರಿ ಅವರ ಸಂಗೀತವಿತ್ತು. ಚಿತ್ರ ತೋಹ್ಫಾ, ಈಗ ಪ್ರಸಾರ ಆಗುವಂಥ ಹಾಡು ಶರಾಬಿ ಚಿತ್ರದ್ದು. ಅಂಜಾನ್ ಅವರ ರಚನೆಗೆ ಬಪ್ಪಿ ಲಹರಿ ಅವರ ಸಂಗೀತವಿದೆ. ಆಶಾ ಭೋಂಸ್ಲೆ ಅವರೊಂದಿಗೆ ಈ ಹಾಡನ್ನು ಹಾಡಿದ್ದಾರೆ ಕಿಶೋರ್ ಕುಮಾರ್.

ಶರಬಿ ಚಿತ್ರದ ಹಾಡನ್ನು ಕೇಳಿದ್ರಲ್ಲ, 10:53:44 ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ಇಂಪಾದ ಹಿಂದಿ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಸಾಕಷ್ಟು ಜನರು ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ನಾಗರತ್ನವರು ರಾಜಾಜಿನಗರದಿಂದ, ಕೆಂಪಣ್ಣ ವಾಡಪ್ಪನಗೋಳ ಚಿಕ್ಕೋಡಿ ಇಲ್ಲಿಂದ, ಮಂಜುನಾಥ್ ಕಲ್ಲತ್ತಮ್ಮನಹಳ್ಳಿಯಿಂದ, ಹಾಗೆ ಮೇಘ ಧ್ರುವ ಭಟ್ನಿ ಕೇಶವಪುರ ಹುಬ್ಬಳ್ಳಿಯಿಂದ, ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಮಹಾರಾಷ್ಟ್ರದ ಅಕ್ಕಲಕೋಟೆ ತಾಲೂಕು ಮೈಂದರಗಿಯ ಈರಣ್ಣ ಜೇವೂರ ಅವರು, ಕೌಸಲ್ಯವ್ರ ಬನಶಂಕರಿಂದ, ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ ದೀಪ ಮಹದೇವ ಗುಮ್ಮಟ್ಟಿಯವರು, ವೆಂಕಟೇಶ್ ತೂಬಿನಕೆರೆ ಮಂಡ್ಯದಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ಕವಿತಾ ಶ್ರೀನಿವಾಸ್ ವೈಎಸ್ ಕಾಲೋನಿ ಧಾರವಾಡದಿಂದ, ಹರೀಶ್ ಅವರು ಮಲ್ಲೇಶ್ವರಂನಿಂದ, ಹೂವಾಲೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ನಿರ್ಮಲಾ ಧ್ಯಾನಂತ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ರಾಜು ಅವರು ವಿಜಯನಗರದಿಂದ ಸಂದೇಶವನ್ನು ರವಾನಿಸಿದ್ದಾರೆ. ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ನೌಕರ್ ಬೀವಿಕಾ ಚಿತ್ರದ ಹಾಡನ್ನು ಕೇಳೋಣ. ಕಿಶೋರ್ ಕುಮಾರ್ ಮತ್ತು ಆಶಾ ಭೋಸ್ಲೆ ಅವರು ಹಾಡಿರುವ ಈ ಗೀತೆಗೆ ಬಪ್ಪಿಲ ಹರಿ ಅವರ ಸಂಗೀತವಿದೆ. ಅಂಜಾನ್ ಅವರ ರಚನೆಯಾಗಿದೆ.

ನೌಕರ್ ಬಿವಿಕ ಚಿತ್ರದ ಹಾಡಿನೊಂದಿಗೆ ಇವತ್ತಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 10 ಗಂಟೆ ಆಗಲಿದೆ. ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿಕಸಿತ ಭಾರತದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವಲ್ಲಿ ವಿದ್ಯಾರ್ಥಿಗಳು ಪ್ರಮುಖ ಪಾತ್ರ ವಹಿಸಲಿದ್ದು, ಜವಾಬ್ದಾರಿಯುತ ನಾಗರಿಕತೆ ಮತ್ತು ಸಕ್ರಿಯ ಪಾಲ್ಗೊಳ್ಳುವಿಕೆಯ ಮೂಲಕ ಸ್ವಚ್ಛ, ಹಸಿರು ಹಾಗೂ ಆರೋಗ್ಯಕರ ಭಾರತ ನಿರ್ಮಾಣಕ್ಕೆ ಕೊಡುಗೆ ನೀಡಬೇಕು ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಸಲಹೆ ನೀಡಿದ್ದಾರೆ. 2027 ಆರ್ಥಿಕ ವರ್ಷದ ಎರಡನೇ ತ್ರೈಮಾಸಿಕದಲ್ಲಿ ಭಾರತದ ಆರ್ಥಿಕತೆ 7.3% ಬೆಳವಣಿಗೆ ಹೊಂದಲಿದೆ ಎಂದು ಅಂದಾಜಿಸಲಾಗಿದೆ. ದೇಶೀಯ ಬೇಡಿಕೆ ಮತ್ತು ಬಂಡವಾಳ ಹೂಡಿಕೆ ಆರ್ಥಿಕತೆಯ ಪೂರಕವಾಗಲಿದ್ದು, ಜಾಗತಿಕ ಧ್ರುವೀಕರಣ ಮತ್ತು ಪೂರೈಕೆ ಸರಪಳಿಯಲ್ಲಿನ ಅಡಚಣೆ ಆರ್ಥಿಕತೆಗೆ ಮಾರಕವಾಗುವ ಸಂಭವವಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ಮಾಸಿಕ ವರದಿ ತಿಳಿಸಿದೆ. 2025 ನಡೆದಿದ್ದ ಇನ್ವೆಸ್ಟ್ ಕರ್ನಾಟಕ ಸಮಾವೇಶದಲ್ಲಿ ಘೋಷಿಸಿದಂತೆ ರಿನೈಸಾನ್ ಸೋಲಾರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮೆಟೀರಿಯಲ್ಸ್ ಕಂಪನಿಯು ತುಮಕೂರಿನ ಚೆನ್ನೈ ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್ ಪ್ರದೇಶದಲ್ಲಿ 5,000 ಕೋಟಿ ರೂಪಾಯಿ ಬಂಡವಾಳ ಹೂಡಲು ಆಸಕ್ತಿ ತೋರಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಮಳೆಯ ಕೊರತೆಯಿಂದ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಿಸುತ್ತಿರುವ ಹಿನ್ನೆಲೆಯಲ್ಲಿ 5,927 ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಅಂತರ್ಜಲ ಮಟ್ಟದ ವಿವರವನ್ನು ಗ್ರಹಿಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಮಂಗಳೂರಿನ ಎಂಆರ್ಪಿಎಲ್ನಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಮೃತಪಟ್ಟ ಕಾರ್ಮಿಕ ಮನೀಶ್ ಕರ್ಕಡ ಕುಟುಂಬಕ್ಕೆ 1,20,00,000 ರೂಪಾಯಿ ಮೊತ್ತದ ಆರ್ಥಿಕ ನೆರವು ಹಾಗೂ ವಿಮಾ ಸೌಲಭ್ಯ ಒದಗಿಸಲಾಗುವುದು ಎಂದು ಎಂಆರ್ಪಿಎಲ್ ಸಂಸ್ಥೆ ತಿಳಿಸಿದೆ. ವಿಜಯನಗರ ಜಿಲ್ಲೆಯಲ್ಲಿ ಜ್ಞಾನ ಭಾರತಂ ಮಿಷನ್ ಅಡಿಯಲ್ಲಿ ಹಸ್ತಪ್ರತಿಗಳು ಮತ್ತು ಕನ್ನಡ ಸಾಹಿತ್ಯ ಪರಂಪರೆಯ ಸಂರಕ್ಷಣೆ ಕುರಿತ ವಿಶೇಷ ಉಪನ್ಯಾಸ ಮಾಲಿಕೆಯನ್ನು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿ ಡಾ ಡಿವಿ ಪರಶಿವಮೂರ್ತಿ ಉದ್ಘಾಟಿಸಿದರು. ಮಹಾರಾಷ್ಟ್ರ ರಾಯಗಢ ಜಿಲ್ಲೆಯ ದಿವ್ಯಾಗರ್ ಕಡಲ ತೀರದಲ್ಲಿ ಇಂದು 8 ವಿದ್ಯಾರ್ಥಿಗಳು ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ. ಈ 8 ಮಂದಿಯ ಮೃತದೇಹಗಳನ್ನು ಹೊರತೆಗೆಯಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಈ ವಿದ್ಯಾರ್ಥಿಗಳಲ್ಲಿ ಕೆಲವರು 11ನೇ ತರಗತಿಯಲ್ಲಿ ಹಾಗೂ ಇನ್ನೂ ಕೆಲವರು 12ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದರು. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನ ಪುರುಷರ ಸ್ಕ್ವಾಶ್ ವಿಭಾಗದ ಸೆಮಿಫೈನಲ್ನಲ್ಲಿ ಮಲೇಷ್ಯಾ ವಿರುದ್ದ 1-2 ಅಂತರದಲ್ಲಿ ಸೋಲು ಅನುಭವಿಸಿದ ಭಾರತದ ಪುರುಷರ ತಂಡ ಕಂಚಿನ ಪದಕ ಗೆದ್ದಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ಸ್ಟುಡಿಯೋ ಸಮಯ 10:03:12. ಇನ್ನು ಮುಂದೆ ಕಾರ್ಯಕ್ರಮ ಹಿಂದಿ ಮೆಲೋಡೀಸ್. ಇವತ್ತಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ರಾತ್ರಿ 11 ಗಂಟೆಯವರೆಗೆ ಇಂಪಾದ ಪ್ರಣಯ ಗೀತೆಗಳು ನಿಮಗಾಗಿ. ಪ್ರೇಮ ನಿನಾದ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ದೂರದ ಬೆಟ್ಟ ಚಿತ್ರದ ಹಾಡನ್ನು ಕೇಳೋಣ. ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್, ಪಿ ಸುಶೀಲ, ಚಿ ಉದಯಶಂಕರ್ ಅವರು ಬರೆದ ಗೀತೆ ಇದು. ಜಿ ಕೆ ವೆಂಕಟೇಶ್ ಅವರ ಸಂಗೀತ ಈ ಹಾಡಿಗಿದೆ.

ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳೊಂದಿಗೆ ನಾವು ಸಾಗ್ತಾ ಇದ್ದೀವಿ. 10:08 ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಪ್ರೇಮನಿನಾದ ಕಾರ್ಯಕ್ರಮದ ಮುಂದಿನ ಹಾಡು ಆದಿ ಚಿತ್ರದ್ದು. ಹಾಡಿದ್ದಾರೆ ಚಿತ್ರ ಮತ್ತು ಉದಿತ್ ನಾರಾಯಣ್. ಕವಿರಾಜ್ ಅವರು ಬರೆದ ಹಾಡು ಇದು. ಸಂಗೀತ ನೀಡಿದ್ದಾರೆ ಗುರುಕಿರಣ್.

ಸಾಮ್ರಾಟ್ ಚಿತ್ರದ ಹಾಡು ಪ್ರಸಾರ ಆಯಿತು ಇವತ್ತಿನ ಪ್ರೇಮ ದಿನದ ಕಾರ್ಯಕ್ರಮದಲ್ಲಿ. ಗೀತೆ ಬರೆದು ಸಂಗೀತ ನೀಡಿದ್ದು ಹಂಸಲೇಖ. 10:21:10 ಪ್ರೇಮ ದಿನದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳನ್ನು ಕೇಳ್ತಾ ಇದ್ದೀರಾ. ಈಗ 3 ಜನ್ಮ ಚಿತ್ರದ ಹಾಡನ್ನು ಕೇಳಿ. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯ ಮತ್ತು SJ ಜಾನಕಿ. RN ಜೆ ಗೋಪಾಲ್ ಅವರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

0: ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ.
1: ಈ ಸಿನಿಮಾ ರಂಗಕ್ಕೆ ಹೋದ ಮೇಲೆ ಬೇಡರ ಕಣ್ಣಪ್ಪನಿಂದ ನಮ್ಮ ಇದು ನಮ್ಮ ಜೀವನ ಪ್ರಾರಂಭ ಆಗಿದ್ದು.
0: ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಬನ್ನಿ ನೆನಪುಗಳ ಜೊತೆ ಮಾತಾಡೋಣ. ಆಕಾಶವಾಣಿಯ ಕಾರ್ಯಕ್ರಮಗಳು ಈಗ ಯೂಟ್ಯೂಬ್ನಲ್ಲಿ ಲಭ್ಯ.
2: ನಾವು ಚೆನ್ನಾಗಿ ಬದುಕೋದು ಮಾತ್ರ ದೊಡ್ಡದಲ್ಲ, ಆದರೆ ನಮ್ಮ ನಂತರದ ಸಂತತಿಯನ್ನು ಅತ್ಯುತ್ತಮವಾಗಿಸುವುದೇ ನಾವು ಈ ಲೋಕಕ್ಕೆ ಕೊಡುವ ನಿಜವಾದ ಬಾಡಿಗೆ, ದೇವರಿಗೆ ನೀಡುವ ದೇಣಿಗೆ.
0: ಆಕಾಶವಾಣಿ ಬೆಂಗಳೂರು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗಿಷ್ಟದ ಕಾರ್ಯಕ್ರಮಗಳನ್ನು ಆಯ್ಕೆ ಮಾಡಿ ಆಲಿಸಿ ಆನಂದಿಸಿ.

ಹರಿ ಮತ್ತು ಅನುರಾಧ ಭಟ್ ಅವರ ಧ್ವನಿಗಳಲ್ಲಿ ಚಾರ್ ಮಿನಾರ್ ಚಿತ್ರದ ಹಾಡು ಪ್ರಸಾರ ಆಯಿತು. ಲೋಕೇಶ್ ಕೃಷ್ಣ ಅವರು ಬರೆದ ಹಾಡಿಗೆ ಹರಿ ಅವರ ಸಂಗೀತವಿತ್ತು. 10:32:58 ಪ್ರೇಮ ದಿನದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳೊಂದಿಗೆ ನಾವು ಸಾಗ್ತಾ ಇದ್ದೀವಿ. ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ತಾಜ್ಮಹಲ್ ಚಿತ್ರದ ಹಾಡನ್ನು ಕೇಳೋಣ. ಬರೆದು ಸಂಗೀತ ನೀಡಿದ್ದಾರೆ ಜಿ ಅಭಿಮಾನ್ ರಾಯ್.

ಪಿ ಬಿ ಶ್ರೀನಿವಾಸ್ ಎಸ್ ಜಾನಕಿ ಅವರು ಹಾಡಿದ ಜನ್ಮ ರಹಸ್ಯ ಚಿತ್ರದ ಹಾಡು ಪ್ರಸಾರ ಆಯಿತು. ಆರ್ ಎನ್ ಜಿ ಗೋಪಾಲ್ ಅವರ ರಚನೆಗೆ ಎಂ ರಂಗರಾವ್ ಅವರ ಸಂಗೀತವಿತ್ತು. ಈಗ ಬೆಂಕಿಯ ಬಲೆ ಚಿತ್ರದ ಹಾಡು ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಈ ಹಾಡು ಪ್ರಸಾರ ಆಗ್ತಾ ಇದೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ. ರಚನೆ ಚಿ ಉದಯಶಂಕರ್ ಅವರದ್ದು.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ ಶ್ರೀಮಂತನ ಮಗಳು ಚಿತ್ರದ ಹಾಡು ಮೂಡಿಬಂತು. ಆರ್ ಎನ್ ಜಿ ಗೋಪಾಲ್ ಅವರ ರಚನೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿತ್ತು. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳು ಮೂಡಿ ಬರ್ತಾ ಇವೆ. ಜೂಟ್ ಚಿತ್ರದ ಹಾಡನ್ನು ಕೇಳಿ ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ ಅವರು. ಹಾಡಿದ್ದಾರೆ ಚಿತ್ರ ಮತ್ತು ಎಸ್ಪಿ ಬಾಲಸುಬ್ರಹ್ಮಣ್ಯಂ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಧ್ವನಿಗಳಲ್ಲಿ ಮೂಡಿ ಬಂತು ಸಮ್ಮಿಲನ ಚಿತ್ರದ ಹಾಡು. ಬರೆದು ಸಂಗೀತ ನೀಡಿದವರು ಹಂಸಲೇಖ. ಈ ಹಾಡಿನೊಂದಿಗೆ ಇವತ್ತಿನ ಪ್ರೇಮ ದಿನದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕಾರ್ಯಕ್ರಮವನ್ನು ಆಲಿಸಿ ಸಂದೇಶ ರವಾನಿಸಿದ ಎಲ್ಲರಿಗೂ ಧನ್ಯವಾದಗಳು. ಸಮಯ 11 ಗಂಟೆ ಆಗಲಿದೆ. ಇನ್ನು ಮುಂದೆ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಭಾರತೀಯ ಸಮೂಹ ಸಂವಹನ ಸಂಸ್ಥೆಯಲ್ಲಿ ಸ್ವಚ್ಛತಾ ಹೀ ಸೇವಾ ಅಭಿಯಾನದ ಸರಣಿ ಕಾರ್ಯಕ್ರಮಗಳಲ್ಲಿ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಪಾಲ್ಗೊಂಡರು. ದೇಶದ ಪ್ರತಿಯೊಬ್ಬರು ಅಂಗನವಾಡಿ ಕೇಂದ್ರ, ದೇವಸ್ಥಾನ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತಾ ಸೇವೆಯಲ್ಲಿ ಸಾಧ್ಯವಾದಷ್ಟು ಪಾಲ್ಗೊಳ್ಳುವಂತೆ ಅವರು ಕರೆ ನೀಡಿದರು. ಗಾಂಧಿ ಜಯಂತಿ ಹಾಗೂ ಸ್ವಚ್ಛತಾ ಹೀ ಸೇವಾ ಅಭಿಯಾನದಡಿ ಚಾಮರಾಜನಗರ ನಗರಸಭೆ ಹಾಗೂ ಎಸ್ಬಿಐ ಬ್ಯಾಂಕ್ ನೌಕರರು ಇಂದು ನಗರದ ಪುಟ್ಟಮಣಿ ಉದ್ಯಾನವನದಲ್ಲಿ ಶ್ರಮದಾನ ಮಾಡಿದರು. ಕಾಫಿ ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ತಳಮಟ್ಟದಿಂದಲೇ ಅರಿವು ಹೊಂದಿದ್ದು ಅವರ ಧ್ವನಿಯನ್ನು ಸರ್ಕಾರದ ಮಟ್ಟದಲ್ಲಿ ಪ್ರಾಮಾಣಿಕವಾಗಿ ಮಂಡಿಸುವ ಕೆಲಸ ಮಾಡಲಾಗುವುದು ಎಂದು ಸಕಲೇಶ್ಪುರ ಶಾಸಕ ಸಿಮೆಂಟ್ ಮಂಜು ಭರವಸೆ ನೀಡಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ರಸ್ತೆ ಅಪಘಾತಗಳನ್ನು ತಡೆಯುವ ಹಾಗೂ ಸುಗಮ ವಾಹನ ಸಂಚಾರಕ್ಕೆ ಸೂಕ್ತ ವಾತಾವರಣ ನಿರ್ಮಿಸುವ ನಿಟ್ಟನಲ್ಲಿ ಲೋಕೋಪಯೋಗಿ ಇಲಾಖೆ ಮತ್ತು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಅಗತ್ಯ ಕ್ರಮ ವಹಿಸುವಂತೆ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಜಿಎಂ ಸೂಚನೆ ನೀಡಿದರು. 2026-27 ಶೈಕ್ಷಣಿಕ ಸಾಲಿನ ರಾಷ್ಟೀಯ ಸಾಧನ ಸಹ ಅರ್ಹತಾ ವಿದ್ಯಾರ್ಥಿ ವೇತನ ಯೋಜನೆಯಡಿ ಅರ್ಜಿ ಸಲ್ಲಿಸಲು ಕೇಂದ್ರ ಸರ್ಕಾರ ಇದೇ 31ರವರೆಗೆ ಕಾಲಾವಕಾಶ ವಿಸ್ತರಿಸಿದೆ. ಅರ್ಹ ವಿದ್ಯಾರ್ಥಿಗಳಿಗೆ ರಾಷ್ಟೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ನಲ್ಲಿ ಅರ್ಜಿ ಪೂರ್ಣಗೊಳಿಸಲು ಹೆಚ್ಚುವರಿ ಸಮಯ ಒದಗಿಸುವ ಹಾಗೂ ಸಂಬಂಧಿತ ಅಧಿಕಾರಿಗಳಿಂದ ಸಮಯಕ್ಕೆ ಸರಿಯಾಗಿ ಅರ್ಜಿಗಳ ಪರಿಶೀಲನೆಗೆ ಅನುಕೂಲಕರವಾಗುವಂತೆ ಈ ಅವಧಿ ವಿಸ್ತರಿಸಲಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಇಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 575 ಅಂಕಗಳ ಏರಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 71,910 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 199 ಅಂಕಗಳ ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 22,422 ಅಂಕಗಳು ದಾಖಲಾಗಿವೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 96.31 ರೂಪಾಯಿಯಷ್ಟಾಗಿದೆ. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನ ಗ್ರೀಕೋ ರೋಮನ್ ಕುಸ್ತಿ ಸ್ಪರ್ಧೆಯ ಪುರುಷರ 97 ಕೆಜಿ ವಿಭಾಗದಲ್ಲಿ ಭಾರತದ ಕುಸ್ತಿಪಟು ನಿತೇಶ್ ಶಿವಾಜ್ ಬೆಳ್ಳಿ ಪದಕ ವಿಜೇತರಾಗಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಿಗ್ಗೆ 5:55 ಮತ್ತೆ ನಮ್ಮ ಪ್ರಸಾರ ಆರಂಭ. ಶುಭರಾತ್ರಿ. ಜೈ ಹಿಂದ್.